ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ, ಆಷಾಢ ಮಾಸದ 20ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 11ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:35. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ತಂದೆ ತಾಯಿಗಳನ್ನು ಗೌರವಿಸುವುದು, ಪ್ರೀತಿಸುವುದು ಮತ್ತು ಅವರ ಸೇವೆ ಮಾಡುವುದು ಉಪಕಾರವಲ್ಲ, ಅದೊಂದು ಅಮೂಲ್ಯ ಅವಕಾಶ ಮತ್ತು ನಮ್ಮ ಸೌಭಾಗ್ಯ. ಇದು ಇಂದಿನ ನುಡಿಕಿರಣ ಕೇಳಿದ್ರೆ. ಹಾಗೆ ಮುಂಜಾನೆ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿರೋದು ನಾನು, ನಿಮ್ಮೂರಿನ ಗೆಳತಿ ವಿಜಯಕಲಾ ಜಗ್ಲೂರ್.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯದ ಪಟ್ಟಿ ಈ ರೀತಿ ಇದೆ. 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ. 6:35 ದೇಶಭಕ್ತಿ ಗೀತೆಯೊಂದನ್ನು ಕೇಳ್ತೀರಿ. 6:40 ಕೆಳದಿ ಶಿವಪ್ಪನಾಯಕ UAHS ನೇಗಿಲು ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಶಿವಮೊಗ್ಗದ ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ್ರು ಅವರು ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ, 6:50 ಆರೋಗ್ಯವಿಂದು ಕಾರ್ಯಕ್ರಮ ಮೂಡಿಬರಲಿದೆ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆತಂಕಕ್ಕೆ ಪರಿಹಾರ ಕುರಿತು ಡಾಕ್ಟರ್ HG ಮಂಜುನಾಥ್ ಕುಮಾರ್ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ. 7:45 ಚಿತ್ರಗೀತೆಗಳು, 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಸಾವಿತ್ರಿ ರಾಮ್ ರಾವ್ ಅವರಿಂದ. 9:10 ಕಾಮನಬಿಲ್ಲು, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ. ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರ, ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ ಕೇಳಲಿದ್ದೀರಿ. 11:00 ಅಡುಗೆ

0: ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ 11:30 ಮಾಹಿತಿ ಕಣಜ ಪ್ರಸಾರವಾಗಲಿದೆ. ಇವಿಷ್ಟು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಜಗಳೂರು ತಾಲೂಕು ಸೂರಡ್ಡಿ ಗ್ರಾಮದ ವಸಂತಮ್ಮ ಮತ್ತು ತಂಡದವರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಪ್ರಸ್ತುತಿ ಸುಮಾ ಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಟಿ ಶ್ಯಾಮಪ್ರಸಾದ್. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್, ಈ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಿಳಿಕೆ ಕಥಾನಕಗಳನ್ನು ಒಳಗೊಂಡ ಸರಣಿ. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಕಕ್ಕೆಹರವು ಗ್ರಾಮದ ಕೆ ಸದಾಶಿವಪ್ಪ ಮತ್ತು ತಂಡದವರಿಂದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ಸೇವಾ ಮಾಹಿತಿ. 6:51 ಕೃಷಿ ರಂಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಜೆಎಂ ಸರಸ್ವತಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮರುಳ ಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದಾರ್ ಬೆಟ್ಟು ಅವರೊಂದಿಗೆ ಮಾತುಕತೆ. ಇವರ ಪ್ರಸ್ತುತಿ ಎಂ ಶಕುಂತಲಾ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶಾಖಪಟ್ಟಣಂನ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರಿಂದ ವೀಣಾವಾದನ ಆಲಿಸಿದಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. Prime Minister Narendra Modi is holding delegation-level talks with his New Zealand counterpart, Christopher Luxon, in Auckland. Both leaders will be reviewing the entire gamut of the bilateral relationship, which has seen significant progress in the last 2 years, especially in the areas of trade and commerce and defence. In his opening remarks, Prime Minister Modi said that his visit to New Zealand marks a historic milestone in bilateral relations and will give fresh momentum to ties between the two countries. He said the two countries have now taken a significant step by establishing a strategic partnership which will guide future cooperation. Highlighting the shared democratic values and maritime ties between the two nations, Prime Minister Modi said India and New Zealand can play an important role in strengthening peace, stability and security in the Indo-Pacific region.
2: अपेक्षा भरे शब्दों के लिए मैं आपका बहुत-बहुत आभार व्यक्त करता हूं. कल रात्रि को आपका एयरपोर्ट पे आना ये अपने आप में बहुत बड़ा जेस्चर है और मेरी तरफ से मैं विशेष रूप से आपका आभार व्यक्त करता हूँ और आपके मंत्री से पूरा समय मेरे साथ रहे आपको मेरे लिए खुशी की बात है कि 40 साल के बाद भारत के प्रधानमंत्री का न्यूजीलैंड आना हुआ है और आपने एक प्रकार से आपकी आर्थिक राजधानी में कार्यक्रम बना करके भारत और न्यूजीलैंड के संबंधों को एक नई ताकत देने का एक अवसर पैदा किया है. मैं आपका बहुत बहुत आभारी हूँ. न्यूजीलैंड के लोगों के बीच

0: कर उनका भारत के प्रति जो स्नेह है ये देखकर कोई भी व्यक्ति बहुत ही भावुक हो जाता है और मेरे मन को वो छूने वाला है और इसके लिए भी मैं बहुत आपका आभारी हूँ। ये हमारे संबंधों में एक ऐतिहासिक पड़ाव है जो हमारे संबंधों की नई ऊर्जा हमारी मित्रता के नए संकल्प को दोहराने वाला है। आप जब भारत आए थे और एफटीए के शुरुआत हुई और इतने कम समय में पूरा न्यूजीलैंड एक साथ होकर के एफटीए को जमीन पे उतारना इतने कम शायद दुनिया में पहली बार इतने कम समय में ये सफलता हुई होगी और इसके लिए मैं आपके नेतृत्व को आपकी सरकार को आपकी टीम को हृदय से बहुत बहुत आभार व्यक्त करता हूँ।
1: Speaking on the occasion, the New Zealand Prime Minister described Prime Minister Modi's visit as a historic milestone, marking the first visit by an Indian Prime Minister to New Zealand in 40 years. Later in the day, Prime Minister Modi will also interact with prominent business and sports personalities. In a reflection of the strong people-to-people ties that exist between the two countries, Mr. Modi will address a large gathering of the Indian diaspora today. The Indian Navy is all set to commission its sixth Project 17A indigenous stealth frigate Mahendragiri F-38 into its eastern fleet at Vishakhapatnam in Andhra Pradesh today. The ceremony will be presided over by the Defence Minister Rajnath Singh. Union Home Minister Amit Shah has said the government is firmly committed to making the country's coastal security unbreachable. Mr. Shah made the remarks while reviewing the progress made in the establishment of the Bureau of Port Security, BOPS, along with the Union Minister for Port, Shipping and Waterways, Sarbananda Sonowal. External Affairs Minister Dr. S. Jaishankar met his Omani counterpart Badr bin Hamad Al Busaidi in Muscat yesterday and held discussions on various facets of the cooperation between the two countries. In a social media post, Dr. Jaishankar said the talks focused on trade, investments, connectivity, maritime technology, defense and cyber and AI domains. Indian Railways has approved 206 crore rupees of coverage deployment on 680 route kilometers of Northern Railway to enhance safety and operational efficiency. In the FIFA World Cup, Spain has booked its place in the semi-finals, defeating Belgium 2-1 in the second quarter-finals at Los Angeles Stadium in Inglewood, United States last night. In Wimbledon tennis, Czech Tia's Karolina Muchova will face compatriot Linda Noskova in the women's singles final in London today. And that is the end of this news bulletin.
2: Akashvani Chitradurga. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:15 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಇಂದು ಶನಿವಾರ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಒಂದು ಕಥೆಯನ್ನು ಹೇಳೋದಕ್ಕೆ ನಾನು ತಯಾರಾಗಿದ್ದೇನೆ ಕಳೆದ ವಾರ ರಾಮಚರಿತ ಮಾನಸದಲ್ಲಿ ನೀವು ಹನುಮಂತ ವಿಭೀಷಣನನ್ನು ಭೇಟಿಯಾಗಿದ್ದರ ಬಗ್ಗೆ ಮಾಹಿತಿ ಅಥವಾ ಕಥೆಯನ್ನು ತಿಳ್ಕೊಂಡಿದ್ರಿ ಇವತ್ತು ರಾಮಚರಿತ ಮಾನಸದ ಯಾವ ಕಥೆಯನ್ನು ಹೇಳ್ತೇನೆ ಅಂತ ಲಂಕೆಯ ಅಂಧಕಾರದ ನಡುವೆ ಜಗನ್ಮಾತೆ ಸೀತೆಯನ್ನು ಹುಡುಕ್ತಾ ಹೊರಟಂತ ಹನುಮಂತನಿಗೆ ಅಶೋಕವನ ಕಣ್ಣೀರಿನ ಕಡಲಂತೆ ಕಾಣಿಸುತ್ತೆ ಅಲ್ಲಿನ ಪ್ರತಿಯೊಂದು ಗಿಡ ಮರಗಳು ಕೂಡ ತಾಯಿಯ ದುಃಖಕ್ಕೆ ಸಾಕ್ಷಿಯಾಗಿದ್ವು ದಟ್ಟವಾದ ಶಿಂಶುಪ ವೃಕ್ಷದ ಕೆಳಗೆ ಸಾಧಾರಣವಾದಂತಹ ವಸ್ತ್ರವನ್ನು ಧರಿಸಿ ಉಪವಾಸದಿಂದ ಕೃಶಳಾಗಿ ಕುಳಿತಾ ಇದ್ದಂತಹ ಸೀತಾದೇವಿಯನ್ನು ನೋಡಿದಂತಹ ಹನುಮಂತನ ಹೃದಯ ಕಿವುಚದಂತಾಗುತ್ತೆ ಜಗತ್ತನ್ನು ಸಲಹುವಂತಹ ತಾಯಿ ಇಂದು ಒಂಟಿಯಾಗಿ ಕುಳಿತು ಮಿಣುಕು ದೀಪದಂತೆ ಕೇವಲ ರಾಮ ರಾಮ ಅಂತ ಹೇಳಿ ಜಪಿಸ್ತಾ ಇರುವಂಥದ್ದನ್ನು ಕಂಡು ಹನುಮಂತ ಮರದ ಎಲೆಗಳ ಮರೆಯಲ್ಲಿ ಕುಳಿತುಕೊಂಡು ಕಣ್ಣೀರನ್ನು ಹಾಕ್ತಾನೆ ಅಷ್ಟರಲ್ಲಿ 10 ತಲೆಗಳ ಅಹಂಕಾರದ ಸಾಕಾರ ರೂಪದಂತಿದ್ದಂತಹ ರಾವಣ ಅಲ್ಲಿಗೆ ಬರ್ತಾನೆ ಸೀತೆಯನ್ನು ನಾನಾ ರೀತಿಯಲ್ಲಿ ಬೆದರಿಸ್ತಾನೆ ತನ್ನ ಪಟ್ಟದ ರಾಣಿಯಾಗುವಂತೆ ಒತ್ತಾಯಿಸ್ತಾನೆ ಆದರೆ ಸೀತೆಯು ಅವನ

ಮುಖವನ್ನು ಕೂಡ ನೋಡದೆ ನೆಲದ ಮೇಲಿದ್ದಂತಹ ಒಂದು ಪುಟ್ಟ ಹುಲ್ಲುಕಡ್ಡಿಯನ್ನು ತನ್ನ ಮತ್ತು ಅವನ ನಡುವೆ ತಡೆಗೋಡಿಯಾಗಿ ಇಟ್ಕೊಳ್ತಾಳೆ. ಮುಂದೇನಾಗತ್ತೆ ಹೇಳ್ತೇನೆ, ಇದೀಗ ಕೇಳಿಬರೋಣ. ಎಸ್ ಕೆ ನಾಗರಾಜ್ ಅವರ ಧ್ವನಿಯಲ್ಲಿ ಈ ಭಕ್ತಿಗೀತೆ.

ಭಜೇರಂಗ ಶ್ರೀರಂಗ ಅನಂಗರಂಗ ಅಂಗಾರವಂಗ ಶ್ರೀ ಕೃಪಾಂಗ ಗಂಗಾ ಸಚಿತ್ರ ಸಂಗ ಸುಗುಣಾಂಗ ಪಾಂಗ ಸದ್ಭರಿತ ಸಾ

ಯಾವಾಗ ರಾವಣ ಸೀತೆಗೆ ಬಂದು ಒಂದು ದೊಡ್ಡ ಧ್ವನಿಯನ್ನು ಹಾಕ್ತಾನೆ, ಆಗ ಸೀತೆ ಹುಲ್ಲುಕಡ್ಡಿಯನ್ನು ಗೋಡೆಯ ರೀತಿಯಲ್ಲಿ ಇಟ್ಕೊಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ರಾವಣನೇ, ಸಮುದ್ರವನ್ನು ನೀನು ಮೀರಬಹುದು, ಆದರೆ ರಾಮನ ಬಾಣವನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ನಿನ್ನ ಅಹಂಕಾರದ ಲಂಕೆ ಶೀಘ್ರದಲ್ಲಿ ಸ್ಮಶಾನವಾಗುತ್ತೆ ಅನ್ನೋದನ್ನು ಹೇಳ್ತಾಳೆ ಅವಳು. ರಾವಣ ಅವನಿಗೆ ತುಂಬ ಕೋಪದಿಂದ, ಒಂದು ತಿಂಗಳ ಅವಕಾಶ ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಾವಣ ಅಲ್ಲಿಂದ ಹೊರಟ ಮೇಲೆ ಸೀತೆಗೆ ದುಃಖವನ್ನು ತಡ್ಕೊಳ್ಳಲಾಗದೆ ಅವಳ ದುಃಖದ ಕಟ್ಟೆ ಒಡೆಯುತ್ತೆ. ವಿರಹದ ವೇದನೆಯನ್ನು ತಾಳಲಾರದೆ ರಾಮ ಬರುವುದು ತಡವಾಗ್ತಾ ಇದೆ ಅಂತ ಭಾವಿಸಿದಂತಹ ಅವಳು ಪ್ರಾಣತ್ಯಾಗ ಮಾಡೋದೇ ಲೇಸು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾಳೆ. ಆ ಕ್ಷಣದಲ್ಲಿ ಹನುಮಂತನಿಗೆ ಸುಮ್ಮನಿರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ರಾಮನ ಭಕ್ತ ಅವನು, ರಾಮ ಮತ್ತು ಸೀತೆಯನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಂಥವನು. ಅಂತಹ ಮಾತೆಗೆ ನೋವಾಗೋದನ್ನು ಇವನು ಸಹಿಸಲಾಗದೆ ಹತಾಶೆಯಿಂದ ಹೊರತರೋದಕ್ಕೆ ಒಂದು ದೈವಿಕವಾದಂತಹ ಉಪಾಯವನ್ನು ಮಾಡ್ತಾನೆ. ಮರದ ಮೇಲೆ ಕೂತಂಥ ಹನುಮಂತ ಮಧುರವಾದಂತಹ ಧ್ವನಿಯಲ್ಲಿ ಶ್ರೀರಾಮನ ಗುಣಗಾನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ರಾಮನ ಜನನ, ವಿಶ್ವಾಮಿತ್ರರ ಜೊತೆಗಿನ ಯಾನ, ಸೀತಾ ಕಲ್ಯಾಣ, ವನವಾಸದವರೆಗಿನ ಕಥೆಯನ್ನು ಅಮೃತದ ಸವಿಯಂತೆ ಹಾಡ್ತಾನೆ. ಆ ಮಾತುಗಳನ್ನು ಕೇಳಿದಂತಹ ಸೀತೆ ಕಿವಿಗೆ ಬಿದ್ದಾಗ ಅವಳು ಸ್ತಬ್ಧಳಾಗ್ತಾಳೆ. ಈ ಪಾಪಿಗಳ ನಾಡಿನಲ್ಲಿ ರಾಮನ ಕಥೆಯನ್ನು ಹೇಳ್ತಾ ಇರುವಂತಹ ಆ ಪುಣ್ಯಾತ್ಮ ಯಾರು ಅಂತ ಹೇಳಿ ಮೇಲೆ ನೋಡ್ತಾಳೆ. ತಕ್ಷಣವೇ ಹನುಮಂತ ತಾನು ತಂದಿದ್ದಂತಹ ಶ್ರೀರಾಮನ ಮುದ್ರಿಕೆಯನ್ನು ಸೀತೆಯ ಮಡಲಿಗೆ ಬೀಳುವಂತೆ ಕೆಳಗೆ ಹಾಕ್ತಾನೆ. ನೋಡಿ ಎಷ್ಟು ಚೆನ್ನಾಗಿರಬಹುದು ಆ ಭೇಟಿ ಮಾಡುವಂತಹ ಒಂದು ಸನ್ನಿವೇಶ ಅಂತ ಹೇಳ್ತೇನೆ ಮುಂದೆ. ಇದೀಗ ಕೇಳಿಬರೋಣ ಪುರಂದರದಾಸರು ರಚನೆಯ ಕೀರ್ತನೆಯನ್ನು ರಾಧಾ ಜಯಲಕ್ಷ್ಮಿಯವರ ಸ್ವರದಲ್ಲಿ.

ಹಾಗೆ ಯಾವಾಗ ಅವಳಿಗೆ ಹನುಮಂತ ಆ ಮುದ್ರಿಕೆ ಅಂತ ಹೇಳಿದ್ರೆ ಉಂಗುರವನ್ನು ಕೆಳಗೆ ಹಾಕ್ತಾನೋ ಅದನ್ನು ನೋಡಿದ ತಕ್ಷಣ ಇವಳಿಗೆ ಹೃದಯದ ಬಡಿತ ಜಾಸ್ತಿ ಆಗತ್ತೆ. ಅದರ ಮೇಲೆ ಕೆದ್ದಿದ್ದಂತಹ ರಾಮ ಅನ್ನುವಂತಹ ಅಕ್ಷರಗಳನ್ನು ಕಂಡಾಗ ಅವಳಿಗೆ ಆನಂದ ಬಾಷ್ಪ ಸುರಿಯುತ್ತೆ. ಇದು ರಾವಣನ ಮಾಯೆಯಲ್ಲ, ಇದು ನನ್ನ ಪ್ರಭುವಿನದ್ದೇ ಮುದ್ರಿಕೆ ಅಂತ ಹೇಳಿ ಅದನ್ನು ಕಣ್ಣಿಗೆ ಒತ್ಕೋತಾಳೆ. ಹನುಮಂತ ಮೆಲ್ಲಗೆ ಕೆಳಗಿಳಿದು ಬಂದು ವಿನಯದಿಂದ ತಲೆ ಬಾಗ್ಬಿಟ್ಟು, ಅಮ್ಮ ನಾನು ರಾಮನ ಸೇವಕನಿದ್ದೀನಿ, ನಿಮ್ಮ ವಿರಹದಲ್ಲಿ ಬೆಂದು ಹೋಗ್ತಾ ಇರುವಂತಹ ಪ್ರಭುವಿನ ಸಂದೇಶವನ್ನು ನಾನು ತಂದಿದ್ದೇನೆ, ನೀವು ಅನಾಥೆಯಲ್ಲ, ಇಡೀ ವಾನರ ಸೈನ್ಯ ನಿಮ್ಮ ರಕ್ಷಣೆಗಾಗಿ ಇದೆ, ಸಜ್ಜಾಗಿದೆ ಅಂತ ಹೇಳಿದಾಗ ಸೀತೆಯ ಮುಖದಲ್ಲಿ ಒಂದಷ್ಟು ಸೂರ್ಯದಂತಹ ಭರವಸೆ ಮೂಡುತ್ತೆ. ಸಜ್ಜನ ಭಕ್ತಿಯ ಭೇಟಿಯು ಕೇವಲ ಸಮಾಧಾನ ಅಷ್ಟೇ ಅಲ್ಲ, ಸಾವಿನ ಅಂಚಿನಲ್ಲಿದ್ದ ಜೀವಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತೆ. ಇಷ್ಟೆಲ್ಲವೂ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹನುಮಂತನ

ಭಕ್ತಿ, ರಾಮನ ಮುದ್ರಿಕೆ, ಅಶೋಕವನದಲ್ಲಿದ್ದಂತಹ ಕತ್ತಲೆಯನ್ನು ಓಡಿಸಿ ವಿಜಯದ ಮುನ್ಸೂಚನೆಯನ್ನು ನೀಡುತ್ತೆ. ಹೀಗೆ ನಮಗೂ ಹಲವಾರು ಬಾರಿ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳ ಸರಣಿ ಮುಗಿಯೋದೇ ಇಲ್ಲ, ಇನ್ನು ನನ್ನಿಂದ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಹೊತ್ತಿಗೆ ಭಗವಂತನಿಂದ ಯಾವುದೋ ಒಂದು ರೀತಿಯಾದಂತಹ ಬೆಳಕಿನ ಸಂದೇಶವನ್ನು ಹೊತ್ತಂಥ ಜೀವ ನಮ್ಮ ನೆರವಿಗೆ ಬಂದಿರುತ್ತೆ. ನಿಮಗೂ ಇದು ಅನುಭವಕ್ಕೆ ಬಂದಿರುತ್ತೆ ಅಂತ ಭಾವಿಸ್ತೇನೆ ಕೆಳಗರೆ. ಅವರು ಯಾರು, ಹೇಗೆ, ಎಲ್ಲಿಂದ ಬರ್ತಾರೆ ಅನ್ನುವಂತಹ ಯೋಚಿಸುವ ವ್ಯವಧಾನ ಕೂಡ ನಮಗಿರೋದಿಲ್ಲ. ಆದರೆ ಸಮಯಕ್ಕೆ ಸರಿಯಾಗಿ ನಮ್ಮ ಕಷ್ಟಕ್ಕೆ ನೆರವಾಗಿ ನಿಲ್ಲುವಂತಹ ಹೃದಯವಂತಿಕೆ ಅವರಿಗಿರುತ್ತೆ. ಇದು ಭಗವಂತನ ಅನುಗ್ರಹ ಅಲ್ವಾ? ಇದನ್ನು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಪಡೆದಿರ್ತೇವೆ. ನಿಮ್ಮ ಅನುಭವಕ್ಕೆ ಕೂಡ ಬಂದಿರುತ್ತೆ ಈ ಕಥೆ, ಇದಕ್ಕೆ ಸಾಕ್ಷಿಯಾಗತ್ತೆ. ನಿಮ್ಮೆಲ್ರಿಗೂ ಅಂತಹ ಒಂದು ಅನುಭವ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸುನೀತಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕಾಡಸಿದ್ದೇಶ್ವರ ಅವರ ರಚನೆಯ ಈ ವಚನ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನೆ ಮೂಡಿಬರಲಿದೆ.
1: ಇತ್ತೀಚಿನ ವರ್ಷಗಳಲ್ಲಿ ಬಹು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿದೆ. ಆಧುನಿಕ ಜೀವನವನ್ನು ಅದು ಹಲವು ಬಗೆಗಳಲ್ಲಿ ಪರಿವರ್ತಿಸುತ್ತಿದೆ. ಎಐ ಮನುಷ್ಯನ ಬುದ್ಧಿವಂತಿಕೆಯನ್ನು ಪ್ರಚೋದಿಸುವ ತಂತ್ರಜ್ಞಾನಗಳ ಸರಣಿಯನ್ನು ಒಳಗೊಂಡಿದೆ. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷೆಯ ಸಂಸ್ಕರಣೆ ಮತ್ತು ಕಂಪ್ಯೂಟರ್ ದೃಷ್ಟಿ ಕೃತಕ ಬುದ್ಧಿಮತ್ತೆಯ ವ್ಯಾಪ್ತಿಯಲ್ಲಿದೆ. ಆರೋಗ್ಯ, ಹಣಕಾಸು ಹಾಗೂ ಶಿಕ್ಷಣದಲ್ಲಿ ಎಐನ ಅನ್ವಯಗಳು ಪ್ರಚಲಿತವಾಗುತ್ತಿವೆ. ಎಐ ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳನ್ನು ಪ್ರಭಾವಿಸುತ್ತವೆ. ಎಐ ಉತ್ತೇಜಿತ ಪರಿಕರಗಳು ರೋಗಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ರೋಗಿಗಳಿಗೆ ಅವರವರ ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಚಿಕಿತ್ಸಾ ವಿಧಾನಗಳನ್ನು, ಔಷಧ ಉಪಚಾರವನ್ನು ಯೋಜಿಸುತ್ತವೆ. ಶಿಕ್ಷಣ ರಂಗದಲ್ಲಿ ಎಐ ತಂತ್ರಜ್ಞಾನಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ಅನುಗುಣವಾಗಿ ಕಲಿಕಾನುಭವ ನೀಡುತ್ತದೆ. ಶಿಕ್ಷಕರ ದಕ್ಷತೆಯನ್ನು ಸುಧಾರಿಸಿಕೊಳ್ಳುವ ಸಲಹೆ ಸೂಚನೆಗಳನ್ನು ಎಐ ಒದಗಿಸಬಲ್ಲದು. ಇನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ಆಟೋಮೇಷನ್ ಅಂದರೆ ಸ್ವಯಂಚಾಲನ ತಂತ್ರ, ಕೈಗಾರಿಕೆಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಉತ್ಪಾದನೆ ಎಐ ದೆಸೆಯಿಂದ ಸಾಧ್ಯವಾಗಿದೆ. ಗ್ರಾಹಕರ ತೃಪ್ತಿಯೂ ಹೆಚ್ಚಿದೆ. ಸಾಮಾಜಿಕ ಸಂಪರ್ಕವನ್ನು ಕೃತಕ ಬುದ್ಧಿಮತ್ತೆ ವೃದ್ಧಿಸಿದೆ. ಸರಾಗವಾಗಿ ಭಾಷಾಂತರವಾಗುವ ಕಾರಣ ಸಾಮುದಾಯಿಕ ಒಡನಾಟ ಇಂದು ಜಟಿಲವಾಗುತ್ತಿಲ್ಲ. ಯಾವುದೇ ವಲಯಗಳಲ್ಲಿ ಸುಗಮ ಆಡಳಿತಕ್ಕೆ ಎಐ ಹಿಂದೆಂದಿಗಿಂತಲೂ ವೇಗವನ್ನು ಹೆಚ್ಚಿಸಿದೆ. ಹೇಳಿ ಕೇಳಿ ಕೃತಕ ಬುದ್ಧಿಮತ್ತೆ ಮನುಷ್ಯನದೇ ನಿರ್ಮಾಣ. ಎಷ್ಟಾದರೂ ಕೃತಕವಾದ ಅದಕ್ಕೆ ಇತಿಮಿತಿಗಳಿವೆ.

0: ಎಯಿನಿಂದ ಕಾರೊಂದು ಓಡುತ್ತಿದೆ ಎಂದ ಮಾತ್ರಕ್ಕೆ ಸೀಟ್ ಬೆಲ್ಟ್ ಬೇಡ ಎನ್ನಲಾಗುತ್ತದೆಯೇ? ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಐ ಮೇಲಿನ ಸಹಜ ಆರೋಪವೆಂದರೆ ಅದು ಉದ್ಯೋಗ ಕಲ್ಪಿಸುತ್ತದೆ ಎಂದು. ಇದಲ್ಲದೆ ನೌಕರರಲ್ಲಿ ಅಭದ್ರತೆ ಕಾಡುತ್ತದೆ, ನಾಳೆ ಹೇಗೋ ಏನೋ ಎನ್ನುವ ಭಾವವು ಅವರಲ್ಲಿ ಆತಂಕ ಕೀಳರಿಮೆ ಮೂಡಿಸುತ್ತದೆ. ಕೃತಕ ಬುದ್ಧಿ ಮತ್ತೆ ಬಿಟ್ಟರೆ ನಾವಿಲ್ಲ, ಅದೇ ಸರ್ವಸ್ವ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕಿದೆ. ಎಐನ ಅತಿ ಅವಲಂಬನೆಯಿಂದ ನಾವು ನಮ್ಮ ವಿಮರ್ಶಾತ್ಮಕ ಆಲೋಚನೆಯನ್ನು ಕಳೆದುಕೊಳ್ಳುತ್ತೇವೆ. ಎಐನ ಶಿಫಾರಸುಗಳನ್ನು ಪ್ರಶ್ನಿಸದೇ ಒಪ್ಪುವ ಮನೋಭಾವ ಸರಿಯಲ್ಲ. ಮಾನವ ನಿರ್ಣಯಗಳ ಮೌಲ್ಯ ಕುಸಿಯುವ ಪ್ರಸಂಗ ಬರಬಾರದು. ಸ್ಕ್ರೀನ್ ಅಂದರೆ ಪರದೆಯ ಮೇಲೆಯೇ ನಮ್ಮ ಸಮಯ ಹೆಚ್ಚು ವ್ಯಯವಾಗುವುದರಿಂದ ಸಾಮಾಜಿಕ ಒಂಟಿತನ, ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಎಐಗೆ ಮಾನವ ಸಹಾನುಭೂತಿ ಇಲ್ಲ. ತನಗೆ ಒದಗಿಸಿದ ಅಂಕಿಅಂಶಗಳ ಆಧಾರದಿಂದಲೇ ಅವು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಅದು ತಪ್ಪು ಮಾಹಿತಿ, ತಪ್ಪು ಚಿತ್ರ, ತಪ್ಪು ಸುದ್ದಿಗಳನ್ನು ನೀಡಬಹುದು. 2020 ನಾವು ಈ ಬಾಧೆಗೊಳಗಾಗಿದ್ದೇವೆ. ಎಲ್ಲರಿಗೂ ಖಾಸಗಿತನ ಎನ್ನುವುದಿದೆ. ಪಾರದರ್ಶಕ ಗೋಡೆಗಳಿರುವ ಮನೆಗಳಲ್ಲಿ ಯಾರು ತಾನೇ ವಾಸಿಸ ಬಯಸುತ್ತಾರೆ? ಪ್ರೊಫೈಲಿಂಗ್ ಅಥವಾ ವ್ಯಕ್ತಿ ಚಿತ್ರ ವಿವರಣವನ್ನು ಎಐ ಸಿದ್ಧಪಡಿಸುತ್ತದೆ. ಇದು ಆತಂಕಕಾರಿ. ಈ ನ್ಯೂನತೆಯನ್ನು ವಾಸ್ತವತೆಯ ಕುಸಿತ ಎನ್ನುತ್ತಾರೆ. ನಕಲಿ ಫೋಟೋ, ಪತ್ರ, ದಾಖಲೆ ಸೃಷ್ಟಿಸಿ ಹೆದರಿಸಿ ಬೆದರಿಸಿ ವಂಚಿಸುವ ಪ್ರವೃತ್ತಿ ನಾಗರಿಕತೆಗೆ ಸವಾಲಾಗಿದೆ. ಮಾಡೆಲ್ ಎಂದರೆ ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸುವ ಕೃತಕ ಮೆದುಳು. ವಿವಿಧ ಉದ್ದೇಶಗಳಿಗಾಗಿ ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಒಂದು ಎಐ ಮಾಡೆಲ್ ಅಣಿಯಾಗಲು ಅಪಾರ ವಿದ್ಯುತ್ತು, ದುಬಾರಿ ಸಂಸ್ಕರಕ ಸಾಧನಗಳು ಮತ್ತು ಮಾನವನ ಬುದ್ಧಿಶಕ್ತಿ ವ್ಯಯವಾಗುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದರಿಂದ ಪರಿಸರಕ್ಕೂ ಗಂಭೀರ ಹಾನಿಯಾಗುತ್ತದೆ. ಒಂದೇ ಒಂದು ಮಾಡೆಲ್ ಸಿದ್ಧಗೊಳಿಸುವಾಗ 300,000 kg ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಜಮೆಯಾಗುತ್ತದೆ. ಉಪಾಯ ಅಪಾಯವನ್ನೂ ತರಬಹುದು ಎನ್ನುವುದು ಚೆನ್ನುಡಿ. ಎಐ ಒಡ್ಡುವ ಓರೆಕೋರೆಗಳ ಬಗ್ಗೆಯೂ ಸಾರ್ವಜನಿಕ ಜಾಗೃತಿ ವರ್ಧಿಸಬೇಕಿದೆ.
1: ಇದುವರೆಗೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:35. ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ಪಾಲಕಲ ಸೀತಾರಾಮ ಭಟ್ಟ ಅವರದು, ಸಮೂಹ ಗಾನದಲ್ಲಿ.

0: ಇದುವರೆಗೂ ಪಾಲಕಲ ಸೀತಾರಾಮ ಭಟ್ಟ ಅವರ ರಚನೆಯ ದೇಶಭಕ್ತಿ ಗೀತೆಯೊಂದನ್ನು ಕೇಳಿದ್ರಿ ವೃಂದಗಾನದಲ್ಲಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ತುರುಕೂದಿಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಸ್ಟುಡಿಯೋದಲ್ಲಿ ಇರೋದು ನಾನು ವಿಜಯಕಲಾ ಜಗ್ಲೂರ್. ಇದೀಗ ನಮ್ಮ ಕಾರ್ಯಕ್ರಮ
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೂಡಲು ಮಾಹಿತಿ ಬೇಕು.
2: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ನಾನು ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇದರ ಅಂಗವಾಗಿ ಇವತ್ತು ನಾನು ಒಂದಿಷ್ಟು ಮಾತಾಡ್ತಿದ್ದೀನಿ. ಅಂಜೂರ ಹಣ್ಣು ಈಗ ಜನರಲ್ ಆಗಿ ನಾವು ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಅಂಜೂರ ಹಣ್ಣಿನ ಬೇಡಿಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಡಾಕ್ಟರ್ಸ್ಗಳು ಕೂಡ ಈ ಹಣ್ಣನ್ನ ಪ್ರತಿದಿನ ತಿನ್ನಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದಾರೆ. ಜನರಲ್ಲಿ ಬೇಬೀಸ್ ಇರ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು ಅಥವಾ ಏನು ಮದುವೆ ಆದ್ಮೇಲೆ ಮಕ್ಕಳು ಏನು ಯಾರು ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೂ ಕೂಡ ಈ ಅಂಜೂರ ಹಣ್ಣು ಅಷ್ಟೇ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟೇ ಅದು ಉಪಯುಕ್ತವಾಗಿವೆ. ಹಾಗಾಗಿ ಈ ಅಂಜೂರ ಹಣ್ಣು ಎಲ್ಲ ಕಡೆ ಬೆಳೆಯಲ್ಲ. ಜನರಲ್ ಆಗಿ ಇದಕ್ಕೆ ಎರಿಡ್ ಕ್ಲೈಮೇಟ್ ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಬಿಸಿಲು ಇದ್ರೆ ಬೆಸ್ಟ್ ಇದಕ್ಕೆ ಬೆಳಿಲಿಕ್ಕೆ. ಆಮೇಲೆ ಈ ಒಂದು ಬಳ್ಳಾರಿ ಗುಲ್ಬರ್ಗ ಈ ಒಂದು ಭಾಗದಲ್ಲಿ ಅಂಜೂರ ಹಣ್ಣು ಅಲ್ಲಿನ ಒಂದು ಭಾಗದ ರೈತರು ತುಂಬಾ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಇದರ ಒಂದಿಷ್ಟು ಬೇರೆ ಬೇರೆ ತಳಿಗಳನ್ನು ಕೂಡ ಕೆಲವೊಂದು ಈ ಮಿಡಲ್ ಕರ್ನಾಟಕದಲ್ಲಿ ಕೂಡ ಇತ್ತೀಚಿನ ದಿನದಲ್ಲಿ ಈ ಅಂಜೂರ ಹಣ್ಣನ್ನ ಒಂದು ಬೆಳೆಯನ್ನ ನಾವು ಇವತ್ತು ನೋಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಅಂಜೂರ ಹಣ್ಣು ವಿಶೇಷತೆ ಏನಂದ್ರೆ ತುಂಬಾ ಇದು ಡೈಜೆಷನ್ ಅಂದ್ರೆ ಒಂದು ಊಟದ ಒಂದು ಪಚನ ಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ ಮತ್ತು ಇಮ್ಯುನಿಟಿ ಬೂಸ್ಟಿಂಗ್. ಇಮ್ಯುನಿಟಿ ಬೂಸ್ಟಿಂಗ್ ಏನ್ ಕರೋನಾ ಟೈಮ್ನಾಗೆಲ್ಲ ಹೇಳಿದ್ವಿ ಇಮ್ಯುನಿಟಿ ಕಡಿಮೆ ಇದ್ರೆ ನಾವು ಬೇಗ ಇದಾಗ್ತಿದೀವಿ ಮರಣ ಹೊಂತಿದ್ದಾರೆ ಅಂತಂದ್ರೆ ಇಮ್ಯುನಿಟಿ ಡೆವಲಪ್ಮೆಂಟ್ ಬೇಕೇ ಬೇಕು ಇದು ಅಂಜೂರ ಹಣ್ಣು ಸ್ವಲ್ಪ ಸಹಕಾರಿಯಾಗಿದೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಅಂಜೂರ ಹಣ್ಣು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ.

0: ಇದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ, ಇಟ್ ಲೋವರ್ಸ್ ದಿ ಬ್ಲಡ್ ಶುಗರ್ ಇದು. ಆಮೇಲೆ ನಮ್ಮ ಒಂದು ಸ್ಕಿನ್ ಅಂದರೆ ಏನು, ನಮ್ಮ ಸ್ಕಿನ್ದ ಒಂದು ಕಾಂತಿ ಅಂದರೆ ಅದರದ್ದು ಹೆಚ್ಚಿಗೆ ಆಗುತ್ತೆ. ಈ ಜನರಲಿ ಇವನ್ ಏನೋ ಡಾಕ್ಟರ್ಸ್, ಸ್ಕಿನ್ ಡಾಕ್ಟರ್ಸ್ ಕೂಡ ಅಂಜೂರ ಹಣ್ಣ ಪ್ರಿಫರ್ ಮಾಡ್ತಾರೆ ತಿನ್ಲಿಕ್ಕೆ. ಸೊ ಇಷ್ಟೆಲ್ಲ ವಿಶೇಷತೆಯನ್ನ ಈ ಒಂದು ಅಂಜೂರ ಹಣ್ಣು ಹೊಂದಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ಫ್ರೆಶ್ ಹಣ್ಣು ನಾವು ಮಾರ್ಕೆಟ್ಗೆ ಇವತ್ತು ರೈತರು ಏನ್ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ವಿದಿನ್ 7 ಡೇಸ್ ಮ್ಯಾಕ್ಸಿಮಮ್, ಅದು ಜನರಲ್ ಆಗಿ ಹೇಳ್ಬೇಕಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಈ 5 ದಿನದಿಂದ 7 ದಿನದಲ್ಲಿ ಈ ಹಣ್ಣು ಬೇಗ ಬಹುಬೇಗನೆ ಅದು ಡಿಕಂಪೋಸ್ ಆಗುತ್ತೆ ಅಥವಾ ಕೊಳತು ಹೋಗುತ್ತೆ. ಆದರೆ ಈ ಹಣ್ಣನ್ನು ನಾವು 6 ತಿಂಗಳು ಅಥವಾ 1 ವರ್ಷ ಸುಮಾರು ವರ್ಷದವರೆಗೆ ಅದನ್ನು ಶೇಖರಣೆ ಮಾಡಿ ಅದರ ಒಂದು ಹಣ್ಣಿನ ಗುಣಮಟ್ಟವನ್ನು ಕಡಿಮೆ ಆಗದಂತೆ ನೋಡಿಕೊಳ್ಬೇಕಂದ್ರೆ ಇದು ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮಾತ್ರ ಸಾಧ್ಯ. ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂದ್ರೆ ಏನಪ್ಪಾ ಅಂದ್ರೆ ಈ ಅಂಜೂರ ಹಣ್ಣನ್ನ ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ಅದರಲ್ಲಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಅಥವಾ ರೈತರು ಹೊಲದಿಂದ ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನ ಯಾವ ರೀತಿ ನಾವು ಕಟಾವು ಆದ ನಂತರ, ಕಟಾವು ಆದಿಂದ ಹಿಡಿದು ಅಪ್ ಟು ಮೌಲ್ಯವರ್ಧನೆವರೆಗೂ ಯಾವ್ಯಾವ ಹಂತಗಳಲ್ಲಿ ಸಂಸ್ಕರಣೆಯನ್ನು ಮಾಡಬೇಕು ಒಂದು. ಇನ್ನೊಂದು, ಸಂಸ್ಕರಣೆ ಮಾಡಿರ್ತಕ್ಕಂಥ ಹಣ್ಣನ್ನ ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧನೆ ಯಾಕೆ ಬೇಕು ಅಂದರೆ ಈಗ ರೈತರಿಗೆ ಏನಾಗುತ್ತೆ, ಈಗ ಫ್ರೆಶ್ ಹಣ್ಣು 100 ರೂಪಾಯಿ ಜನರಲಿ ಸೀಸನ್ನಲ್ಲಿ ರೇಟ್ ಕಡಿಮೆ ಆಗುತ್ತೆ, 100 ರೂಪಾಯಿ ಹಿಂಗೆಲ್ಲ ಆಗುತ್ತೆ. ಬಟ್ ಆಫ್ ಸೀಸನ್ನಲ್ಲಿ 150 ರೂಪಾಯಿ ಪ್ರತಿ ಕೆಜಿಗಿದೆ. ಬಟ್ ಅದನ್ನೇ ನೀವು ಡ್ರೈಡ್ ಮಾಡಿ ಒಣಗಿಸುವ ಒಂದು ವಿಧಾನದಿಂದ ಅದನ್ನು ಮೌಲ್ಯವರ್ಧನೆ ಮಾಡೋದು. ಮೌಲ್ಯವರ್ಧನೆ ಅಂದರೆ ಇದರಲ್ಲಿ ಅಂಜೂರ ಹಣ್ಣನ್ನು ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಬಾರ್ ಅಂತೇಳಿ ಒಂದು ಶೀಟ್ ಮುಖಾಂತರ ಬಾರ್ ಅಂತ ಮಾಡ್ತಾ ಇದ್ದಾರೆ. ಮತ್ತ ಡ್ರೈಡ್ ಅಂಜೂರ ಹಣ್ಣು ನಿಮಗೆ ಗೊತ್ತೇ ಇದೆ, 1200 ರೂಪೀಸ್ ಪ್ರತಿ ಕೆಜಿಗೆ ಸೆಲ್ ಆಗ್ತಾ ಇದೆ, ಎಲ್ಲಾ ಸೂಪರ್ ಮಾರ್ಕೆಟ್ ನಲ್ಲಿದೆ, ಅಥವಾ ಇವನ್ ಇತ್ತೀಚಿನ ದಿನದಲ್ಲಿ ಎಲ್ಲಾ ಜನರಲ್ ಸ್ಟೋರ್ಸ್ ನಲ್ಲೂ ಈ ಅಂಜೂರ ಹಣ್ಣಿನ ಏನೋ ಮೌಲ್ಯವರ್ಧಿತ ಪದಾರ್ಥಗಳು ದೊರೀತಾ ಇದಾವೆ. ಆಮೇಲೆ ಬಾರ್ ಮತ್ತೆ ಈಗ ಏನು ಜಾಮ್ ಮಾಡ್ತೀವಲ್ಲ, ಜಾಮ್ ಮತ್ತೆ ಬಾರು ಮತ್ತೆ ಜೆಲ್ಲಿ ಮೂರನ್ನು ಕೂಡ ನಾವು ಟ್ರೈ ಮಾಡಿದ್ವಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ. ಇವುಗಳ ಒಂದು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಮತ್ತು ಮೌಲ್ಯವರ್ಧನೆ ಮಾಡಲಿಕ್ಕೆ ಏನೆಲ್ಲಾ ಮಷಿನರೀಸ್ ಬೇಕಾಗುತ್ತೆ, ಯಾವ ಒಂದು ವಿಧಾನದಿಂದ ಮೌಲ್ಯವರ್ಧನೆ ಮಾಡಿದ್ರೆ ಅಂಜೂರ ಹಣ್ಣನ್ನು ನಾವು 6 ತಿಂಗಳಿಂದ 1 ವರ್ಷದವರೆಗೆ ಕೆಡದಂತೆ ಶೇಖರಣೆ ಮಾಡಿಡಬಹುದು ಅಂತ ಹೇಳಿ ತಂತ್ರಜ್ಞಾನ ಮತ್ತು ಟೆಕ್ನಾಲಜಿಗಳು ಇದಾವೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 7829201714. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಚಿತ್ರದುರ್ಗ, ನೀವು ಟ್ಯೂನ್ ಮಾಡಿದಿರಿ 102.6 MHz ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರೋದು ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ. ಇದೀಗ ರೈತರಿಗಾಗಿ ಸಲಹೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ 1/2 ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪು ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲೋ ಫ್ಯಾನ್ ಅಲ್ಲಿ ಇರುವಂತ ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಒಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ ಈ ರೋಗಕ್ಕೆ ಈಗ ನ್ಯೂಟ್ರಿಯನ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆ, ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್

0: ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು, ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನು ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್ಸು, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮ್, ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮ್, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮ್ ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ಈವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕೇಳಿದ್ರೆ 8:30 ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವುಗಳು ಅಂದರೆ ನಮ್ಮ ಕೇಳುಗ ಪ್ರಭುಗಳು ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ನೆನಪುಗಳು ರೇಡಿಯೋದೊಂದಿಗೆ ಹೇಗಿತ್ತು, ಹೇಗೆಲ್ಲ ರೇಡಿಯೋ ಕೇಳಿದ್ರಿ, ಹಾಗೆ ನೀವುಗಳು ಇವತ್ತು ಹೇಗೆ ರೇಡಿಯೋ ಕೇಳ್ತಾ ಇದ್ದೀರಿ ಅನ್ನೋದ್ರ ಮೂಲಕ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬೇಕಾಗತ್ತೆ, 9448640273, ಹಾಗೆ 9141970272ಕ್ಕೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 8:30 ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:50. ಇದೀಗ ಆರೋಗ್ಯ ಬಿಂದು. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆತಂಕಕ್ಕೆ ಪರಿಹಾರ ಕುರಿತು ಡಾಕ್ಟರ್ HG ಮಂಜುನಾಥ್ ಕುಮಾರ್ ಅವರು ಮಾಹಿತಿ ನೀಡಲಿದ್ದಾರೆ.
2: ಆತಂಕ ಎನ್ನುವ ಪೆಡಂಭೂತ ಮಾನವನ ಹುಟ್ಟಿನೊಂದಿಗೆ ಬೆನ್ನೇರಿದೆ. ಅನಾದಿ ಕಾಲದಿಂದಲೂ ಮಾನವ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಹೆಣಗುತ್ತಲೇ ಬಂದಿದ್ದಾನೆ. ಆತಂಕಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಅವು ಯಾವುವೆಂದರೆ ಫೋಬಿಕ್, ಪ್ಯಾನಿಕ್ ಮತ್ತು ಜನರಲೈಸ್ಡ್ ಎಂಗ್ಸೈಟಿ ಡಿಸಾರ್ಡರ್ ಎಂದು ಕರೆಯಲ್ಪಟ್ಟಿದೆ. ಫೋಬಿಕ್ ಎಂದರೆ ಯಾವುದಾದರೂ ಸಂದರ್ಭಗಳು ಅಥವಾ ವಸ್ತುವಿನ ಬಗ್ಗೆ ಭಯ ಹೊಂದಿ ಅವುಗಳನ್ನು ತಪ್ಪಿಸಲು ರೋಗಿಯು ಪ್ರಯತ್ನಿಸುತ್ತಾನೆ. ಒಬ್ಬನೇ ಮನೆಯಿಂದ ಹೊರಗೆ ಹೋಗಲು ಭಯ ಅಥವಾ ಜನಜಂಗುಳಿಯಲ್ಲಿ ಅಡ್ಡಾಡಲು ಭಯ ಇತ್ಯಾದಿ. ಪ್ಯಾನಿಕ್ ಎಂದರೆ ರೋಗಿಯು ತನಗೆ ಯಾವುದೋ ಮಹಾರೋಗವಿದೆ ಎಂದು ತಿಳಿದು ಎದೆ ಬಡಿತದ ಏರುವಿಕೆ, ಎದೆನೋವು ಇತ್ಯಾದಿಗಳಿಂದ ಬಳಲುವುದು. ಜನರಲೈಸ್ಡ್ ಎಂಗ್ಸೈಟಿ ಡಿಸಾರ್ಡರ್ ಎಂಬುದು ಒಂದು ದೀರ್ಘಕಾಲೀನ ಆತಂಕ. ಇದರಲ್ಲಿ ರೋಗಿಯು ತಡೆಯಲಾರದ ಚಿಂತೆ, ಮಾಂಸಖಂಡಗಳ ಸೆಳೆತ, ಬೇಧಿ ಇತ್ಯಾದಿಗಳಿಂದ ನರಳುತ್ತಾನೆ. ಹೋಮಿಯೋಪತಿ ವೈದ್ಯಶಾಸ್ತ್ರದ ಜನಕ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ರೋಗಗಳ ಮೂಲ ಮಾನಸಿಕ ಮಟ್ಟದಲ್ಲಿರುತ್ತದೆ, ಅಲ್ಲಿ ಉದಯಿಸಿದ ರೋಗಗಳು ಕಾಲಾಂತರದಲ್ಲಿ ದೇಹದ ಮೇಲೂ ಕಾಣಿಸಿಕೊಳ್ಳುತ್ತದೆ ಎಂದು ವಿವರವಾಗಿ ಅವರು ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ರೋಗಿಗೆ ಚಿಕಿತ್ಸೆ ನೀಡುವಾಗ ಆತನ ಮಾನಸಿಕ ಲಕ್ಷಣಗಳೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಚಿಕಿತ್ಸೆ ನೀಡಬೇಕೆಂದು ತಿಳಿಸಿರುತ್ತಾರೆ. ಹ್ಯಾನಿಮನ್ ರೋಗಿಯ ಮಾನಸಿಕ ಲಕ್ಷಣಗಳಿಗೆ ತುಂಬಾ ಪ್ರಾಮುಖ್ಯತೆ ನೀಡಿರುವುದರಿಂದ ಹೋಮಿಯೋಪತಿಯ ಅನೇಕ ಔಷಧಗಳು ಮನುಷ್ಯನ ಮನೋರೋಗಕ್ಕೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಪ್ರಕೃತಿಯಲ್ಲಿ ಹುಟ್ಟಿದ ಮನುಷ್ಯನ ರೋಗಗಳಿಗೆ ಪ್ರಕೃತಿಯಲ್ಲಿಯೇ ಚಿಕಿತ್ಸೆಯ ಮೂಲ ದೊರೆಯುತ್ತದೆ. ಇವುಗಳನ್ನು ಅರಿತುಕೊಂಡು ನಾವು ಬಳಸಿಕೊಳ್ಳಬೇಕಷ್ಟೇ.
1: ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆತಂಕಕ್ಕೆ ಪರಿಹಾರ ಕುರಿತು ಡಾಕ್ಟರ್ ಹೆಚ್ ಜಿ ಮಂಜುನಾಥ್ ಕುಮಾರ್ ಅವರು ಮಾಹಿತಿ ನೀಡಿದ್ದನ್ನ ನೀವೆಲ್ಲರೂ ಕೇಳಿದ್ರಿ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಮತ್ತೆ ಆರೋಗ್ಯ

ಇವರಿಂದು ಕಾರ್ಯಕ್ರಮವನ್ನು ಇಂದು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 1:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಲಿದ್ದೇವೆ. ಹಾಗೆಯೇ ಕೇಳಿದ್ರೆ ಇವತ್ತು 10:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ ಕೇಳಲಿದ್ದೀರಿ. ತಪ್ಪದೇ ಕೇಳಿ 10:00 ಇನ್ನು ಮುಂದೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ. ಹಾಗೆ ಈ 8:30 ನೀವುಗಳು ನಮ್ಮ ಜೊತೆ ಸಂವಹನ ನಡೆಸಬಹುದು. ಯಾವ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ, ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಕರೆ ಮಾಡುವ ಮೂಲಕ ತಮ್ಮ ನೆನಪುಗಳನ್ನು, ನಿಮ್ಮ ಮನದಾಳದ ಮಾತುಗಳನ್ನು, ರೇಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ಅವತ್ತು ಹೇಗೆ ರೇಡಿಯೋವನ್ನು ಕೇಳ್ತಾ ಇದ್ರಿ, ಇವತ್ತು ಹೇಗೆ ರೇಡಿಯೋ ಕೇಳ್ತಾ ಇದ್ದೀರಿ ಅನ್ನೋ ಮೂಲಕ ಯಾವ ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ಇವತ್ತು ನಮಗೆ ಕರೆ ಮಾಡುವ ಮೂಲಕ 8:30 ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಹಾಗೆ 9141970272ಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ತಪ್ಪದೇ ಕೇಳಿ 8:30 ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান।

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು

0: अथ मराठी भाषा न्यूज ऑन EIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन EIR ऐप
0: रागम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ EIR ನಲ್ಲಿ ಲಭ್ಯ ಇಂಡಿ ಪ್ರಸಾರ ಭಾರತಿ ನ್ಯೂಸ್ ಆನ್ EIR ಆಪ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ಧತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ನಾಮಿನೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28% ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತ ಎನ್ಯುಮರೇಷನ್ ಫಾರ್ಮ್ಸ್ ಗಳನ್ನ ಗಣಕೀಕರಣ ಮಾಡುವಂತ ಕೆಲಸವೂ ಸಹ ಈಗಾಗಲೇ 4,73,466 ಅರ್ಜಿಗೆ ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ

0: 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95% ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95% ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
1: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಂಡಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾಕ್ಟರ್ ಎಫ್ಕೆ ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
5: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟುವ. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು. ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ್ದು 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6,91,00,000 ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ದಿನ ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾಕ್ಟರ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾಕ್ಟರ್ ಗೋರೂರು ಸಂಸ್ಮರಣೆ

0: ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ ಎರಡು ದಿನಗಳವರೆಗೆ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಅರವಿಂದ್ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ, ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೇಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಎರಡು ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನರೇ, ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ, ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳು. ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಜಾನೆ ಎದುರುಗುದೇ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:16. ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇಂದಿನ ಭಾವತರಂಗದಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಭಾವಗೀತೆಗಳನ್ನ ಕೇಳೋಣ. ಆರಂಭದಲ್ಲಿ ಏನು ಮೋಜಿನ ಆಟ ಅನ್ನುವಂಥ ಈ ಭಾವಗೀತೆಯನ್ನು ಮಾಲತಿ ಶರ್ಮಾ ಹಾಡಿದ್ದಾರೆ.

ಸುಂದರವಾದಂತಹ ಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆಯೇ ಕೇಳಿದ್ರೆ 7:45 ಹೇಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದದ ಸುಳುಹು ಮಾಡೋದು, ಸಂದೇಶ ಕಳಿಸೋದಕ್ಕೆ ವಾಟ್ಸಪ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ, ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆದರೆ ಹೆಚ್ಚು ಸಂಖ್ಯೆಯಲ್ಲಿ ನಾನು ನಿಮ್ಮ ಹೆಸರುಗಳನ್ನು ಹೇಳೋದಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ಎಷ್ಟು ಸಾಧ್ಯವೋ ಅಷ್ಟಂತೂ ಮಾಡಲಿಕ್ಕೆ ಚಿತ್ರದುರ್ಗ ಆಕಾಶವಾಣಿ ಯಾವಾಗಲೂ ಕೂಡ ನಿಮ್ಮ ಜೊತೆಯಾಗುತ್ತೆ ಅಂತ ಹೇಳ್ತಾ, ನೀವು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪದದ ಸುಳುಹು ಕಾರ್ಯಕ್ರಮದಲ್ಲಿ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640273, ಹಾಗೆ 9141970272ಗೆ ನೀವೆಲ್ಲರೂ ಕೂಡ ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ಸಂವಹನ ಮಾಡಿದಾಗಲೇ ಅದಕ್ಕೊಂದು ಕಳೆ ಕಂಡ್ರಿ. ಹಾಗಾಗಿ ನೀವೆಲ್ಲರೂ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ 8:30 ನಿಮ್ಮದೇ ಕಾರ್ಯಕ್ರಮ ಇವತ್ತು. ನೀವುಗಳು ಕರೆ ಮಾಡಿ ನೀವು ಕೇಳಿದಂತಹ ರೇಡಿಯೋ, ಆ ರೇಡಿಯೋ ಬಗ್ಗೆ ಮಾಹಿತಿ, ಹಾಗೆ ಹೇಗೆಲ್ಲ ಇತ್ತು, ಯಾವೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ರಿ, ಈಗ ಹೇಗೆ ಕೇಳ್ತಾ ಇದ್ದೀರಿ ಅನ್ನೋ ಬಗ್ಗೆ ಕೂಡ ನೀವು ನಮ್ಮ ಜೊತೆ ಹಂಚಿಕೊಳ್ಳಬಹುದು ಕರೆ ಮಾಡೋ ಮೂಲಕ. ನಮ್ಮ ದೂರವಾಣಿ ಸಂಖ್ಯೆಗಳು ನಿಮ್ಗೆ ಗೊತ್ತಾಗಿದೆ, ಕರೆ ಮಾಡ್ತಾ ಇರಿ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳಿಬರೋಣ.

ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಈವರೆಗೂ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಇದೀಗ ಕಿರುಣ ಕಸ್ತೂರಿ ಶಂಕರ್ ಹಾಗೂ ಶಂಕರ್ ಶಾನ್ಭಾಗ್ ಅವರ ಯುಗಳ ಧ್ವನಿಗಳಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಈ ಭಾವಗೀತೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಂದು ವಿಶ್ವನಾಥ್.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮೂಡಿಬಂತು. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ.
1: ಒಂದು ಕನಸು ಒಂದು ಸಂಕಲ್ಪ ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00 to 10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
2: ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು 1,000 ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
0: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856.
3: ಕಿಳಗ್ರೆ ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ನಮ್ಮೊಟ್ಟಿಗೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ತಮ್ಮ ನೆನಪಿನ ಬಾಲ್ಯದಲ್ಲಿ ತಾವು ಕೇಳಿದಂತಹ ರೇಡಿಯೋ ಕಾರ್ಯಕ್ರಮಗಳು, ರೇಡಿಯೋ ಈ ಎಲ್ಲದರ ಬಗ್ಗೆ ನೀವು ನಮ್ಮೊಟ್ಟಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಬಹುದು. ಕೇವಲ 2-3 ಮಾತ್ರ ನಿಮಗೆ ಸಮಯ ಕೊಡಲಾಗತ್ತೆ, ಅದಕ್ಕಿಂತ ಹೆಚ್ಚು ತಗೊಳ್ಬೇಡಿ. ಹಾಗಾಗಿ ಆ ನಿಮಿಷಗಳಲ್ಲೇ ನೀವು ಏನನ್ನು ಹೇಳಬೇಕು ಅಂತಿದ್ದೀರಿ ಅದನ್ನು ಹೇಳಿ, ಪಾಯಿಂಟ್ ಮಾಡಿ ಇಟ್ಕೊಳ್ಳಿ, ಅದೆಲ್ಲವನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆ 9

0: ಒಂದು 4197-0272 ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 14555 पर कॉल करें।
1: ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ. ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಇದುವರೆಗೆ ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ

0: ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ಧ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ

0: ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್ ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಕೇಳಿದ್ರೆ ನೀವೆಲ್ಲರೂ ಕೂಡ ಸಂದೇಶ ಕಳಿಸೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀರಿ. ಆದರೆ ಇವತ್ತು ನಮ್ಮ ವಾಟ್ಸಪ್ ಒಂದು ಸ್ವಲ್ಪ ಮುನಿಸ್ಕೊಂಡು ಬಿಟ್ಟಿದೆ. ಹಾಗಾಗಿ ವಾಟ್ಸಪ್ ಮೂಲಕ ಸಂವಹನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ನೀವು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಾನು ಕೊಡುವಂತಹ ಪದದ ಸುಳಿಹಿಗೆ ನೀವು ಉತ್ತರಗಳನ್ನು ಕರೆ ಮಾಡೋ ಮೂಲಕ ತಿಳಿಸಬಹುದು ಅಂತ. ಇದೀಗ ಕಾರ್ಯಕ್ರಮ ಚಿತ್ರಗೀತೆಗಳು, ಅದರಲ್ಲಿ ಇವತ್ತು ಶನಿವಾರ ಪದದ ಸುಳುಹನ್ನು ಕೊಡುವಂತಹ ಹೊತ್ತು. ಅದಕ್ಕಿಂತ ಮುಂಚೆ ಎರಡು ವಾಣಿಜ್ಯ ಪ್ರಕಟಣೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕೇಳಿದ್ರೆ ಪದದ ಸುಳುಹನ್ನ ನಾನು ಕೊಡೋದಕ್ಕೆ ತಯಾರಾಗಿದ್ದೇನೆ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ತಯಾರಾಗಿದ್ದೀರಿ ಅಂತ ಭಾವಿಸ್ತೇನೆ. ಎರಡು ಹಾಡಿನ ಕಾಲಾವಕಾಶ ಮಾತ್ರ ನಿಮಗೆ ಇರುತ್ತೆ. ಆದರೆ ಇವತ್ತು ಏನು ಜಗಳಕ್ಕೆ ಬಂದ್ಬಿಡ್ಬೇಡಿ, ನನ್ನ ಹೆಸರು ಹೇಳಿಲ್ಲ ನನ್ನ ಹೆಸರು, ಯಾಕೆಂದರೆ ಸ್ವಲ್ಪ ನಾವು ಕೂಡ ಈಗ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಎಷ್ಟು ಹೆಸರುಗಳನ್ನು ಸಾಧ್ಯ ಆಗುತ್ತೋ ಅಷ್ಟು ಹೆಸರುಗಳನ್ನು ನಾನು ಎರಡು ಹಾಡುಗಳ ಕಾಲಾವಕಾಶದಲ್ಲಿ ನೀವು ಕರೆ ಮಾಡಿದಂತಹ ಒಂದು ಕರೆಗಳನ್ನು ಸ್ವೀಕರಿಸಿ ನಾನು ತಗೊಳ್ತೇನೆ. ಅದರಲ್ಲಿ ಕರೆ ಮಾಡಿದಾಗ ಹೇಳಬೇಕಾಗಿರೋದು ಇಷ್ಟೇ, ನೀವು ಮೊದಲು ನಿಮ್ಮ ಹೆಸರು ಮತ್ತು ಉತ್ತರ ಇದೆರಡನ್ನು ಹೇಳಿ ಖಂಡಿತ ನಾನು ಎಲ್ಲರ ನಿಮ್ಮ ಏನು ಹೆಸರುಗಳನ್ನು ತಗೊಳ್ತೇನೆ, ಈಗಲೇ ಕರೆ ಮಾಡ್ತಾ ಇದ್ರಿ, ನಾನೇನು ಉತ್ತರನೇ ಅಲ್ಲ ಏನು.

0: ಪ್ರಶ್ನೆಯನ್ನೇ ಕೊಟ್ಟಿಲ್ಲ, ಪದದ ಸುಳುಹನ್ನೇ ಕೊಟ್ಟಿಲ್ಲ, ಆಗಲೇ ಕರೆಗಳು ಬರ್ತಾ ಇದೆ. ಹೀಗೆ ಮಾಡಿದ್ರೆ ಹೇಗೆ ಅಲ್ವಾ? ನೋಡಿ, ನಾನು ಕಾಲ್ ಮಾಡಿದೆ ಆಮೇಲೆ ತಗೊಳ್ಳಲಿಲ್ಲ ಅನ್ನುವಂತಹ ಒಂದು ಆಪಾದನೆಯನ್ನು ನೀವು ಹರಿಸ್ಬೇಡಿ ಚಿತ್ರದುರ್ಗ ಆಕಾಶವಾಣಿ ಮೇಲೆ ಅಂತ. ಓಕೆ, ಇರಲಿ, ನಾನೀಗ ಪದದ ಸುಳುಹನ್ನು ಕೊಟ್ಬಿಡ್ತೇನೆ. ಸಾಮಾನು ಹೊರುವ, ಕೆಲಸ ಮಾಡುವವನೀತ ಅಥವಾ ಭಾರದ ವಸ್ತುವನ್ನು ಹೊತ್ತು ಕೆಲಸ ಮಾಡುವವನೀತ, ಮೂರು ಅಕ್ಷರಗಳ ಪದ, ಏನಂತ ಕರೀತಾರೆ ಅನ್ನುವಂಥದ್ದು. ಸಾಮಾನು ಹೊರುವ, ಕೆಲಸ ಮಾಡುವವನೀತ, ಮೂರು ಅಕ್ಷರಗಳುಳ್ಳ ಪದ. ಹಿಂದೊಮ್ಮೆ ಬೇರೆ ರೀತಿಯಲ್ಲಿ ಕೇಳಿದ್ದೆ, ಇವತ್ತು ಈ ರೀತಿಯಾಗಿ ಕೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಪದದ ಸುಳುಹು, ಹರಿಯ ಮನದ ಭಾವ ತರಂಗವಿದು, ಮೂರು ಅಕ್ಷರಗಳುಳ್ಳ ಪದ. ಹರಿಯ ಮನದ ಭಾವ ತರಂಗವಿದು, ಮೂರು ಅಕ್ಷರಗಳುಳ್ಳ ಪದ. ಎರಡೂ ಕೂಡ ಮೂರು ಮೂರು ಅಕ್ಷರಗಳುಳ್ಳ ಪದ ಆಗಿದೆ. ತಾವೆಲ್ಲರೂ ಕೂಡ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಹಾಗೆ 9141970272. ಯಾರು ಕೇಳುಗರಾಗಬೇಕಾದರೂ ಇವತ್ತು ಕರೆ ಮಾಡಿ ನೀವು ಉತ್ತರವನ್ನು ಹೇಳಬಹುದು ಅಂತ ಹೇಳಿ ನೋಡೋಣ. ಎಷ್ಟು ಜನಕ್ಕೆ ಕರೆ ಸಿಗುತ್ತೆ, ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಇನ್ನೊಮ್ಮೆ ಹೇಳಿಬಿಡ್ತೇನೆ, ಸಾಮಾನು ಹೊರುವ, ಕೆಲಸ ಮಾಡುವವನೀತ, ಮೂರು ಅಕ್ಷರಗಳುಳ್ಳ ಪದ. ಎರಡನೇ ಪದದ ಸುಳುಹು, ಹರಿಯ ಮನದ ಭಾವ ತರಂಗವಿದು, ಮೂರು ಅಕ್ಷರಗಳುಳ್ಳ ಪದ. ಕಾರ್ಯಕ್ರಮದ ಆರಂಭದಲ್ಲಿ ಮತ್ತೊಂದು ವಾಣಿಜ್ಯ ಪ್ರಕಟಣೆ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ದಿಗ್ವಿಜಯ ಚಿತ್ರದ ಗೀತೆಯನ್ನ ಕೇಳಿಬರೋಣ.

ಕೇಳಿದ್ರೆ ಇದೀಗ ಮತ್ತೊಂದು ಗೀತೆಯನ್ನು ಕೇಳಿಬರೋಣ. ಉಳಿದವರು ಕಂಡಂತೆ ಚಿತ್ರದಿಂದ ಇಲ್ಲ, ನಮ್ಮ ಕಂಪ್ಯೂಟರ್ನಲ್ಲಿ ಕ್ಯೂ ಆಗಿರೋದು ಸಿ ಬಿ ಐ ಶಂಕರ್ ಚಿತ್ರದಿಂದ ಇದೆ ಗೀತೆ, ಅದನ್ನೇ ಕೇಳಿಬರೋಣ.

0: ಕೇಳಿದ್ರೆ ಎರಡು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ಇನ್ನು ಹೆಸರುಗಳನ್ನು ಹೇಳುವಂಥ ಸರತಿ ನಾನು ಹೇಳಿದ್ದೆ ಪಟಪಟ ಅಂತ ಹೇಳಿ ಅಂತ, ನೀವು ಗಂಟೆ ಮಾಡ್ತಾ ಇದ್ದೀರಿ ಯಾಕೆ ಹೀಗೆ ಅಂತ. ಮಾಡಿದವ್ರೆ ಎರಡೆರಡು ಸಾರಿ ಮೂರು ಸಾರಿ ಮಾಡಿದ್ರೆ ಅವ್ರ ಹೆಸರುಗಳನ್ನು ಎಷ್ಟು ಸಾರಿ ಬರ್ಕೊಳಕ್ಕಾಗತ್ತೆ? ಅದರಲ್ಲೂ ಉಮೇಶ್ ಸಿರಿಗೆರೆ ಅವರೇ, ನೀವು ಎಷ್ಟು ಸಾರಿ ಕಾಲ್ ಮಾಡಿದ್ದೀರಿ ಗೊತ್ತಾಗಬೇಕಲ್ವಾ? ಇನ್ನೊಬ್ರಿಗೆ ಅವಕಾಶ ಸಿಕ್ಕಬೇಕಲ್ಲ. ನಾನು ನೀವು ಕಾಲ್ ಮಾಡಿದ್ದ ಟೈಮಲ್ಲೇ ಇನ್ನೊಬ್ಬರದ್ದು ನನ್ನ ಹೆಸರುಗಳನ್ನು ಬರ್ಕೊಳ್ಬೋದಿತ್ತಲ್ಲ, ಯಾಕೆ ಹೀಗೆಲ್ಲ ಮಾಡ್ತೀರಿ? ಒಂದು ನಿಯಮವನ್ನು ಅನುಸರಣೆ ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡದೇ ಇದ್ದರೆ ನಮಗೆ ತೊಂದರೆಗಳು ಎಷ್ಟಾಗುತ್ತೆ? ಬರ್ಕೊಳ್ಬೇಕ್ರಿ, ಆ ಬರ್ಕೊಳ್ಳೋದ್ರಲ್ಲಿ ಸಮಯ ಹೋಗುತ್ತೆ ನಮಗೆ. ವಾಟ್ಸಪ್ಪಲ್ಲಾದರೆ ಇದ್ದದ್ದನ್ನು ನಾವು ಓದ್ತಾ ಇದ್ವಿ, ಇದರಲ್ಲಿ ಸಮಯ ಎಷ್ಟು ವ್ಯಯ ಆಗುತ್ತೆ ನೋಡಿ. ಇರಲಿ, ಪರವಾಗಿಲ್ಲ, ಹೆಸರುಗಳನ್ನು ಹೇಳಿಬಿಡ್ತೇನೆ ಯಾರೆಲ್ಲ ನಮಗೆ ಕರೆ ಮಾಡಿದ್ರು ಅಂತ ಹೇಳಿ. ಹೊನ್ನೂರಲ್ಲಿ ಹನುಮತಾಪುರದಿಂದ ಸುರೇಶ್ ಬೆಣ್ಣಿ, ಹರಿಹರದಿಂದ ಬೀನಾ ವಸಂತರಾವ್, ಬೆಂಗಳೂರಿನಿಂದ ಶಿವಲಿಂಗಯ್ಯ ಹಿರೇಮಠ ಅವರು, ಪ್ರಭಾವತಿ ಸೋಮಗುದ್ದಿನಿಂದ ಸಿ ಟಿ ಚಂದ್ರಶೇಖರ್, ಅತಿ ಚೌಡೇನಹಳ್ಳಿಯಿಂದ ಎಂ ಈಶಣ್ಣ, ಮುತಿಗಾರಹಳ್ಳಿಯಿಂದ ಉಮೇಶ್ ಸಿರಿಗೆರೆ, ದಾವಣಗೆರೆಯಿಂದ ನಾಗೇಂದ್ರ, ದೊಡ್ಡವುಳ್ಳಾರ್ತಿಯಿಂದ ಜಯಲಕ್ಷ್ಮೀ ನಾಯ್ಡು, ಚಿತ್ರದುರ್ಗದಿಂದ ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಶಿವಮೊಗ್ಗದಿಂದ ಪ್ರತಿಭಾ ರಾಘವೇಂದ್ರ, ಚೂರ್ನೂರಿನಿಂದ ಸುಗಂಧ ಕೊಟ್ರೇಶ್, ಚಿತ್ರದುರ್ಗದಿಂದ ಅಂಗಡಿ ತಿಪ್ಪೇಶ್, ಗುಡೇಕೋಟೆಯಿಂದ ಚನ್ನಪಟ್ಟಣದಿಂದ ಎನ್ ಕಲ್ಲಪ್ಪ ಅವರು, ಸಿದ್ದಲಿಂಗ ಸ್ವಾಮಿ, ಜುಮಾಬನಹಳ್ಳಿಯಿಂದ ಉಮಾಮೋಹನ ಮುರಳಿ ಚಿತ್ರದುರ್ಗ, ಸರ್ವೋತ್ತಮ್ ಚಿತ್ರದುರ್ಗದಿಂದ ಮಾದಪ್ಪ ಕಮಂಡಲಗುಂದಿಯಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಶ್ರೀಶೈಲ ತೇಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ. ಮತ್ತೊಬ್ರು ಕರೆ ಮಾಡಿದ್ರು, ಅವ್ರು ಮಾತಾಡೋದ್ರಲ್ಲೇ ಸಮಯ ಹೋಯ್ತು, ಹಾಗಾಗಿ ಅವರ ಹೆಸರನ್ನು ಕೂಡ ನಾನು ಕೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ನಾನು ಹೆಸರುಗಳನ್ನು ತಗೊಳ್ಳೋದನ್ನು ನಿಲ್ಲಿಸಿದ್ದೇನೆ. ನಿಮ್ಗೆಲ್ರಿಗೂ ಕರೆ ಮಾಡಿದಂಥ ಎಲ್ಲ ಕೆಳಗರಿಗೂ ಕೂಡ ಧನ್ಯವಾದಗಳು. ಇದೀಗ ಒಂದು ಪ್ರಕಟಣೆ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ, ಅರೆ
2: ವಾಹ್.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದೀಗ ಉಳಿದವರು ಕಂಡಂತೆ ಚಿತ್ರದಿಂದ ಆಯ್ದ ಈ ಗೀತೆಯನ್ನ ಕೇಳಿ ಬರೋಣ.

ಇನ್ನು ಇದೀಗ ಕಾರ್ಯಕ್ರಮದಲ್ಲಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಆಯ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಕೆಳಗರೆ ಈ ಗೀತೆ ಕೇಳೋದಕ್ಕಿಂತ ಮುಂಚೆ ನಾನು ಉತ್ತರವನ್ನು ಹೇಳಬೇಕಿತ್ತಲ್ಲ, ಉತ್ತರವನ್ನು ಹೇಳಿಬಿಡ್ತೇನೆ. ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಮಾಲಿ ಅನ್ನುವಂಥದ್ದು, ಇನ್ನೊಂದಕ್ಕೆ ಉತ್ತರ ಲಹರಿ. ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಹೇಳಿದ್ರಿ, ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದೀಗ ಕೇಳಿಬರೋಣ ಮತ್ತೆ ಹಾಡಿತ್ತು ಕೋಗಿಲೆ ಚಿತ್ರದಿಂದ ಈ ಗೀತೆ.

ಕೇಳಿದ್ರೆ ಮತ್ತಷ್ಟು ಕರೆಗಳನ್ನ ಮಾಡ್ತಾ ಇದ್ದೀರಿ, ಆದ್ರೆ ಎರಡು ಹಾಡಿನ ಕಾಲಾವಕಾಶ ಮಾತ್ರ ನಾನು ಕೊಟ್ಟದ್ದು. ಹಾಗಾಗಿ ಆ ಸಮಯದಲ್ಲಿ ಮಾತ್ರ ನಾನು ನಿಮ್ಮ ಏನು ಕರೆಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಯಿತು, ಮತ್ತೆ ನಾನು ಅದನ್ನು ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೀಗ ಗಾಳಿ ಮಾತು ಚಿತ್ರದ ಈ ಗೀತೆಯನ್ನು ಕೇಳಿ ಬರೋಣ. ಕಾರ್ಯಕ್ರಮದ ಕೊನೆಯ ಗೀತೆ

0: Thank you, Subhadra. And now, before we end the bulletin, the headlines once again. India and New Zealand signed 5 MOUs in key areas including defense, disaster management and animal husbandry to boost economic and strategic cooperation. Prime Minister Narendra Modi holds delegation-level talks with New Zealand Prime Minister Christopher Luxon in Auckland. Says India and New Zealand can play important role in strengthening peace and security in Indo-Pacific region. Indian Navy to commission indigenous stealth frigate Mahendragiri in Vishakhapatnam today. Home Minister Amit Shah reviews progress in rollout of Bureau of Port Security, directs stronger coastal security measures. In FIFA World Cup, Spain books spot in semi-finals, defeating Belgium 2-1. Norway to face England in third quarter-final tonight. And in Wimbledon tennis, Czechia Karolina Muchová to face compatriot Linda Noskova in women's singles final today. For details of these stories and more, log on to our website www.newsoneir.gov.in. And with that, we end the morning news. Have a nice day.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗುತ್ತಿದೆ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:30 ಇದೀಗ ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ. ಇವತ್ತು ಕೇಳುಗರಿಗೆ ಅವಕಾಶ. ಇಷ್ಟರವರೆಗೂ ನೀವು ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಿದ್ದನ್ನು ಕೇಳಿದರೆ ಇವತ್ತು ನಿಮಗೆ ಅವಕಾಶ. ಹಾಗಾಗಿ ನೀವು ನಮಗೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಳಬಹುದು. 9444-8640273, 9448640273, ಹಾಗೆ 9141970272, 9141970272ಕ್ಕೆ ಕರೆ ಮಾಡೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಕೇಳಿದಂತಹ ರೇಡಿಯೋ ಕಾರ್ಯಕ್ರಮಗಳು ಯಾವ ರೀತಿಯ ರೇಡಿಯೋದಲ್ಲಿ ನೀವು ಕೇಳಿದ್ರಿ, ಹಾಗೆ ಈಗ ಯಾವ ರೀತಿಯಾಗಿ ನೀವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅಂತ ಕರೆ ಮಾಡಿ ಮಾತನಾಡಬಹುದು ನಮ್ಮೊಟ್ಟಿಗೆ. ಹಾಗೆ ಕೇಳಿದ್ರೆ ನಿಮಗೆ 2 ಕಾಲಾವಕಾಶ ಮಾತ್ರ ಇರುತ್ತೆ. ಆ 2 ಕಾಲಾವಕಾಶದಲ್ಲಿ ನೀವು ಮಾತನಾಡಬೇಕು ಅನ್ನುವಂಥ ನಿಯಮ ನಿಮ್ಮೆಲ್ಲರಿಗೂ. ನೋಡೋಣ, ಮೊದಲನೇ ಕರೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ನಮ್ಮೊಟ್ಟಿಗೆ ನೆನಪುಗಳನ್ನು ಹಂಚಿಕೊಳ್ತಾರೆ ಅಂತ ಹೇಳಿ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ, ನಳಿನಿ ಸತೀಶ್ ಅವರು.
2: ನಳಿನಿ ಸತೀಶ್, ಸಂಗಮೇಶ್ವರಲ್ಲಿಯೋ.
1: ಹೇಳಿ ನಳಿನಿ ಅವರೇ, ನಿಮ್ಮ ನೆನಪುಗಳು ಹೇಗಿದಾವೆ ಆಕಾಶವಾಣಿ ಅಥವಾ ರೇಡಿಯೋ ಈ ಬಗ್ಗೆ?
2: ಅಯ್ಯೋ, ನಮ್ಗೆ ಆಕಾಶವಾಣಿ ಬಗ್ಗೆ ಅಂತಂದ್ರೆ ನಮಗೆ ತುಂಬಾನೇ ಒಳ್ಳೆ ಸಂಬಂಧನೇ ಕೂಡ ಇತ್ತು. ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲ ಇತ್ತು. ಅದರಲ್ಲೂ ಹೆಚ್ಚಾಗಿ ನಮ್ ತಾಯಿಗೆ ನಮ್ ತಂದೆಗೆ ತುಂಬಾ ಇತ್ತು. ನಮ್ಮ ಮನೆಯಲ್ಲಿ ಆಗ ರೇಡಿಯೋ ಎಷ್ಟು ದೊಡ್ಡದಿತ್ತು ಅಂದ್ರೆ ತುಂಬಾ ದೊಡ್ಡದಿತ್ತು ರೇಡಿಯೋ ಅವಾಗ.
1: ನಮ್ಮ
2: ಎಲ್ಲ ಹಾಡುಗಳು ಕೇಳೋರು. ಅವ್ರು ಕೇಳ್ತಾ ಇದ್ದ ಹಳೆ ಹಾಡುಗಳೆಲ್ಲ ನಮ್ಗೂ ನೆನ್ಪಿಗೆ ಬರ್ತಾ ಇದ್ವು. ಮತ್ತೆ ನಮ್ಮ ಅಣ್ಣಂದ್ರು 2 ಟ್ರಾನ್ಸಿಸ್ಟರ್ಸ್ ಇಟ್ಕೊಂಡಿದ್ರು. ಯಾಕಂದ್ರೆ ಅಣ್ಣ ಇಬ್ರು ಇದ್ರಲ್ಲ, ಅವ್ರಿಗೊಂದು ಟ್ರಾನ್ಸಿಸ್ಟರ್, ಮತ್ತೆ ಇವನ್ಗೊಂದು ಟ್ರಾನ್ಸಿಸ್ಟರ್, ನಮಗೆ ಮೇಲ್ಗಡೆ ಇರ್ತಾ ಇತ್ತು. ಸೊ ಅದ್ರಲ್ಲಿ ಧಾರವಾಡ ಮತ್ತೆ ಭದ್ರಾವತಿ ತುಂಬಾ ಚೆನ್ನಾಗಿ ಕ್ಲಾರಿಟಿ ಎಲ್ಲ ಸಿಗ್ತಾ ಇತ್ತು. ಹಳೆ ಚಿತ್ರಗೀತೆಗಳು ಅಂದ್ರೆ ಆಗಿನ ಕಾಲದಲ್ಲಿ ಅದು ಹೊಸ ಚಿತ್ರಗೀತೆ ಇರ್ಬೋದು. ಸೊ ಅದೆಲ್ಲ ನಾವು ಕೇಳ್ತಾ ಇದ್ವಿ, ಎಲ್ಲ ಹೆಚ್ಚಾಗಿ ಖುಷಿ ಪಡ್ತಾ ಇದ್ವಿ. ಅಂದ್ರೆ ಒಂದು ಏನು ಮನೆಯಲ್ಲಿ ರೇಡಿಯೋ ಇದೆ ಅನ್ನೋದೇ ಒಂದು ಡಿಗ್ನಿಫೈ ಇದ್ದಂಗೆ, ಅದೆಲ್ಲ ಡಿಗ್ನಿಟಿ ಇದ್ದಂಗೆ. ಅದ್ರಲ್ಲೂ ಮನೆಯಲ್ಲಿ ನಮ್ಮ ಅಣ್ಣಂದ್ರೆ ಇಬ್ರು ಟ್ರಾನ್ಸ್ಫರ್ಸ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದು ಇನ್ನೂ ಡಿಗ್ನಿಟಿ ಇದ್ದಂಗೆ ಆತರ. ಆಮೇಲೆ ನಮ್ಮಮ್ಮ ಹೇಳ್ತಾ ಇದ್ರು, ಒಬ್ರು ನ್ಯೂಸ್ ರೀಡರ್ ಇದ್ರಂತೆ, ಅವ್ರ ಹೆಸರು ಸುಕ್ರಾತ್ ಹಾಲ್ ಅಂತ ಇದ್ರಂತೆ. ಅದನ್ನ ನಮ್ಮಮ್ಮ ಮನೆಯ ತನಕ ನೆನ್ಸ್ಕೊಂತಿದ್ರು. ಮತ್ತೆ ಶ್ರೀಲಂಕಾದಲ್ಲಿ 2 ಕಾಲಿಂದ ಹಾಡು ಬರ್ತಾ ಇದ್ವಲ್ಲ, ಅದ್ರಲ್ಲಿ ತುಳಸಿ ಸ್ವಾಮಿ ಇದ್ದಂತ ಬರ್ತಾ ಇದ್ರಂತೆ. ಸೊ ಅವ್ರನ್ನ ನೆನ್ಸ್ಕೊಂತ ಇದ್ರು. ಸೊ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗೋದು. ಅವಾಗೆಲ್ಲ ರೇಡಿಯೋ ಬಿಟ್ಟರೆ ಬೇರೆ ಯಾವ್ದು ಬರ್ತಾ ಇರ್ಲಿಲ್ಲ. ಮ್ಯಾಂಗ್ಳೂರ್ ಹಂಗು ಹಿಂಗು ಹಿಂಗು ನಮ್ಮ ಮನೆ ಟ್ರೈ ಮಾಡೋದು, ಯಾಕಂದ್ರೆ ಮ್ಯಾಂಗ್ಳೂರ್ ನಲ್ಲಿ ಅಕ್ಕೊಮ್ಮೆ ಇಕ್ಕೊಮ್ಮೆ ಇಂಗ್ಲಿಷ್ ಸಾಂಗ್ಸ್ ಕೂಡ ಪ್ರಸಾರ ಮಾಡ್ತಾ ಇದ್ರು ಅವ್ರು.

0: ಸೊ ಹಾಗಾಗಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದ ಅಂಗು ಇಂದು ಅವಾಗ ನಮ್ಗೆ ಇನ್ನೇ ನೆನಪಿದೆ ಅವರು ಧೋನಿಯಂ ಸಾಂಗ್ ಹಾಕಿತ್ತು. ಧೋನಿಯಂ ಇಂದ ಬಹಾಮ ಬಹಾಮ ಅಂತ ಸಾಂಗ್ ಬರುತ್ತೆ, ಆ ಸಾಂಗ್ ಅವ್ರು ಹಾಕಿದ್ದು ನಮ್ಗೆ ಇನ್ನೂ ನೆನಪಿದೆ ಅವ್ರಿಗೆ. ಸೊ ಈ ತರ ಎಲ್ಲ ಇದೆ. ಕೆಲವ್ರಿಗೆ ಹಳೆ ಚಿತ್ರಗೀತ ಕೇಳಿದ್ರೆ ಹೇಳ್ತಾರೆ ಈಗ್ಲೂ, ಇಲ್ಲ ನಮ್ಮ ಮನೆಗೆ ಅವಾಗೆಲ್ಲ ರೇಡಿಯೋ ಇರ್ಲಿಲ್ವಲ್ಲ ಹಾಗಾಗಿ ನಮ್ಗೆ ಯಾವ್ದು ಗೊತ್ತಿಲ್ಲ ಅಂತಂದು. ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಮನೆಗೆ ಮೂರ್ ಇದ್ದು ಅಂತಂದು ಹೇಳಲಿಕ್ಕೆ ಇಷ್ಟಪಟ್ಟೆ. ಇವತ್ತಿಗೂ ನನ್ನ ಮನೆಯಲ್ಲಿ ದೊಡ್ಡ ಸ್ಟೀರಿಯೋನೇ ಇದೆ, ಹಾಲಲ್ಲಿ ಸ್ಟೀರಿಯೋ ಇಟ್ಟು ರೂಮ್ ನಲ್ಲಿ ಮೊಬೈಲ್ ನಲ್ಲಿ ಕೇಳ್ಕೊತೀನಿ ನಾನು. ಅಷ್ಟು ಚೆನ್ನಾಗಿದೆ ಸ್ಟೀರಿಯೋ ನಮ್ಮ ಮನೆಯಲ್ಲಿ. ಬರೀ ರೇಡಿಯೋ ಇಲ್ಲ ನಮ್ಮ ಮನೆಯಲ್ಲಿ, ಸ್ಟೀರಿಯೋ ಇದೆ ನಮ್ಮ ಮನೆಯಲ್ಲಿ ವಿತ್ ರಿಮೋಟ್ ಕಂಟ್ರೋಲ್. ಅದೆಲ್ಲ ತಗೊಂಡು 25 ವರ್ಷ ಆಯ್ತು, 25 ವರ್ಷ ಆಯ್ತು. ಇದ್ನೂ ಅಷ್ಟೇ, ಅದನ್ ಮಾತ್ರ ನಾನು ಯಾವ ಕಾರಣಕ್ಕೂ ಎಲ್ಲೂ ಇಡಬೇಡಪ್ಪ ಅಂತ ನನ್ನ ಮಗನಿಗೆ ಈಗ್ಲೇ ಹೇಳ್ತಾ ಇದ್ದೀನಿ ನಾನು.
1: ಓಕೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅಂತದೊಂದು ರೇಡಿಯೋ ಇಟ್ಕೊಂಡು ನೀವು ಅದನ್ನ ಮುಂದಿನ ಪೀಳಿಗೆಗೂ ಕೇಳಿಸಿ ಅನ್ನೋ ನಿಟ್ಟಿನಲ್ಲಿ ಮಗನಿಗೆ ನೀವು ಹೇಳ್ತಾ ಇದೀರಲ್ಲ, ತುಂಬಾ ಖುಷಿ ಆಯ್ತು.
0: ಎಂತ ಚೆನ್ನಾಗಿ ಬರುತ್ತೆ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ರೇಡಿಯೋ ಪ್ರಸಾರ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿ ಡ್ರಮ್ಸ್ ಬಿಟಿಂಗ್ಸ್ ಎಲ್ಲ ಬರುತ್ತದೆ ನಮ್ಗೆ, ಯಾವ ಡ್ರಮ್ಸ್ ಬೇಕ್ರಿ ಇಟ್ಕೋಬಹುದು ಆ ತರ ಇದೆ. ತುಂಬಾ ಖುಷಿ ಆಗುತ್ತೆ ನಮ್ಗೆ ಎಲ್ಲ ಹೇಳಲಿಕ್ಕೆ, ನಮ್ಮ ಅನುಭವ ಹೇಳಲಿಕ್ಕೆ, ನನ್ನ ತಾಯಿ ಅನುಭವ ಹೇಳಲಿಕ್ಕೆ ಖುಷಿ ಆಗುತ್ತೆ. ಖುಷಿ ಆಯ್ತು ಕೂಡ,
1: ತುಂಬಾ ಖುಷಿ ಆಯ್ತು ನಮಗೂ ಕೂಡ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ,
1: ಯಾರಿದು? ಹೇಳಿ. ಹೊನ್ನೂರ ಅಲ್ಲಿ ಅವರೇ.
2: ನಾನು ಚಿಕ್ಕವನಿದ್ದಾಗ ನಮ್ಮೂರ ಸಾವುಕಾರ ಮನೆಯಲ್ಲಿ ಒಂದು ದೊಡ್ಡದು ರೇಡಿಯೋ ಇತ್ತು. ನಮ್ಮದು ಇದ್ದಿಲ್ಲ, ಒಂಥರ ಅಲ್ಲಿಗೇನದು ಮೈಯಸ್ಸಾಗಿ ಮಾಡಿದ್ರು. ಅದ್ರೊಳಗೆ ಕಂಡಿ ಕಂಡಿ ಕಂಡಿ ಕಂಡಿ ಬಿತ್ತಿದ್ರು. ನಾವು ರೇಡಿಯೋ ಹಾಕಿದಾಗ ನಾನು ಎಷ್ಟೋ ಸತಿ ಅದ್ರ ಬಗ್ಗೆ ನೋಡಿದೀನಿ, ಯಾರು ಜನ ಬೇರೆ ಅಂತ. ಹಾಗೆ ಹಾಗೆ ನನಗೆ ಅನಿಸ್ತಿತ್ತು ನನಗೆ, ಯಾಕಂದ್ರೆ ಮಾತಾಡ್ತಾರಲ್ಲ ಗೊತ್ತಿಲ್ಲ ನನಗೆ, ಸಣ್ಣ ಚಿಕ್ಕನಲ್ಲ. ಹಾಗಾಗಿ ಅಲ್ಲಿಂದ ಬರ್ತೇನೆ ಮತ್ತೆ ಏನು ಅಂತಂದೇಳಿ ನಾನು ಬಗ್ಗೆ ಬಗ್ಗೆ ನೋಡಿದ್ದು ನೆನಪೈತೆ. ಹಾಗೆ ಮತ್ತೆ ನಾವು 7ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಒಂದು ಬೂಷ್ ರೇಡಿ ಅಂತ ತಗೊಂಬಂತು. ತಗೊಂಬಂದು ಅವಾಗಿದ್ದು ನಾನು ರೇಡಿಯೋ ಸ್ಟೇಷನ್ ಕೇಳ್ತಾ ಇದ್ರಿ ಮೇಡಮ್.
1: ಯಾವ ಸ್ಟೇಷನ್ ಕೇಳ್ತಾ ಇದ್ರಿ?
2: ಅವಾಗ ಧಾರವಾಡ ಬರ್ತಿತ್ತು, ಭದ್ರಾವತಿ ಸ್ವಲ್ಪ ಬರ್ತಿತ್ತು, ಬೆಂಗಳೂರು ಚೆನ್ನಾಗಿ ಬರ್ತಿತ್ತು. ಬೆಂಗಳೂರು ಧಾರವಾಡ ಎರಡೇ ಕ್ಲಿಯರ್ ಇದ್ದಿದ್ದ ಅವಾಗ ಅವಾಗ ಕೇಳ್ತಿದ್ದೆ ಮೇಡಮ್. ಆಮೇಲೆ ಬ್ಯಾಂಡ್ ಚೇಂಜ್ ಮಾಡ್ತಿದ್ವಿ, ಬ್ಯಾಂಡ್ ಚೇಂಜ್ ಮಾಡಿ ಆ ಸಿಲೋನ್ ಅಂತ ಬರೋದು. ಸಿಲೋನ್ ನಲ್ಲಿ ಎಲ್ಲಾ ಭಾಷೆ ಒಂದೊಂದು ಕಾಲ್ ಗಂಟೆ ಎರಡರ್ಧ ಗಂಟೆ ಆಡ್ತಾರ. ಅವಾಗ ಕನ್ನಡನೂ ಬರ್ತದೆ, ಕನ್ನಡಕ್ಕಾಗಿ ಕಾಯ್ತಿದ್ವಿ ನಾವು.
1: ಹೌದು,
2: ಹಂಗೆ ನಮಗೆ ಬಹಳ ನೆನಪು ಮೇಡಮ್.
1: ಹಾಗಾಗಿ
2: ನಾನು ಈಗ 35-40 ವರ್ಷದಿಂದ ರೇಡಿಯೋ ಅಭಿಮಾನಿ.
1: ಹೌದು, ಗೊತ್ತಾಗುತ್ತೆ. ನಮ್ಮ
2: ಸುಮಾರು ಅಂದ್ರೆ ಒಂದು 4-5 ರೇಡಿಯೋ ಚೇಂಜ್ ಮಾಡಿದೀನಿ ನಾನು ಈಗಲೂ. ಹಂಗೆ ಒಂದು ರಾಶಿ ಬಿದ್ದಾವ ಅಂತ ಇಬ್ಬರು ಮೂವರಿಗೆ ಹಂಗೆ ಕೊಟ್ಟಿನ, ರೆಡಿ ಮಾಡ್ಕೊಂಡು ಹೋಗ್ರಪ್ಪ ಕೇಳ್ರಿ ಅಂತ.
1: ನೋಡಿ ಎಷ್ಟೊಂದು ಪ್ರೀತಿ ಇದೆ ನಿಮಗೆ ಆಕಾಶವಾಣಿ ಮೇಲೆ. ಖುಷಿ ಆಯ್ತು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಕೇಳಿದ್ರೆ ಕೇಳೋಣ, ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು? ಹೇಳಿ. ವೀಣಾ ಅವ್ರೆ, ಗುರು ಬಸವರಾಜ್ ಅವ್ರು ಮಾತಾಡ್ತಾ ಇರೋದು ಈಗ ಅಲ್ವಾ? ನೀವು ನಿಮ್ಮ ಮನೆಯವ್ರ ಹೆಸರನ್ನು ಸೇರಿಸ್ಬಿಟ್ರೆ ನಾವು ಯಾರ ಹೆಸರು ಹೇಳ್ಬೇಕು ಅಂತ ಏನ್ ಹೇಳಿ?
3: ಬೆಸ್ಟ್ ಫ್ರೆಂಡ್ ಮೇಡಮ್ ನಮ್ಗೆ ಆಕಾಶವಾಣಿ ಅಂತ.
1: ಓಕೆ
3: ಮೇಡಮ್, ಯಾಕೆಂದ್ರೆ ಯಾರಿರ್ಲಿ ಯಾರಿದ್ದೇ ಇರ್ಲಿ, ಬೇಸರ ಇರ್ಲಿ ಸಂತೋಷ ಇರ್ಲಿ, ದೇಶದ ಜೊತೆಗೆ ದೇಶದ ನೀಡ್ತಕ್ಕಂತ ಹಾಡುಗಳಾಗಿರ್ತವೆ. ಸಂತೋಷ ತುಂಬಾ ಉತ್ತೇಜನ ಕೊಡ್ತಕ್ಕಂತ ಹಾಡುಗಳು ಕಾರ್ಯಕ್ರಮಗಳು ಒಂದೇ ತರ ಅಲ್ಲ, ಎಲ್ಲಾ ತರದಲ್ಲೂ ಆಕಾಶವಾಣಿ ಅಂತ ಅಂದ್ರೆ ಮೇಡಮ್ ನಮ್ಗೆ ಏನೆಲ್ಲಾ ಇರ್ಬೋದು. ಆಕಾಶವಾಣಿ ಒಂದ್ ರೀತಿ ನಮ್ಗೆ ನಿರಂತರ ಮೇಡಮ್ ಇರುವಂತಲ್ಲ. ನಾವು ಬಾಲ್ಯದಲ್ಲಿ ಮೇಡಮ್, ಬಾಲ್ಯದಲ್ಲಿದ್ದಾಗ ಒಂದು ಮನೆಯಲ್ಲೇ ಹಳೆ ಕಾಲದ ಮೇಡಮ್ ದೊಡ್ಡ ರೇಡಿಯೋ ಇತ್ತು ಒಂದು. ಆ ರೇಡಿಯೋ ಅದಕ್ಕೆ ಅಂತಾನೆ ಒಂದು ಕಾಣೆ ಮಾಡಿಸ್ಬಿಟ್ಟು ಆ ಕಾಣೆನಲ್ಲಿ ರೇಡಿಯೋ ಇಟ್ಟಿದ್ರು ಅದನ್ನ. ಬೆಳಗ್ಗೆ ನಮ್ಮಲ್ಲಿ ಅಷ್ಟು ಹಾಡ ಆಕಾಶವಾಣಿ ಹಾಕೋರು, ಅವಾಗ ರಿದಮ್ ಇತ್ತಲ್ಲ ಮೇಡಮ್ ಆಕಾಶವಾಣಿ ಅಂತಕ್ಕಂಥದ್ದು
1: ಸಿಗ್ನೇಚರ್ ಟ್ಯೂನ್.
3: ಅದು ಮಲಕೊಂಡಾಗ ನಮ್ಗೆ ಅದು ಆ ಸೌಂಡ್ಗಳು ಕೇಳಿದ್ರೆ ಸಾಕು, ಹಳೆ ದಿನಗಳು ನಮ್ಗೆ ನೆನಪಾಗ್ತಾವ ನಮಗೆ. ಮತ್ತೆ ಈ ಭದ್ರಾವತಿ ಸಿಲೋನು ಇವನ್ನೆಲ್ಲ ಮೇಡಮ್ ಒಂದು ಇನ್ನೊಂದು ಹೇಳಿ ಇನ್ನೊಂದು ಸೀರಿಯಲ್ ತಗೊಂಡ್ವಿ ಕೇಳ್ಬೇಕಾದ್ರು ಅದ್ರಲ್ಲಿ ಇವಾಗ ಬೆಳ್ಳ ತಿರುಗಿಸ್ತಕ್ಕಂಥದ್ದು ಟ್ಯೂನ್ ಇತ್ತು ಮೇಡಮ್ ಅವಾಗ. ಅದು ಹುಡುಕ್ಬೇಕು ಅಂತ ಅಂದ್ರೆ ಈಗಿನ ಸುಲಭ ಇದ್ದಿಲ್ಲ.
1: ಹೌದು,
3: ಅದನ್ನ ಬೆಳೆ ಒಂದು ಬೆರಳಲ್ಲಿ ಮೇಡಮ್.

0: ಇಂತ ಬೇಲ್ಸ್ನಲ್ಲಿ ಇಂತ ಬರುತ್ತೆ ಜಾಗ ಅಂತ ನಮ್ಗೆ ಗೊತ್ತಿತ್ತು ಹಾಡುಗಳು. ಅದು ಈಗಿನಷ್ಟು ಮನೋರಂಜನೆ ಇಲ್ಲ, ಸಿಕ್ತಕ್ಕಂಥದ್ರಲ್ಲೇ ನಾವು ಕೇಳ್ಬೇಕು ಹಾಡುಗಳನ್ನ.
1: ಫ್ರೀಕ್ವೆನ್ಸಿ ನೆನಪಿರ್ತಿತ್ತು ಅವಾಗ, ಇಂತಿಂತ ಫ್ರೀಕ್ವೆನ್ಸಿ ಅಲ್ಲಿ ಇಂತಿಂತ ಆಕಾಶವಾಣಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು. ಇವತ್ತು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಆಕಾಶವಾಣಿ ಕೇಳುತ್ತೆ.
0: ಖಂಡಿತ ಮೇಡಮ್, ಅವತ್ತು ಏನು ಇದ್ದಿಲ್ಲ ಅಷ್ಟು ಹುಚ್ಚು ಆಕಾಶವಾಣಿ. ಇವತ್ತು ಅಷ್ಟೇ ಮೇಡಮ್, ಬೆಳಗ್ಗಿಂದ ಸಾಯಂಕಾಲ ನಮಗೆ ಆಕಾಶವಾಣಿ ಅಂತಕ್ಕಂಥದ್ದು ಮನೇಲಿದ್ರೆ ಒಂದ್ ಸ್ವಲ್ಪ ಟಿವಿ ಏನಾದ್ರು ರಜೆ ಮಾಡಿದಾಗ ನಮ್ದು ಟಿವಿ ನೋಡದೆ ಇದ್ದಾಗ ಸ್ವಲ್ಪ ಆಕಾಶವಾಣಿ ಕಡಿಮೆ ಆಗುತ್ತೆ. ಬಾಕಿ ದಿನಗಳಲ್ಲಿ ಆಕಾಶವಾಣಿ ಅನ್ನೋದು ನಮ್ಗೆ ಬಹಳ ಉತ್ತಮ ಸ್ನೇಹಿತ ಮೇಡಮ್. ಎಲ್ಲ ವಿಷಯಗಳು ಎಲ್ಲ ಕಾರ್ಯಕ್ರಮಗಳು ಸಾಕಷ್ಟು ಜ್ಞಾನಾರ್ಜನೆ ಕೂಡ ಆಗುತ್ತೆ ಮೇಡಮ್ ಇದರಿಂದ. ನಮ್ಗೆ ಎಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲ್ಲ, ಆ ವಿಚಾರಗಳು ಇಲ್ಲಿ ಆಕಾಶವಾಣಿಯಿಂದ ತಿಳ್ಕೊಳ್ತೀವಿ ನಾವು.
1: ಗುರುನು ಹೌದು, ಸ್ನೇಹಿತರು ಹೌದು, ಆಕಾಶವಾಣಿ ಅಂತ ಹೇಳ್ತಾ ಇದ್ದೀರಿ ಗುರು ಬಸವರಾಜ್ ಅವರೇ. ಹೌದು, ಧನ್ಯವಾದಗಳು ನಿಮ್ಮ ಮಾತುಗಳಿಗೆ. ಕೇಳಿದ್ರೆ ಮತ್ತೊಂದು ಕರೆ ಇದೆ, ನೋಡೋಣ ಯಾರು ಅಂತ ಹೇಳಿ. ಹಲೋ, ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್, ಪ್ರತಿಭಾ ರಾಘವೇಂದ್ರ ಚೌಧರಿ ಮೇಡಮ್
1: ಹೇಳಿ. ರಾಘವೇಂದ್ರ ಅವರೇ
2: ಮೇಡಮ್, ನಾವು 20th century ಕೇಳಿದ್ವಿ, ನಮ್ ಪುಣ್ಯ 21st century ಕೇಳ್ತಿದ್ದೀವಿ. ಯಾಕಂದ್ರೆ ಆ ಕಾಲದ ಅವಧಿಯಲ್ಲಿ ನಾವು ಬದುಕಿರೋದ್ರಿಂದ ಎರಡು ಶತಮಾನಗಳಲ್ಲಿ ನಾವು ರೇಡಿಯೋ ಮಾಧ್ಯಮ ಕೇಳ್ತಾ ಇದ್ದೇವೆ. ಈ ಮೊಬೈಲ್ ಬಂದಿದೆ, ನನ್ನ ಅನಿಸಿಕೆ ಮುಂದಿನ ಒಂದು ದಿನಗಳಲ್ಲಿ ಬೇಗ ಮುಗಿಯೋದ ಮಾಧ್ಯಮ ಅಂದ್ರೆ ಮೊಬೈಲ್ ಅನ್ಕೊಂಡಿದ್ದೀನಿ. ಅದರಿಂದ ಹೆಚ್ಚು ಆರೋಗ್ಯ ಅನಾರೋಗ್ಯ ಇರೋದ್ರಿಂದ ಅದು ಬೇಗ ಮುಗಿಯುತ್ತೆ, ಬೆಳೆಯ ಶಾಶ್ವತಗೊಳಿಸಂತ ನಮ್ಮ ಅಭಿಪ್ರಾಯ
1: ಮೇಡಮ್.
2: ನಮ್ದು ಮೊದಲು ಆರಂಭದಲ್ಲಿ ಸೆಲ್ ರೇಡಿಯೋ ಇತ್ತು ಮೇಡಮ್, ನಮಗೆ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇದ್ದಿಲ್ಲ. ಬುದ್ಧಿ ಜೀವನ ಮಾಡಿದಂತದ್ದು ಮೊದಲೆಲ್ಲ ನಾವು ಲಾಕನ್ ಬುದ್ಧಿ ಬರುತ್ತೆ. ಆ ನಂತರ ಮೊದಲು ಸೆಲ್ ಇಡೀತು, ಸೆಲ್ಗಳು ಖಾಲಿ ಆದ ನಂತರ ಮತ್ತೆ ಹೊಸದಾಗಿ ಸೆಲ್ ಹಾಕುದು, ಬಿಸಿಲು ಇಡೋದು, ಮತ್ತೆ ಅದೇ ರೀತಿ ಮಾಡುದು. ಅದ ನಂತರ ಕರೆಂಟ್ ಬಂತು, ಮತ್ತೆ ಕರೆಂಟ್ ಆಯ್ತು ಅಂದಾಗ ಮತ್ತೆ ರೇಡಿಯೋ ಸೆಟ್ ಆಗಲಿಲ್ಲ, ಮತ್ತೆ ರೇಡಿಯೋ ಸೆಲ್ ರೇಡಿಯೋ ತಂದ್ರೆ ಸದ್ಯ ಈಗ 95 ಕೆಲಸಕ್ಕಂತ ರೇಡಿಯೋ ಸೆಟ್ ಕರೆಂಟ್ ಇದೆ ಮೇಡಮ್. ಕರೆಂಟ್ ವಿತ್ ಸ್ಟೇಟ್ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು
1: 95+26 ಓಕೆ, ಅಲ್ಲಿಗೆ 31 ನಂಟು ನಿಮ್ಮ ರೇಡಿಯೋದೊಂದಿಗೆ ಇದೆ, ಅದನ್ನ ಹೀಗೆ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ರಾಘವೇಂದ್ರ ಅವರೇ. ಕೇಳಿದ್ರೆ ಹಾಗೆ ಒಂದು ತುಣುಕು ಹಾಡನ್ನು ಕೂಡ ಕೇಳಿಸ್ಬಿಡ್ತೇನೆ ನಾನು.

0: ಕೇಳಿದ್ರೆ ಮತ್ತೆ ಯಾರಿದ್ದಾರೆ ನೋಡೋಣ, ಲೈನ್ ಅಲ್ಲಿ ಯಾರು ಮಾತಾಡ್ತಾರೆ ಅನ್ನೋದನ್ನು ಕೂಡ ಕೇಳ್ತಾ ಹೋಗೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಮಾರಾಟನಾಟಿದ್ದ ಅಂಗಡಿ ಮಹೇಶ್ ಅಂತ ಹೇಳಿ. ಮೇಡಮ್
0: ಹೇಳಿ. ಅಂಗಡಿ ಮಹೇಶ್ ಅವರೇ, ನಿಮ್ಮ ನೆನಪುಗಳು ಹೇಗಿದ್ವು?
1: ಮೇಡಮ್ ನಾವು ಸುಮಾರು ಈಗ ಹೆಚ್ಚಿಗೆ ಒಂದು 35-40 ವರ್ಷದ ರೇಡಿಯೋ ಕೇಳ್ತಿದ್ದೀವಿ. ಅವಾಗಂತ ದೊಡ್ಡ ರೇಡಿಯೋಗಳು ಒಂಥರ ಕಟ್ಟಿಗೆ ತರ ಬರ್ತಾ ಇದ್ವು. ಈಗೆಲ್ಲ ಕೈಯೊಳಗೆ ನಾವ್ ಹೇಳ್ಬೇಕಾದ್ರೆ ಅವಾಗಂದ್ರೆ ಬರೀ ಮನೆಯಾಗ ಅಷ್ಟೇ, ಎಲ್ಲ ಕೆಲ್ಸಕ್ಕೋರು ಮನೆಗೆ ಅಷ್ಟೇ ಬಂದು ಕೇಳ್ಬೇಕಾಯ್ತು. ಈಗ ನಾವ್ ಎಲ್ಲಿ ಕುತ್ಕೊಂಡು ಎಲ್ಲಿ ನಿಂತ್ಕೊಂಡು ನಾವ್ ಏನ್ ಬೇಕಾದ್ರು ಕೇಳೋ ಒಂದು ವ್ಯವಸ್ಥೆ ಈಗ ರೇಡಿಯೋದಲ್ಲಿದೆ. ಈಗ ಎಲ್ಲಾ ಕಡೆ ರೇಡಿಯೋ ನಾವು ಅವಾಗ್ಲಿಂದ ನಾವ್ ಹಾಡುಗಳು ಆಮೇಲೆ ಭದ್ರಾವತಿ ಚಾನಲ್ ಅಲ್ಲಿದ್ದ ಕೇಳ್ತಾ ಇದೀವಿ. ಹಾಡುಗಳು ಟೂನ್ ಎಲ್ಲ ಚೇಂಜ್ ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ನಮ್ಗಿನ್ನ ಅಷ್ಟಿರಲ್ಲ, ಅವಾಗ ನಮ್ಮ ಅಪ್ಪ ಹಾಕರು ನಾವ್ ಕೇಳ್ತಾ ಇದ್ವಿ. ಇವಾಗ ನಾವೇ ಹಾಕೊಂಡ್ ಕೇಳಂತ ಆಕಾಶವಾಣಿ ಮುಂದುವರೆದಿದ್ವಿ. ಬಹಳ ಖುಷಿ ಆಗುತ್ತೆ ಮೇಡಮ್. ನಾವು ಅಲ್ಲಿದ್ದ ಇದುವರೆಗೂ ಈಗ ನಾನ್ ಬೆಳಗ್ಗೆ ಅಂಗಡಿ ಬಂದು ಹಾಕಿದನ್ನ ರಾತ್ರಿವರೆಗೂ ಆಫ್ ಮಾಡಲ್ಲ
0: ಮೇಡಮ್.
1: ಬೆಳಗ್ಗಿಂದ ಬಂದಾನೆ ಹಾಕಿದ್ದು ನೋಡ್ಕೊಂಡ್ ಕೇಳ್ಕೊಂಡ್ ಶುಭ ನೋಡಿದ್ದ ಸ್ಟಾರ್ಟ್ ಆಗಿ ರಾತ್ರಿ ಡೈಲಿ ಪ್ರೋಗ್ರಾಮ್ ಬರುತ್ತಲ್ಲ ಅಲ್ಲಿ ಹಿಡಿದು ಅಲ್ಲಿದ್ರೆ ಮಾತ್ರ ಇದ್ ಮಾಡ್ತೀವಿ ಮೇಡಮ್. ಬೇರೆ ನಾವು ವರ್ಕಿಗೆ ಹೋದಾಗ ಏನ್ ಮಾಡ್ತಾ ಇರೋ ನಾವು ಮಾತ್ರ ಫುಲ್ ಖುಷಿ ಮೇಡಮ್. ಆಕಾಶವಾಣಿ

0: ನಿಮ್ಮಂತ ಕೇಳುಗರಿರೋದಕ್ಕೆ ಆಕಾಶವಾಣಿ ಈವರೆಗೂ ಕಾರ್ಯಕ್ರಮಗಳನ್ನ ರೂಪಿಸೋದ್ರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತದ್ದು ಅಂಗಡಿ ಮಹೇಶ್ ಅವರು.
1: ಮೇಡಮ್, ನಾವು ಬೇರೆ ಯಾವ ಪ್ರೋಗ್ರಾಮ್ ಕೇಳ್ಕೊ ನಾನಂತೂ ಟಿವಿ ನೋಡಲ್ಲ. ಹಾಗೆ ಬಂದು ಕೂತ್ಕೊಂಡ್ರೆ ನನ್ನ ಕೇಡೆ ಬಿಟ್ಟು ಮತ್ತೆ ಇನ್ನೊಂದು ಟೇಪಿ ಕಡ ಅದೇನು ಇಲ್ಲ. ನಾನ್ ಬರೇ ಎಫ್ಎಂ ಒಂದು ಸಪರೇಟ್ ಬಾಕ್ಸ್ ತಂದ್ಬಿಟ್ಟೆ, ಬೇರೆ ಯಾವ ಪ್ರೋಗ್ರಾಮ್ ಇಲ್ಲ, ಬರೇ ರೇಡಿಯೋನೆ.
0: ಏನ್ ಅನ್ಸುತ್ತೆ ನಿಮಗೆ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳಿದಾಗ ನಿಮಗೆ ಏನ್ ಅನ್ಸುತ್ತೆ ಅಂತ?
1: ನಿಜವಾಗ್ಲೂ ಆಕಾಶವಾಣಿ ಇದ್ದ ನಾವು ಎಷ್ಟೋ ತಿಳ್ಕೊಂಡಿದೆ, ಮತ್ತೆ ಜ್ಞಾನವಾಹಿನಿ ಒಟ್ಟು ಒಂಥರ ಮನ ಖುಷಿಯಾಗ ಹಾಡುಗಳು, ಭಾವಗೀತೆ, ಜಾನಪದ ಗೀತೆ, ಭಕ್ತಗೀತೆ, ರೈತರಿಗೆ ಸಲಹೆ, ಡಾಕ್ಟರ್ ಸಲಹೆ, ಬಹಳ ಅನುಕೂಲ ಇದೆ ಮೇಡಮ್ ರೇಡಿಯೋದಲ್ಲಿ. ಮತ್ತೆ ದಯವಿಟ್ಟು ಏಕನ ಬಹಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಮೇಡಮ್, ಇದು ಸಾರ್ವಜನಿಕ ಪ್ರೋಗ್ರಾಮ್, ದಯವಿಟ್ಟು ಎಲ್ಲರಿಗೂ ಅವಕಾಶ ಬರಲಿ. ಯಾರು ಜಾಸ್ತಿ ಹೊತ್ತು ಬರೆಯದ್ದಾರೆ, ಎಲ್ಲರಿಗೂ ಆಸೆ ಇರುತ್ತೆ ನಾನು ರೇಡಿಯೋದಲ್ಲಿ ಮಾತಾಡ್ಬೇಕು,
0: ಬೇರೆ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇವತ್ತು ನೆನಪುಗಳೊಟ್ಟಿಗೆ ಮಾತನಾಡ್ತಾ ಇದ್ರಲ್ಲ, ಅದಿಷ್ಟೇ ಸಾಕು ಅಂತ ಹೇಳ್ತಾ ಧನ್ಯವಾದಗಳು ಮಹೇಶ್ ಅವರ. ಮತ್ತೊಂದು ಕರೆ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ.
0: ನಮಸ್ತೆ, ಯಾರಿದು?
2: ನಾನು ಸುಮಾ ಶಂಕರ್ ನಾರಾಯಣ್ ಮೇಡಮ್. ನಿಮ್ಮ ಹತ್ರ ಮಾತಾಡ್ತಿರೋದೇ ಒಂದು ಖುಷಿ ಆಗ್ತಾ ಇದೆ.
0: ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನೀವು?
2: ಬಹಳ ದಿನದಿಂದ ಎಲ್ಲಾ ಕಾರ್ಯಕ್ರಮಕ್ಕೂ ಟ್ರೈ ಮಾಡ್ತಿದ್ದೆ, ನಿಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ನನಗೆ.
0: ಈ ಖುಷಿ ಆಯ್ತಾ?
2: ಈಗ ಬಹಳ ಖುಷಿ ಆಗ್ತದೆ.
0: ಚಿತ್ರದುರ್ಗನ? ಚಿತ್ರದುರ್ಗನ?
2: ಚಿತ್ರದುರ್ಗದಿಂದ.
0: ಯಾವ ಏರಿಯಾ?
2: ನಮ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ.
0: ಹೇಳಿ ನಿಮ್ಮ ನೆನಪುಗಳನ್ನು.
2: ಸತೀಶ್ ಕುಮಾರ್ ಬರ್ತಾರಲ್ಲ, ಅವ್ರ ಸಿಸ್ಟರ್ ನಾವು.
0: ಓಕೆ, ಹೇಳಿ ನಿಮ್ಮ ನೆನಪುಗಳನ್ನ ಹಂಚಿಕೊಳ್ಳಿ.
2: ನಮ್ದು ನಮ್ಗೆ ಚಿಕ್ಕ ವಯಸ್ಸಿಂದ ನಮಗೆ ರೇಡಿಯೋ 6 ಗಂಟೆ ಆಯ್ತು ಅಂದ್ರೆ ನಾವ್ ಎದ್ವಿ ಅಂತ ಅಂದ ತಕ್ಷಣ ರೇಡಿಯೋ ಆಗ್ಲೇ ನಮಗೆ ಸೌಂಡ್ ಕೇಳಿಸುತ್ತೆ. ಸೌಂಡ್ ಕೇಳಿಸ್ತಿದ್ದಂಗೆ ಆಗ್ಲೇ ನಮ್ಗೆ ಅದು ಎಚ್ಚರ ಆಯ್ತು ಅಂತ ಎದ್ದು ನಾವು ಅವಾಗಿಂದನೆ ಎಲ್ಲಾ ಕಾರ್ಯಕ್ರಮಗಳು ಕೇಳೋದು. ನಮ್ಗೆ ಇವಾಗ 55 ವರ್ಷ. ನಾವು ಚಿಕ್ಕವರಿದ್ದಾಗಿಂದನು ಅದ್ ನಮ್ಮಪ್ಪ ಹಾಕೋರಲ್ಲ, ರೇಡಿಯೋ ಹಾಕೋರು. ರೇಡಿಯೋದಲ್ಲಿ ಒಂದು ಪ್ರತಿಯೊಂದು ವನಿತಾ ವಿಹಾರ, ಒಂದು ಭಾವಗೀತೆ, ಜನಪದ ಗೀತೆ, ಏನ್ ಕಾರ್ಯಕ್ರಮ ಬಂದ್ರು ಅಷ್ಟು ಇಂಟ್ರೆಸ್ಟ್ ಆಗಿ ನಾವು ಊಟ ತಿಂಡಿ ಮಾಡ್ಕೊಂತ ರೇಡಿಯೋ ಮುಂದೆ ಕುತ್ಕೊಂಡು ಕೇಳ್ತಿದ್ವಿ ಒಂಥರ ಅಷ್ಟು ಇಂಟ್ರೆಸ್ಟ್. ಇವಾಗ ಹೆಂಗ್ ಟಿವಿ ಮುಂದೆ ಕುತ್ಕೊಳ್ತೀವೋ ಹಂಗೆ ರೇಡಿಯೋ. ನಾವೆಲ್ಲೋ ಅಡಿಗೆ ಮನೆಗೆ ಇದ್ರೆ ರೇಡಿಯೋದಲ್ಲಿ ಬರೋದು ಕೇಳಿಸಲ್ಲ ನಮಗೆ ಅಂತಂದು ರೇಡಿಯೋ ಮುಂದೆ ಕುತ್ಕೊಂಡು ಎಲ್ಲ ಕೇಳೋದು.
0: ಹೌದು, ಈಗ ನೀವು ಟಿವಿ ಮುಂದೆ ಕುತ್ಕೊಳ್ತೀನಿ ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಈಗಿನ ಈ ರೇಡಿಯೋ ಕಾರ್ಯಕ್ರಮಗಳಿಗೂ, ಹಿಂದೆ ಬರ್ತಿದ್ದಂತಹ ಕಾರ್ಯಕ್ರಮಗಳಿಗೂ?
2: ಹಿಂದೆ ಬರ್ತಾ ಇತ್ತು. ಹಿಂದೆ ಏನಂದ್ರೆ ಆಗಿನ ಕಾಲ ಜನಗಳಿಗೆ ಏನ್ ಅನುಕೂಲ ಆಗುತ್ತೋ ಆ ತರ ಬರ್ತಾ ಇತ್ತು. ಈಗ ಎಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ,
0: ತಂತ್ರಜ್ಞಾನ ಬೆಳವಣಿಗೆ ಆದಂಗೆಲ್ಲ
2: ಒಂಥರ ಚೇಂಜಸ್ ಇರುತ್ತಲ್ಲ, ಅದೇ ಕಾರಣ ಆಕಾಶವಾಣಿನ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ಇನ್ನು ಬೆಳೀತಾ ಇದೆ, ಮುಂದಕ್ಕೆ ಇನ್ನೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ.
0: ಏನನ್ನ ಬಯಸ್ತೀರಿ ನೀವು ಆಕಾಶವಾಣಿಯಿಂದ? ಏನನ್ನ ಬಯಸ್ತೀರಿ
2: ಆಕಾಶವಾಣಿಯಿಂದ? ಇನ್ನೂ ಕೆಲವೊಂದು ಹಿತ ನುಡಿ, ಕೆಲವೊಬ್ಬರ ತಿಳುವಳಿಕೆ, ಜನಗಳಿಗೆ ಇನ್ನೂ ತಿಳುವಳಿಕೆ ಹೇಳಂತ ಕಾರ್ಯಕ್ರಮಗಳು ಯಾವ್ದಾರ ಇದ್ರೆ ಇನ್ನೂ ಕೊಟ್ರೆ ಬಹಳ ಚೆನ್ನಾಗಿ ಅನ್ಸುತ್ತೆ.
0: ಹಿತ ನುಡಿ ಅಂತೂ ಬರ್ತಾ ಇದೆ ನಮ್ಮಲ್ಲಿ, ಎರಡೆರಡು ಹಿತ ನುಡಿ ಬೆಳಗ್ಗೆ.
2: ಹಂಗಲ್ಲ, ಹಿತ ನುಡಿ ಅಂದ್ರೆ ಈಗ ಯಾರನ್ನೋ ಒಬ್ರು ಗಣ್ಯ ವ್ಯಕ್ತಿಗಳು, ಕವಿಗಳಾಗ್ಲಿ, ಸಾಹಿತಿಗಳಾಗ್ಲಿ, ಯಾರಾದ್ರಾಗ್ಲಿ, ಒಟ್ಟು ಜನಗಳಿಗೆ ಜನ ಮುಟ್ಟಂಗೆ ವಿಷಯ ಮುಟ್ಟಿಸ್ಬೇಕು ಅವ್ರು. ತುಂಬಾ ಚೆನ್ನಾಗಿರುತ್ತೆ ಅಂತ ಕಾರ್ಯಕ್ರಮಗಳು.
0: ಯಾಕಂದ್ರೆ ಕೆಲವು ಸಾಧಕರ ಸರಣಿ ಕೇಳ್ತಾ ಇದೀರಿ ಅಂತ ಭಾವಿಸ್ತೇನೆ. ಸುಮಾರೇ ಸಾಧಕರ ಸರಣಿ ಕೇಳ್ತಾ ಇದೀರಿ ಅಂತ ಭಾವಿಸ್ತೇನೆ. ಅರಳಿದ ಹೂಗಳು
2: ಕೇಳ್ತಾ ಇದೀನಿ
0: ಅಂಥದ್ರಲ್ಲಿ ಅಂಥ ವ್ಯಕ್ತಿಗಳೇ ಮಾತನಾಡ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸಿರೋದಿದೆ?
2: ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಬರ್ತಾ ಇದೆ.
0: ಓಕೆ,
2: ಅದನ್ನ ನಾನು ಹೇಳಿದ್ದು ನೀವ್ ಕೊಡ್ತೀರಾ ಜನ ಕೇಳೋರು, ಅಯ್ಯೋ 10 ಗಂಟೆ ಆಯ್ತು ಹೋಗ್ಲಿ ಬಿಡು ನಮ್ಗೆ ಟಿವಿ ಬರ್ತದೆ, ಟಿವಿ ಹಾಕೊಂಡು ಕೂತ್ಕೊಂತೀವಿ, ಈ ಮನೋಭಾವ ಬರಬಾರದು ಅಂತ ನಾನ್ ಜನಗಳಿಗೆ ಹೇಳ್ತಾ ಇರೋದು.
0: ಓಕೆ, ಇಲ್ಲ ಅಂತ ಕೇಳುಗರು ನಮ್ಮಲ್ಲಿ ಯಾರು ಇಲ್ಲ, ಎಲ್ರು ಕೂಡ ಕಾರ್ಯಕ್ರಮ ಕೇಳಿ ಸ್ಪಂದಿಸುವಂತವರೇ ಇರೋದು ನಮ್ಮ ಕೇಳುಗರು. ಅಷ್ಟು ಚಂದದ ಕೇಳುಗರು, ಕೇಳುಗ ಪ್ರಭುಗಳು ಅವರು.
2: ಬರ್ತಾ ಇದೆ ಈಗ, ಹಿಂದೆ ಹೆಂಗ್ ಬರ್ತಾ ಇತ್ತು ಹಂಗೆ ಈಗಲೂ ಪ್ರೋಗ್ರಾಮ್ಗಳು ಚೆನ್ನಾಗ್ ಬರ್ತಾ ಇದಾವೆಲ್ಲ.
0: ಓಕೆ, ಸುಮಾರು
2: ಖುಷಿಯಾಗುತ್ತೆ.
0: ಖುಷಿ ಆಗುತ್ತೆ, ಹಾಗೆ ಖುಷಿಯಿಂದ ಇರಿ, ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಧನ್ಯವಾದಗಳು. ಹಾಗೆ ಕೇಳಿದ್ರೆ ನಿಮ್ಮೆಲ್ಲರ ಸಂತೋಷ ನೋಡಿ ನನಗೂ ಕೂಡ ನನ್ನ ಬಾಲ್ಯದ ನೆನಪುಗಳು, ಆ ದಿನದ ರೇಡಿಯೋವನ್ನ ನಾನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದೇನೆ ನಿಮ್ಮೊಟ್ಟಿಗೆ. ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾನು ವೇದಮೂರ್ತಿ ಮಾತಾಡಿದ್ದು.
0: ಹಾ ಹೇಳಿ ವೇದಮೂರ್ತಿ ಅವರೇ.
3: ಮೇಡಮ್ ಅವರೇ, ಸಂತೋಷ

0: ಆಹಾ, ಅದು ನೆನಪು ತರ್ತಾ ಇದೆ. ಯಾಕಂದ್ರೆ ನಾವು 75ನೇ ಸಾಲಿಂದ 78 ತನಕ ಒಂದು 5 ವರ್ಷ ದೂರದಲ್ಲಿ ಓದ್ತಾ ಇದ್ವಿ. ಆವಾಗ ಫುಟ್ಬಾಲ್ ನಲ್ಲಿ ಕಾಮಿಟಿ ಹಾಕಾರು. ಆವಾಗ ನಿಂತ ಸುಮ್ಮನೆ ಕೇಳ್ತಾ ಇದ್ವಿ ಡಿಸ್ಟ್ರಾಯ್. ಆಮೇಲೆ ಡಿಗ್ರಿ ಆಯ್ತು, 78 ಪೂರ ಹೋಗಿ ಗನಗಾಗಿದೆ, ಎತ್ತಾಗ ಹೋಗ್ತಿದ್ವಿ. ಏನ್ ಮಾಡೋದು, ಕಲಾಕರ್ತಲ್ಲ. ಆಮೇಲೆ ಒಂದು ಬುಷ್ ಏರಿಯಾ ಬಂದ್ ಕಣ್ಣೆ ಬರೆಯ ಒಂದ್ ಅಂಗಯ್ಯ ಅಂತಾರ, ಏನ್ ಶಿಫಾರಿಸು ಅಂದ್ರೆ ಡಿಸೈನ್ ಬರೆಯ ನೋಡಿ, ಒಂದ್ ರೌಂಡ್ ಸುತ್ತ 5 ರೌಂಡ್. ಆ ಡಿಸೈನ್ ಗೆ ಮುಂದೆ ಡಿಸೈನ್ ರೆಡಿ, ಡಿಸೈನ್ ರೆಡಿ ರೆಡಿ ತಗೊಂಡ 350 ಕೊಟ್ಟು ಎತ್ತಿಕೊಂಡು ಮೇಲೆ ಬರೀ
1: ಶೆಲ್ ಹಾಕೊಳ್ತಾ ಇದ್ರಿ ಆ ರೇಡಿಯೋಗೆ.
0: ಅವತ್ತಿಂದ ಕೇಳ್ತಾ ಇದ್ ನೋಡ್ರಿ, ಒಂಬತ್ತರಿಂದ ಕೇಳ್ತಾ ಇದ್ದೀನಿ.
1: ಶೆಲ್ ಹಾಕೊಳ್ತಾ ಇದ್ರಿ ಅಲ್ವಾ ರೇಡಿಯೋಗೆ?
0: ಬ್ಯಾಟ್ರಿ
1: ಬ್ಯಾಟ್ರಿ
0: ಈಗ ಹಳೆ ಬ್ಯಾಟ್ ಮೊಬೈಲ್ ಇಟ್ಕೊಂಡಿ ಒಂದ ಚಾರ್ಜ್ ಅದನ್ನ ಒಂದ್ ಆಪ್ ಅದಕ್ಕೆ ಇನ್ನೊಂದು
1: ಹಾಕಿದ್ದೀನಿ
0: ಮಾತಲ್ಲ 5 ಐವತ್ತೆ ಕೇಳ್ತಾ
1: ಇರ್ತೀನಿ.
0: ಅದು ಸತ್ಯ. ಯಾಕೆಂದ್ರೆ ಯಾಕೆ ಇದು ಬೆನಿಫಿಟ್ ಅಂದ್ರೆ, ಈ ಕಡೆ ಪೇಪರ್ ಓದ್ಬೋದು, ಕೆಲಸ ಮಾಡ್ಕೊಂತ ಓಡಾಡ್ಬೋದು, ಈಗ ಅದೇ ನೋಡ್ಕೊಂತಲೇ ಕೂತ್ಕೋಬೇಕು
1: ಅಲ್ವಾ? ಕಣ್ಣಿಗೂ ರೆಸ್ಟ್ ಇರಲ್ಲ. ಹಲೋ
0: ಮೇಡಮ್ ಅರೆ,
1: ಕಣ್ಣಿಗೂ ರೆಸ್ಟ್ ಇರಲ್ಲ ಅದಕ್ಕೆ.
0: ಇದು ಈಗ ಅರ್ಥ ಆಗ್ತದೆ ಮೇಡಮ್ ಅರೆ, ಏನು ಮಾಡಕ್ಕಾಗಲ್ಲ.
1: ಓಕೆ, ತುಂಬಾ ಖುಷಿ ಆಯ್ತು.
0: ನೋಡ್ತೀನಿ, ಆಫ್ ಮಾಡ್ತೀನಿ, ಮತ್ತೆ ರೀಡ್ ಆಗ್ತೀನಿ, ಕೊಡ್ತೀನಿ ಪೇಪರ್ ಇಟ್ಕೊಂಡು.
1: ಓಕೆ, ತುಂಬಾ ಖುಷಿ ಆಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ಧನ್ಯವಾದಗಳು ಮೇಡಮ್.
1: ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ ಕೇಳಿದ್ರೆ. ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಹೇಳಿ. ಸುರೇಶ್ ಬೆಣ್ಣಿ ಅವರೇ,
2: ಚಿತ್ರದುರ್ಗ ಆಕಾಶವಾಣಿ ಕೇಳಕ್ಕೆ 20 ವರ್ಷದ ಹತ್ರ ಬಂತು ಮೇಡಮ್. ಮೊದ್ಲಿಂದ ಹೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಳ್ಕೊತು. ಹಿರಿಯೂರ್ ತಾಲೂಕು ಎರಬಳ್ಳಿ ಅಂತ ಒಂದು ಗ್ರಾಮ ಐತೆ ಮೇಡಮ್, ಚಳ್ಕೇರಿ ಹಿರಿಯೂರ್ ಮಧ್ಯೆ. ಅಲ್ಲಿ 2003 ಅಥವಾ 2004 ಅಲ್ಲಿ ವಾಸಿದ್ವಿ ಮೇಡಮ್, ನಮ್ಮ ಮನೆ ಟೀಚರ್. ಅಲ್ಲೇ ಚಿತ್ರದುರ್ಗ ಆಕಾಶವಾಣಿ ಪರಿಚಯ ಆಗಿದ್ದು ಮೇಡಮ್ ಅವರು.
1: ಓಕೆ,
2: ಅಲ್ಲಿಂದ ನಿರಂತರವಾಗಿ ಕೆಲಸ ಅಂತ ಬರ್ತಾ ಇದ್ದಾರೆ ಮೇಡಮ್. ಮೊದ್ಲೆಲ್ಲ ಹೆಚ್ಚಾಗಿ ಕಾರ್ಯಕ್ರಮ ತರ್ತೀವಿ, ಇತ್ತೀಚೆಗೆ ಬೆಳಗಿನ ಕಾರ್ಯಕ್ರಮ, ಮಧ್ಯಾಹ್ನ ಸ್ವಲ್ಪ ಸೇರ್ತಿರ್ತೇವೆ.
1: ಯಾಕೆ ಹಂಗೆ
2: ಇಲ್ಲ ಮೇಡಮ್, ಈ ಕೆಲಸದ ಒತ್ತಡ ಇರ್ತಾವು, ಕೆಲವೊಂದ್ ಸರಿ ಕೇಳ್ತಿರ್ತೇವೆ, ಕೆಲವೊಂದ್ ಸರಿ ಬಿಡ್ತೇವೆ. ಆದ್ರೆ ಬೆಳಗಿನ ಕಾರ್ಯಕ್ರಮ ಮಾತ್ರ ತಪ್ಪಲ್ಲ ಮೇಡಮ್ ಅವರೇ, ಎಲ್ಲ ಕೇಳ್ತಿರ್ತೇವೆ. ಇನ್ನೊಂದು ಮನವಿ ಮೇಡಮ್ ಅವರೇ, ಗೀತೆ ಮೊದ್ಲು ಬರ್ತಿರ್ತಲ್ಲ,
1: ಏನ್ ಹೇಳಿ ಕೇಳಿಸ್ತಾ ಇಲ್ಲ.
2: ಒಂದೇ ಮಾತಾಡ ಗೀತೆ ಮೊದ್ಲು ಬೆಳಗ್ಗೆ ಬರ್ತಾರಲ್ಲ, ಅದು ಮೊದ್ಲೇ ಘಾಟಿಯಲ್ಲೇ ಈಗಿನ ಹಾಡನ್ನು ಹಾಡಬೋದಲ್ಲ.
1: ಅಲ್ಲ, ಅದು ಇಡೀ ಭಾರತದಲ್ಲಿ ಬದಲಾಯಿಸಿರುವಂತಹ ಒಂದು ಪ್ರಕ್ರಿಯೆ, ಅದಕ್ಕೆ ಇದೊಂದೇ ಸ್ಟೇಷನ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೀವೇ.
2: ಅಲ್ಲ, ಮೊದ್ಲೇ ಬರ ಗೀತೆ ಒಳ್ಳೆ ಚೆನ್ನಾಗುತ್ತೆ ಘಾಟಿ,
1: ಇದು ಚೆನ್ನಾಗಿದೆ, ಸಂಪೂರ್ಣವಾಗಿ ಬರುತ್ತಲ್ಲ. ಓಕೆ ಸುರೇಶ್ ಬಣ್ಣಿ ಅವರೇ, ಧನ್ಯವಾದಗಳು. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರ.
1: ಹೇಳಿ ರೂಪಾ.
3: ಮೇಡಮ್, ರೇಡಿಯೋ ಅಂದ್ರೆ ನಮ್ಗೆ ಸಣ್ಣ ವಯಸ್ಸಿಂದಾನೇ ಇದೆ ಮೇಡಮ್ ಅಭ್ಯಾಸ. ಹೇಗಂದ್ರೆ ನಮ್ ತಾತರ ಮನೆಯಲ್ಲಿ ಇದ್ದೆ ಮೇಡಮ್ ನಾನು, ಆಗ ದೊಡ್ಡ ರೇಡಿಯೋ ಮೇಡಮ್, ಅದು ಪೋರ್ಟಬಲ್ ಟಿವಿ ಇದ್ದಂಗೆ ಇತ್ತದು. ಅದನ್ನ ನಮ್ ತಾತರು ರೂಮ್ ನಾಗ ಇಟ್ಕೊಂಡಿದ್ರು, ಆ ರೂಮ್ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಟೈಲರಿಂಗ್. ಅದನ್ನ ಸ್ಪೀಕರ್ ಹಾಲಲ್ಲಿ ಇಟ್ಟಿದ್ರು, ಅದನ್ನ ಕೇಳ್ತಾ ಇದ್ರು. ಆಮೇಲೆ ಸಿಲೋನ್ ಅಂತ ಬರ್ತಾ ಇತ್ತು ಮೇಡಮ್, ಅದನ್ನ ಟೂನ್ ಮಾಡ್ತಾ ಇದ್ರು ಬ್ಯಾಂಡ್. ಆಮೇಲೆ ಧಾರವಾಡ 1:30 ನಿಮ್ಮನ್ನು ಚಿತ್ರಗೀತೆಗಳು ಅಂತ ಪತ್ರಿಕೆ ಅಂತ ಬರ್ತಾ ಇತ್ತು ಮೇಡಮ್. ಅದನ್ನ ಪತ್ರಗಳು ಹೆಂಗ್ ಬರೆಯೋದು, ನಮ್ಮ ಹೆಸರು ಹೆಂಗ್ ಬರೆಯೋದು ಅಂತ ನನಗೆ ಆಗ್ಲೇ ಕುತೂಹಲ ಮೇಡಮ್ ಸಣ್ಣದಿದ್ದಾಗ. ಆಗ ನಾನು ಏನ್ ಮಾಡಿದ್ವಿ, ಒಂದು ಪೇಪರ್ ತುಂಬಾ ಹೆಸರು ಹಾಡ್ ಬರ್ದ್ಬಿಟ್ಟು ತುಂಬಾ ಪೋಸ್ಟರ್ ಹಾಕ್ ಬಂದಿದ್ದೀನಿ. ಪೋಸ್ಟ್ ಹೆಂಗ್ ಮಾಡೋದಂತ ಗೊತ್ತಿಲ್ಲ ನನಗೆ, ಅದ ಅಡ್ರೆಸ್ ಬರ್ದಿಲ್ಲ ನನಗೆ, ಅಡ್ರೆಸ್ ಬರೆಯೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಮೇಡಮ್ ನನಗೆ. ಇಂದಾನು ನನಗೆ ಹೆಸರು ಬರೋದು ಹುಚ್ಚು ಮೇಡಮ್. ಅವಾಗ ಹೆಂಗ್ ಹಾಡುಗಳು ಕೇಳ್ತಾವೆ, ಇದು ಹೆಂಗ್ ಹೆಸರುಗಳು ಬರ್ತವೆ ಅಂತ. ಅವಾಗಿಂದನು ಮೇಡಮ್, ಮತ್ತೆ ಆಗಿಂದ ಮತ್ತೆ ನಮ್ ತಾಯಿಯಿಂದ, ನಮ್ ತಾಯಿ ತುಂಬಾ ಕೇಳೋರು ಮೇಡಮ್ ರೇಡಿಯೋ. ಆಗ ಆಪ್ತಿ ಪರ್ಮಾಯಿಷ್ ಅಂತ ಬರೋದು ಮೇಡಮ್ ರಾತ್ರಿ.

0: ಕಟ್ಕೊಂತಿಂದ ಅವಾಗ ಹಿಂದಿ ಹಾಕ್ಬಿಡೋದ್ ನಮ್ ತಾಯಿ ಹಾಕ್ಬಿಟ್ರೆ ಹಂಗೆ ಮಲ್ಕೊಂಡ್ಬಿಡೋದ್ ನಾವು. ಆಮೇಲೆ ಅವ್ರು ಆಫ್ ಮಾಡೋದು ಯಾವಾಗ್ಲು
1: ಅನ್ಸಿದೀಯ ರೂಪ. ನಿಮಗೆ ಈಗ ಬಾಲ್ಯದಿಂದ ಕೇಳಿ ಬಂದಿರುವಂತ ನೀವು ರೇಡಿಯೋವನ್ನ ಕೇಳಿದಿರಲ್ಲ, ಏನಾದ್ರೂ ಉಪಯೋಗ ಆಗಿದೆ ಅಂತ ಅನ್ಸಿದ್ಯಾ ನಿಮಗೆ?
0: ಹೌದು ಮೇಡಮ್, ತುಂಬಾನೇ ಉಪಯೋಗ ಆಗಿದೆ. ಅದನ್ನ ಕೇಳ್ಬಿಟ್ಟು ನಾವು ಇಷ್ಟೊಂದು ಇದು ನ್ಯೂಸ್ ಅಲ್ಲಿ ಕೇಳ್ತಿದ್ವಿ, ಆಗ ಆಗೆಲ್ಲ ನಮಗೆ ಟಿವಿ ಇದ್ದಿಲ್ಲ ಮೇಡಮ್.
1: ಹೌದು,
0: ಅದನ್ನ ಹೆಂಗ್ ನಡೀತಿದ್ವಿ ಏನು ಎಲ್ಲ ಗೊತ್ತಾಗದ್ ಮೇಡಮ್ ನಮ್ಗೆ. ಅವಾಗ್ಲೇ ನ್ಯೂಸ್ ಅಲ್ಲಿ ಇನ್ನೂ ಮಿಡ್ಲ್ ಸ್ಕೂಲ್ ಹಂಗ ಹೋಗ್ತಿದ್ವಿ ಮೇಡಮ್ ನಾವು. ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಅದನ್ನ ಕೇಳ್ತಾ ಇದ್ವಿ ನಾವು. ರೇಡಿಯೋ ಅಂದ್ರೆ ಅಷ್ಟು ಪ್ರೀತಿ ಮೇಡಮ್ ನಮಗೆ, ಮುಂಚೆಯಿಂದ. ಹಾಗೆ ನಮ್ ಫ್ಯಾಮಿಲಿ ಎಲ್ಲರೂ, ನಮ್ ತಂಗಿ ಬೆಂಗಳೂರಲ್ಲಿ ಇದ್ದಾಳೆ, ಅವಳು ಅಡಿಗೆ ಮನೆಯಲ್ಲಿ ರೇಡಿಯೋ ಯಾವಾಗ್ಲು. ನಮ್ಮ ಅಕ್ಕ ದಾವಣಗೆರೆ ಅವಳು ಅಷ್ಟೇ, ಯಾವಾಗ್ಲು ಫ್ರಿಡ್ಜ್ ಮೇಲೆ ಯಾವಾಗ್ಲೂ ಒಂದ್ ರೇಡಿಯೋ ಕೇಳೋದು. ಏನ್ ರೀತಿ ನಮ್ ಫ್ಯಾಮಿಲಿನೇ ರೇಡಿಯೋ ಅದ್ರಲ್ಲಿ.
1: ಅವರೆಲ್ಲ ಯಾವ ಸ್ಟೇಷನ್ ಕೇಳ್ತಾರೆ ಹೆಚ್ಚಾಗಿ?
0: ಏನ್ ಮೇಡಮ್?
1: ಯಾವ ಆಕಾಶವಾಣಿಯನ್ನ ಕೇಳ್ತಾರೆ ಅವರೆಲ್ಲ ಅಂತ?
0: ಅವರು ಮೇಡಮ್ ಅವರು ಬೆಂಗಳೂರು ಮೇಡಮ್, ಲೋಕಲ್ ಅಲ್ಲ ಅವರು, ಬೆಂಗಳೂರು ಕೇಳ್ತಿರ್ತಾರೆ. ದಾವಣಗೆರೆಯಲ್ಲಿ ಅದೇ ನಮ್ಮ ಆಪ್ ಮಾಡ್ಕೊಟ್ಟಿದ್ದೀನಿ ಅವಳಿಗೆ, ನಮ್ಮ
1: ಮಕ್ಕಳಿಗೆ
0: ಆಪಲ್ ಕೇಳ್ತಾ ಇರ್ತಾರೆ, ಅವ್ರು ಆಪಲ್ ಕೇಳ್ತಾ ಇರ್ತಾರೆ ದಾವಣಗೆರೆಯಲ್ಲಿ. ಅದ್ರಲ್ಲಿ ಹೆಸರು ಬಂದಾಗ್ಲೆಲ್ಲ ನನಗೆ ಫೋನ್ ಮಾಡೋದು, ನೀವು ಮಾಡಿದ್ಯಾ ಫೋನ್ ಅಂತ.
1: ನೋಡಿ, ನೀವೆಲ್ಲ ಕೇಳಿದ್ರೆ ಇದಿರಲ್ಲ, ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಿನಕ್ಕೆ ಒಂದ್ 10 ಜನಕ್ಕಾದ್ರೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಡೋದು ಅವ್ರಿಗೆ.
0: ನಮ್ ಶಾಪ್ ಅಲ್ಲಿ ಬರ್ತಾ ಇರ್ತಾರಲ್ಲ ಅವ್ರಿಗೂ ಹೇಳ್ತಾ ಇರ್ತೀನಿ ಮೇಡಮ್, ನೀವ್ ಯಾವಾಗ್ಲೂ ಕೇಳ್ತಿರ್ತೀರಲ್ಲ ಹಾಕೊಂಡಿರ್ತೀರಲ್ಲ ಅಂತ.
1: ವೆರಿ ಗುಡ್.
0: ನಾವು ಆಪ್ ಅಲ್ಲಿ ಕೇಳ್ತಾನೆ ಇರ್ತೀನಿ ನಾನು, ಯಾವಾಗಲೂ ಒಂದ್ ಕೇಳ್ತಾ ಇರ್ತೀನಿ, ಒಂದ್ ತಪ್ಪಿದ್ರೆ ಒಂದು ಟೈಮ್ ಹಾಕಿರ್ತೀನಿ ಮೇಡಮ್ ನಾನು. ನಮ್ ಸಣ್ಣ ವಯಸ್ಸಿಂದ ನಮ್ಮ ಅಜ್ಜನ ಕಾಲದಿಂದಾನು ನಮ್ಗೆ ಬಂದ್ಬಿಟ್ಟಿದೆ ಮೇಡಮ್.
1: ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೀಗೆ ನಮ್ಮ ಕೆಳಗರನ್ನ ಹೆಚ್ಚೆಚ್ಚು ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ, ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ.
0: ರೇಡಿಯೋದಲ್ಲಿ ಹಲೋ, ನಾವು ಬ್ಯಾಂಕ್ ಚೇಂಜ್ ಮಾಡ್ತೀವೋ ಹಾಗೆ ಟಿವಿ ಚೇಂಜ್ ಮಾಡಕ್ ಬರುತ್ತೆ ಮುಂದೆ ಅಂತ ಹೇಳ್ತಿದ್ವಿ ಮೇಡಮ್ ನಾವು. ಹಾಗೆಲ್ಲ ಚೇಂಜ್ ಮಾಡ್ತಿದ್ರಲ್ಲ ಮೇಡಮ್ ಬೇರೆ ಬೇರೆ ಕಲರ್ ಕೇಳಲಿಕ್ಕೆ, ಆ ತರ ಟಿವಿಗೂ ಬರುತ್ತೆ ಮುಂದೆ ಒಂದಿನ ಅಂತ ಹೇಳ್ತಿದ್ವಿ, ಅದನ್ನೇ ಬಂತು ಮೇಡಮ್ ಈಗ ಟಿವಿಗೆ.
1: ಧನ್ಯವಾದ, ಧನ್ಯವಾದ. ಓಕೆ, ಮತ್ತೊಂದು ಕರೆ ನೋಡೋಣ ಯಾರು ಮಾಡಿದ್ದಾರೆ ಅಂತ. ಹಲೋ ನಮಸ್ತೆ, ಕರೆ ತುಂಬಾಗಿದೆ, ಯಾರಿದು ಯಾರು? ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್,
1: ಯಾರು ಮಾತಾಡ್ತಾ ಇರೋದು?
2: ಮಂಜುಳಾ
1: ಅವರೇ, ಯಾವಾಗಿಂದ ರೇಡಿಯೋ ಕೇಳ್ತಾ ಇದ್ರಿ? ಏನೇನ್ ಕೇಳ್ತೀರಿ ರೇಡಿಯೋದಲ್ಲಿ ನೀವು?
2: ಎಲ್ಲ ಕಾರ್ಯಕ್ರಮ ಬೆಳಿಗ್ಗೆ 6 ಗಂಟೆ ಟ್ಯೂನ್ ಮಾಡಿದ್ರೆ ಸಂಜೆ 3 ಗಂಟೆಗೆ ಮೇಡಮ್.
1: ಯಾವ್ದ್ರಲ್ಲಿ ಕೇಳ್ತೀರಿ?
2: ಮೊಬೈಲ್ ಅಲ್ಲಿ ಕೇಳ್ತೀವಿ ಮೇಡಮ್.
1: ಮೊಬೈಲ್ ಅಲ್ಲೇ ಕೇಳ್ತೀರಿ? ಏನ್ ಕಾರ್ಯಕ್ರಮ ಇಷ್ಟ ಆಗತ್ತೆ? ಎಲ್ಲ ಕಾರ್ಯಕ್ರಮ ಕೇಳ್ತೀರಿ. 2023 ನೀವು ಬರೀ ಚಿತ್ರದುರ್ಗ ಆಕಾಶವಾಣಿಯನ್ನ ಅಷ್ಟೇ ಕೇಳೋದಾ?
2: ಇಲ್ಲ ಮೇಡಮ್, ನಿಮ್ಮ ಸ್ಟೇಷನ್ನಲ್ಲೇ ಬೇರೆ ಬೇರೆ
1: ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಹಾಗೆ ಸದಾ ನಮ್ಮ ಆಕಾಶವಾಣಿಯನ್ನೇ ಕೇಳ್ತಾ ಇರಿ ಮಂಜುಳಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ತೆ, ಏನಾಯ್ತು? ಹಲೋ ನಮಸ್ತೆ. ನಮಸ್ತೆ, ಯಾರಿದು? ಎಲ್ಲಿಂದ? ಹೇಳಿ ತಿಮ್ಮಾರೆಡ್ಡಿ ಅವರೇ.
3: ರೇಡಿಯೋ ಅಂದ್ರೆ ಬಹಳ ಪ್ರೀತಿ ನಮಗೆ.
1: ಯಾವಾಗಿಂದ ರೇಡಿಯೋ ಕೇಳ್ತಿದ್ದೀರಿ?
3: ನಾವು ನನಗೆ ನೆನಪಿದ್ದಂಗೆ 87-88 ನಿಂದ ಕೇಳ್ತಾ
1: ಇದ್ದೀವಿ.
3: ಅವಾಗೆಲ್ಲ ಬೇರೆ ಧಾರವಾಡ ಕಾರ್ಯಕ್ರಮ ಅಷ್ಟೇ ಬರ್ತಿತ್ತು. ಅವಾಗ ನಾವು ಚಿಕ್ಕವರಿದ್ದಾಗ ನಮ್ ತಂದೆ ಕೇಳ್ತಿದ್ರು. ಅವಾಗ ನಮ್ ಮನೆಗೆ ಒಂದ್ ರೇಡಿಯೋ ಹೊಸ ತಗೊಂಡ್ ಬಂದ್ರು, ಒಂದ್ ಪಲ್ಲ ಅಕ್ಕಿ ಕೊಟ್ಟು ಪತ್ತ ಕೊಟ್ಟು ರೇಡಿಯೋ ತಂದಿದ್ರು. ನಮ್ ಮನೆಗೆ ಸಂಭ್ರಮನ ಸಂಭ್ರಮ. ಅವಾಗ 100 ರೂಪಾಯಿ 150 ರೂಪಾಯಿ ಕ್ವಿಂಟಲ್ ಅಷ್ಟೇ, 2 ಕ್ವಿಂಟಲ್ ಪತ್ತ ಕೊಟ್ಟು ಒಂದ್ ರೇಡಿಯೋ ತಗೊಂಡ್ಬಿಟ್ಟಿದ್ರು.
1: ಸೂಪರ್.
3: ನಮ್ ಮನೆಗೆ ಸಂಭ್ರಮ ಸಂಭ್ರಮ.
1: ಈಗಲೂ ಇದೆಯಾ?

0: ರೇಡಿಯೋ
1: ಇಲ್ಲ ಮೇಡಮ್, ಅದೆಲ್ಲ ಆಗ್ಲೇ ಹಳೆ
0: ಕಳ್ಕೊಂಡ್ ಬಿಟ್ಟಿದ್ದೀರಿ.
1: ಮೊಬೈಲ್ನಾಗೆ ಹಳೆ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ನಮ್ಮ ಮನೆಯವ್ರು ಕೇಳ್ತಿರ್ತಾರೆ, ಮೇಲ್ ನಾನು ಕೇಳ್ತಿರ್ತೀನಿ ವರ್ಕ್ ಮಾರ್ಕ್ ಅಂತ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ರೇಡಿಯೋ, ಕಂಟಿನ್ಯೂ ಡೇ ಫುಲ್ ವರ್ಕ್ ಮಾಡ್ತಾನೆ ಕೇಳ್ತಾ ಇದ್ದಾರೆ. ಖುಷಿ.
0: ಏನ್ ಕೆಲಸ ಮಾಡ್ತೀರಿ ತಿಮ್ಮ ರೆಡ್ಡಿ ಅವರು? ಏನ್ ಕೆಲಸ ಮಾಡ್ತೀರಿ? ಸ್ಟುಡಿಯೋ. ಓಕೆ, ಅದರಲ್ಲಿ ಕೆಲಸ ಮಾಡ್ಕೊಳ್ತಾ ನೀವು ರೇಡಿಯೋನು ಕೇಳ್ತಾ ಇದ್ದೀರಿ. ನಿಮ್ಮ ಕೆಲ್ಸಕ್ಕೆ ಏನು ತೊಂದ್ರೆ ಆಗಲ್ವಲ್ಲ?
1: ಇಲ್ಲ ಮೇಡಮ್, ಅದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ತಿರ್ತೀರಲ್ಲ ನೀವು, ಖುಷಿ ಖುಷಿ ಇನ್ನೊಂದ್ ಸ್ವಲ್ಪ ಶೀಟ್ ಜಾಸ್ತಿ ಮಾಡ್ಬಿಡ್ತೀರ. ತುಂಬಾ ಖುಷಿ, ಒಳ್ಳೊಳ್ಳೆ ಕ್ರಿಯೇಷನ್ ರೆಡಿ ಆಗ್ತಿರ್ತಾವ ಅವಾಗ. ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ಸಂದರ್ಶನ ತುಂಬಾ ಚೆನ್ನಾಗಿ ಕೊಡ್ತೀರಾ. ಹಳ್ಳಿಗರು ಸಂದರ್ಶನ, ಜನಪದ ಕಲೆಗಾರರ ಸಂದರ್ಶನ ದಯವಿಟ್ಟು ಕೊಡ್ರಿ ಮೇಡಮ್, ಬಹಳ ಖುಷಿ
0: ಆಗುತ್ತೆ. ನಮ್ಮ ನಿಲಯದಿಂದ ಕಮ್ಮಿ ಅಂತೂ ಇಲ್ಲ, ತುಂಬಾ ಕಾರ್ಯಕ್ರಮಗಳು ಬರ್ತಾ ಇದಾವೆ. ಆಕಾಶವಾಣಿಯಿಂದ ಹೊರಗೆ ಬರ್ಬೇಕು ಅವರು. ಹೌದು ಹೌದು, ತುಂಬಾ ಖುಷಿ ಆಯ್ತು ತಿಮ್ಮಾರೆಡ್ಡಿ.

0: ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ಸಂದರ್ಶನ ತುಂಬಾ ಚೆನ್ನಾಗಿ ಕೊಡ್ತೀರಾ. ಹಳ್ಳಿಗರ ಸಂದರ್ಶನ, ಜನಪದ ಕಲೆಗಾರರ ಸಂದರ್ಶನ ದಯವಿಟ್ಟು ಕೊಡ್ರಿ ಮೇಡಮ್, ಬಹಳ ಖುಷಿ ಆಗುತ್ತೆ. ಅವೆಲ್ಲ
1: ಬರ್ತಾ ಇದಾವಲ್ಲ, ನಮ್ಮ ನಿಲಯದಿಂದ ಕಮ್ಮಿ ಅಂತೂ ಇಲ್ಲ, ತುಂಬಾ ಕಾರ್ಯಕ್ರಮಗಳು ಬರ್ತಾ ಇದಾವೆ. ತುಂಬಾ ಖುಷಿ ಆಯ್ತು ತಿಮ್ಮಾರೆಡ್ಡಿ ಅವರೇ. ಖಂಡಿತ ಆ ಪ್ರಯತ್ನದಲ್ಲಿ ಆಕಾಶವಾಣಿ ಸದಾ ಕೆಲಸ ಮಾಡುತ್ತೆ.
0: ತುಂಬಾ ಚೆನ್ನಾಗಿರುತ್ತೆ. ಏನು ರೈತರ ಸಲಹೆ ಕೇಳ್ತಿದ್ವಿ, ಪ್ರದೇಶ ಸಮಾಚಾರ ಬಿಟ್ರೆ ವಾರ್ತೆಗಳು ಕೇಳ್ತಿದ್ವಿ. ಕಂಪಲ್ಸರಿ ರೇಡಿಯೋ ಹತ್ರ ಕುತ್ಕೊಂಡೆ ಕೇಳ್ತಿದ್ವಿ ನಾವು
1: ಚಿಕ್ಕರಿದ್ದಾಗ.
0: ಅದಾದ್ಮೇಲೆ ಮತ್ತೆ ಇದು FM ಸ್ಟಾರ್ಟ್ ಆಯ್ತು. FM ಸ್ಟಾರ್ಟ್ ಆದಾಗ ಒಂದು ಚಿಕ್ಕ ರೇಡಿಯೋ ತಗೊಂಡ್ವಿ. ಅದಂತೂ ನಾವು ಬಹಳ ಟ್ರೈ ಮಾಡಿ ಸೆಟ್ ಮಾಡ್ಕೊಂಡು ಕೇಳ್ತಿದ್ವಿ. ಅವಾಗ ನಮ್ ಬಿದ್ರಿಕೆರೆನಲ್ಲಿ ಇದ್ವಿ ನಾವು. ಅವಾಗ
1: ಆಂಟೆನಾ ಕಟ್ಟದೆ ಒಂದ್ ಸಾಹಸ ಅಲ್ವಾ.
0: ಬೆಂಗಳೂರು ತಾಲೂಕ್ ಬಿದ್ರಿಕೆರೆನಲ್ಲಿ ಸ್ಟೇಷನ್ ಅಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ.
1: ಈಗ ಹೇಗ್ ಬರ್ತಾ ಇದೆ?
0: ಈಗ ಇಲ್ಲ, ದುರ್ಗದಲ್ಲಿ ಇರ್ತೀವಲ್ಲ ಮೇಡಮ್, ಕ್ಲಾರಿಟಿ ಇರುತ್ತೆ ಬಿಡಿ. ಸ್ವಲ್ಪನು ಡಿಸ್ಟರ್ಬೆನ್ಸ್ ಇರಲ್ಲ, ಮತ್ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಅದು ಬೇಜಾರನೇ ಅನ್ಸಲ್ಲ. ರೇಡಿಯೋ ಬೆಳಗ್ಗೆಯಿಂದ ಸಂಜೆ ಏನಿಲ್ಲ ಅಂತಂದ್ರೆ ಏನ್ ಮಧ್ಯಾಹ್ನ ನೀವು ಇದಕ್ ಹಾಕ್ತಿರಲ್ವಾ ಕಾರ್ಯಕ್ರಮ, ಹಿಂದಿಗೆ ಹಾಕಿದಾಗ ಸ್ವಲ್ಪ ನಾವೊಂದು ಮೂರು ಗಂಟೆ ಮೇಲೆ ಆಫ್ ಮಾಡ್ಕೊಂತೀವಿ. ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲೇವರೆಗೂ ಕಂಟಿನ್ಯೂ 2:30 ತನಕ ರೇಡಿಯೋ, 2:30-3 ಗಂಟೆ ತನಕ ರೇಡಿಯೋ ಕೇಳ್ತಲೇ ಇರ್ತೀವಿ.
1: ತುಂಬಾ ಖುಷಿ ಆಯ್ತು.
0: ಕಾರ್ಯಕ್ರಮ ಕೊಡ್ತಿದ್ರಾ, ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ತೀರಾ ನೀವೆಲ್ಲರೂ ಬರಂತ ನಿರೀಕ್ಷಕರಿದಿರಲ್ಲ, ಒಬ್ರಿಗಿಂತ ಒಬ್ರು ಚಾಣಕ್ಯರಿದ್ದೀರಾ.
1: ಓಹೋ,
0: ತುಂಬಾ ಸಂತೋಷ.
1: ಎಲ್ಲ ಉದ್ಘೋಷಕರಿಗೂ ಒಂದ್ ಚಪ್ಪಾಳೆ ಹಾಗಾದ್ರೆ.
0: ಹೌದೌದು ಮೇಡಮ್, ಚೆನ್ನಾಗಿ ಕಾರ್ಯಕ್ರಮ ರೂಪಿಸಿರ್ತೀರಾ. ಹಂಗಾಗಿ ಬೇಜಾರನೇ ಅನ್ಸೋದಿಲ್ಲ. ಪಕ್ಕದಲ್ಲಿ ಇದೀಯ ಅಂದ್ರೆ ನಮ್ಗೊಬ್ರು ಒಳ್ಳೆ ಸ್ನೇಹಿತ ಇದ್ದಂಗೆ ನಮ್ಗೆ.
1: ಈ ಸ್ನೇಹಿತನನ್ನ ಸದಾ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಜ್ಞಾನಾರ್ಜನೆಯನ್ನು ಕೂಡ ಬೆಳೆಸ್ಕೊಳ್ಳಿ, ಹಾಗೆ ಸಂತೋಷವನ್ನ ಕೂಡ ಪಡಿ ಅಂತ ಹೇಳ್ತಾ ಧನ್ಯವಾದಗಳು. ಸಮಯ ಮುಗಿತಾ ಬಂತು, ಧನ್ಯವಾದಗಳು. ಕೇಳಿದ್ರೆ ಇದುವರೆಗೂ ಆಕಾಶವಾಣಿಗೆ 90 ವರ್ಷಗಳು, ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಈವರೆಗೂ ಕೇಳಿದ್ರಿ.

ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದಂತಹ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ. ಇನ್ನು ಕೇಳಿದ್ರೆ ಈ ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ, ಇನ್ನು ಮುಂದೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು

0: 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಹೇಳುವಂತಹ ಕಥೆಗೆ ನಿಮ್ಮ ಮಕ್ಕಳು ಅಂದರೆ ನಮ್ಮ ಬಾಲ ಪ್ರತಿಭೆಗಳು ಏನಿದ್ದಾವೆ ಆ ಮಕ್ಕಳು ಕೂಡ ಕರೆ ಮಾಡಿ ಆ ಕಥೆಯನ್ನು ಮುಂದುವರಿಸಬಹುದು ಅಂತಹ ಒಂದು ಕಾರ್ಯಕ್ರಮ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಮಕ್ಕಳು ಕಥೆಯನ್ನು ಮುಂದುವರಿಸಬಹುದು. ಹಾಗೆಯೇ 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ. ಚಿತ್ರದುರ್ಗ ಕಕ್ಕೆ ಹರಿವು ಗ್ರಾಮದ ಕೆ ಸದಾಶಿವಪ್ಪ ಮತ್ತು ತಂಡದವರಿಂದ. 6:51ಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ JM ಸರಸ್ವತಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ UM ಮರಳಸಿದ್ದೇಶ್. ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳು ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಇದೀಗ ಸಮಯ ಸರಿಯಾಗಿ 9:05:50. ನಲ್ನುಡಿ ಬದುಕಿಗೊಂದು ಹಿತ ನುಡಿ ಸಾವಿತ್ರಿ ರಾಮರಾವ್ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಭೂಮಿ ಭಗವಂತನ ಸೃಷ್ಟಿ. ಇಲ್ಲಿ ಮಾನವನು ಒಂದು ಜೀವಿ. ಇದು ಕೇವಲ ಭೌತಿಕ ಪಾತ್ರ. ಕ್ಷಣ ಕ್ಷಣಕ್ಕೂ ಬದಲಾಗುವ ಪಾತ್ರಗಳಿಗನುಸಾರವಾಗಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ಮೂರು ಹಂತಗಳಲ್ಲಿರುವ ಪಾತ್ರಗಳ ನಿರ್ವಹಣೆಯಲ್ಲಿ ಗೃಹಿಣಿಯ ಪಾತ್ರ ಹಿರಿದು. ಬಾಲ್ಯದಲ್ಲಿ ತಾಯಿಯ ಲಾಲನೆ ಪಾಲನೆಯಲ್ಲಿ ನಿಶ್ಚಿಂತೆಯಿಂದ ಬೆಳೆಯುವ ಮಗು ಬೆಳೆದಂತೆ ತಾಯಿಯ ಜವಾಬ್ದಾರಿಯೂ ಹೆಚ್ಚಾಗುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ಬಾಲ್ಯದಿಂದಲೇ ಮಕ್ಕಳಿಗೆ ಶಿಸ್ತಿನ ಜೊತೆ ನೀತಿ ಪಾಠಗಳ ಅರಿವನ್ನು ಮಾಡಿಸಿದಲ್ಲಿ ಭವಿಷ್ಯದಲ್ಲಿ ಅವರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬಹುದು. ಮಕ್ಕಳಲ್ಲಿ ಗ್ರಹಣ ಶಕ್ತಿಯು ಸೂಕ್ಷ್ಮವಾಗಿರುವುದರಿಂದ ಹಿರಿಯರ ನಡವಳಿಕೆಯನ್ನು ಗಮನಿಸುತ್ತಿರುತ್ತವೆ. ಯೌವನ ಈ ಹಂತದಲ್ಲಿ ಮಕ್ಕಳೊಂದಿಗೆ ಸ್ನೇಹಿತರಂತೆ ಇರಬೇಕು. ಮುಳ್ಳು ಬಟ್ಟೆಗೆ ತಾಗಿದರೂ, ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರೂ ಹರಿಯುವುದು ಬಟ್ಟೆಯೇ. ಒಳಿತು ಕೆಡುಕುಗಳ ಬಗ್ಗೆ, ನೈತಿಕತೆಯ ಬಗ್ಗೆ ತಿಳಿ ಹೇಳಿದಲ್ಲಿ ಮಕ್ಕಳು ಸಂಸ್ಕಾರವಂತರಾಗಿ ದಾರಿ ತಪ್ಪುವ ಸಾಧ್ಯತೆ ಕಡಿಮೆ. ಜೀವನದ ಕೊನೆಯ ಹಂತ ವೃದ್ಧಾಪ್ಯ. ಇದು ಸುಲಲಿತವೂ ಕಠಿಣವೂ ಆಗಬಹುದು. ಬದುಕಿದಷ್ಟು ಕಾಲ ಆರೋಗ್ಯದಿಂದ ಇರುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಇಲ್ಲವೇ ಬೇಗನೆ ಸಾವು ಬರಬಹುದು. ಜನ್ಮ ಪ್ರಾರಬ್ಧಗಳಿಗನುಸಾರವಾಗಿ ಬಂದುದನ್ನು ಅನುಭವಿಸಲೇಬೇಕು. ಎಲ್ಲರೂ ತಮಗೂ ಒಂದು ದಿನ ಇಂತಹ ಕಾಲ ಬರಬಹುದೆಂದು ಆಲೋಚಿಸಿದರೆ ವೃದ್ಧರಲ್ಲಿ ನಮಗೆ ಸಹಾನುಭೂತಿ, ಕನಿಕರ, ಅನುಕಂಪ ಉಂಟಾಗುತ್ತದೆಯೇ ವಿನಃ ನಾವು ಆ ಬಗ್ಗೆ ತರ್ಕಬದ್ಧವಾಗಿ ಯೋಚಿಸುವುದಿಲ್ಲ. ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ ಹಲವಾರು ಸದಸ್ಯರಿದ್ದು ಮನೆಯಲ್ಲಿ ಪುರಾಣ ಪ್ರವಚನ, ಹರಿಕತೆ, ಭೂತದ ಕೋಲ, ಭಜನೆ, ಪೂಜೆ, ಪುನಸ್ಕಾರ ಇತ್ಯಾದಿ ಆಧ್ಯಾತ್ಮಿಕ ವಾತಾವರಣವು ವೃದ್ಧರಿಗೆ ತಾವು ವೃದ್ಧರಾಗಿದ್ದೇವೆ ಎಂಬುದನ್ನೇ ಮರೆಯುವಂತೆ ಮಾಡುತ್ತಿತ್ತು. ಇಂದು ವಿಭಕ್ತ ಕುಟುಂಬದಲ್ಲಿ ವೃದ್ಧಾಪ್ಯವು ದೊಡ್ಡ ಸಮಸ್ಯೆಯೇ. ಹಿರಿಯರ ಜೊತೆ ಮನೆಯಲ್ಲಿ ಕುಳಿತು ವೃದ್ಧರ ಹಠ, ಸಿಟ್ಟು, ಗಳಿಗೆಗೊಂದು ಮನಸ್ಸು, ಅತಿಯಾದ ಮಾತು, ಇಂತಹ ವಿಭಿನ್ನ ವ್ಯಕ್ತಿತ್ವಗಳನ್ನು ಎದುರಿಸಲು ಸಮಯ ಹಾಗೂ ತಾಳ್ಮೆ ಇರುವುದಿಲ್ಲ. ಹಾಗೆಂದು ಹೋದಲ್ಲಿ ಅವರನ್ನು ಕರೆದೊಯ್ಯುವುದೂ ಕಷ್ಟ. ದೇಹ ದುರ್ಬಲವಾದ ಕಾರಣ ಮಕ್ಕಳ ಅವಸರಕ್ಕೆ ಅವರು ಹೊಂದಿಕೊಳ್ಳುವುದಿಲ್ಲ ಹಾಗೂ ತಲೆಮಾರಿನ ಅಂತರದಿಂದಾಗಿ ಆಧುನಿಕತೆಗೆ ಅವರು ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ವೃದ್ಧರು ನುಂಗಲೂ ಆಗದೆ ಉಗಳಲೂ ಆಗದೆ ನೋವನ್ನು ಮನದಲ್ಲಿ ಅನುಭವಿಸಿದರೂ ಸಾಕಿದ ಮಮತೆಯ ದ್ವಂದ್ವದಲ್ಲಿ ನೆರೆಹೊರೆ ಸಂಬಂಧಿಗಳೆದುರು ಮಕ್ಕಳನ್ನು ಬಿಟ್ಟುಕೊಡದೆ ಮರ್ಯಾದೆಗೆ ಅಂಜಿ ಮಕ್ಕಳೊಂದಿಗೆ ಇರುತ್ತಾರೆ. ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದರೆ ಆರ್ಥಿಕ ಸಾಮರ್ಥ್ಯವಿರುವವರಿಗೆ ವೃದ್ಧಾಶ್ರಮಗಳಿವೆ. ಆದರೆ ಆರ್ಥಿಕವಾಗಿ ದುರ್ಬಲರಾದವರ ಪಾಡೇನು? ಬುದ್ಧಿಜೀವಿಗಳಿಗೆ ತಮ್ಮಲ್ಲಿರುವ ವಿಷಯದ ಕೊರತೆ ಯಾವುದೆಂದು ತಿಳಿಯದಷ್ಟು ಅಜ್ಞಾನ ಅಹಂಕಾರಗಳು ಮುಸುಕಿಬಿಟ್ಟಿವೆ. ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ಸಮರ್ಥರಾದರೆ ಮಾತ್ರ ಈ ಸಮಸ್ಯೆಯಿಂದ ಪಾರಾಗಬಹುದು. ಆದ್ದರಿಂದ ನೆಮ್ಮದಿಯ ಬದುಕಿಗಾಗಿ ಲೋಕಜ್ಞಾನಕ್ಕೆ ಹೊರತಾದ ನೈತಿಕ ಜ್ಞಾನ ಮತ್ತು ಗೃಹಸ್ಥರಿಗೆ ಅನುಕೂಲವಾಗುವಂತಹ ಸ್ವಲ್ಪ ಮಟ್ಟಿನ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ. ಆಧ್ಯಾತ್ಮಿಕತೆ ಎಂದರೆ ಸಂಸಾರ ತ್ಯಜಿಸಿ ಸನ್ಯಾಸಿಗಳಾಗಲಿ ಎಂದು ಅರ್ಥ ಅಲ್ಲ. ಭಗವಂತನ ಕೃಪೆ ಇಲ್ಲದಿದ್ದರೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ಪ್ರಕೃತಿ ಧರ್ಮದ ಪ್ರಕಾರ ನಡೆಯುತ್ತದೆ. ಧರ್ಮ ಮಾಡಲು ಮಾನವ ದೇಹ ಸಾಧನ. ದೇಹಕ್ಕೆ ಅಂತ್ಯವಿದೆ, ಆತ್ಮಕ್ಕೆ ಸಾವಿಲ್ಲ. ಪ್ರವಾಹಕ್ಕೆ ಎದುರಾಗಿ ಹೋಗುತ್ತಿದ್ದೇವೆ ಎಂಬ ಪಾಪ

ನಮ್ಮಲ್ಲಿ ಉಂಟಾದಾಗ ವ್ಯಾವಹಾರಿಕ ಜೀವನದಲ್ಲಿ ಗೊಂದಲ ಉಂಟಾಗುತ್ತದೆ. ಸಾತ್ವಿಕ ಆಹಾರ, ಜ್ಞಾನ, ಧರ್ಮ, ತರ್ಕಬದ್ಧವಾದ ಸಕಾರಾತ್ಮಕ ಯೋಚನೆ, ವಿಶಾಲ ದೃಷ್ಟಿಕೋನ, ಇವುಗಳಿಂದಾಗಿ ಬದುಕಿನ ಏರುಪೇರುಗಳನ್ನು ಸ್ವೀಕರಿಸುವ, ಎದುರಿಸುವ ಮನೋಧೈರ್ಯ ಉಂಟಾಗುತ್ತದೆ. ನಮ್ಮ ಸನಾತನ ಧರ್ಮವಾದ ಪುರಾಣ ಗ್ರಂಥ, ಭಗವದ್ಗೀತೆ, ಉಪನಿಷತ್ತು ಇವುಗಳ ಮಾರ್ಗದರ್ಶನದಿಂದ ವ್ಯಕ್ತಿತ್ವ ವಿಕಸನಗೊಂಡು ಯಾವುದೇ ಸಮಸ್ಯೆಗಳನ್ನು ಬೆಳೆಯಲು ಬಿಡುವುದಿಲ್ಲ, ಹಾಗೂ ವೃದ್ಧರನ್ನು ಮನೆಯ ಸದಸ್ಯರಿಂದ ಪ್ರತ್ಯೇಕಿಸುವುದಿಲ್ಲ. ವೃದ್ಧರ ಭಾವನೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಮನೆಯ ಆಧಾರ ಸ್ತಂಭವಾದ ಗೃಹಿಣಿಯ ಪಾತ್ರ ಹಿರಿದು. ಎಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡುವುದು, ಮುಖ್ಯ ವ್ಯವಹಾರಗಳಲ್ಲಿ ಹಿರಿಯವರ ಸಲಹೆ ಕೇಳುವುದು, ಅತಿಥಿಗಳು ಬಂದಾಗ ಹಿರಿಯವರನ್ನು ಮಾತುಕತೆಗೆ ಬಿಡುವುದು, ಹಬ್ಬ ಹರಿದಿನಗಳ ಆಚರಣೆ, ದೂರದರ್ಶನದ ವೀಕ್ಷಣೆಗೆ ಅನುವು ಮಾಡಿಕೊಡುವುದು, ಇಂತಹ ಆಚರಣೆಗಳಿಂದಾಗಿ ದೇಹ ದುರ್ಬಲವಾಗಿದ್ದರೂ ಮನಸ್ಸು ಲವಲವಿಕೆಗೊಂಡು ಏಕಾಂಗಿತನವು ದೂರವಾಗಿ ಮನೆಯ ಜವಾಬ್ದಾರಿಗಳಲ್ಲಿ ಅವರ ಮಟ್ಟದಲ್ಲಿ ಭಾಗವಾಗುವಂತೆ ಸಹಕರಿಸುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ನೆಲೆಸುವುದರಿಂದ ವೃದ್ಧಾಪ್ಯವು ಸಮಸ್ಯೆ ಎನಿಸುವುದಿಲ್ಲ.

0: ಕೆಳಗ್ರೆ, ಇದುವರೆಗೂ ಸಾವಿತ್ರಿ ರಾಮರಾವ್ ಅವರಿಂದ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ನಲ್ನುಡಿ ಕಾರ್ಯಕ್ರಮ. ಕೆಳಗ್ರೆ, ಇವತ್ತು ನೀವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ದೀರಿ, ಯಾಕೆ ನಾವು ಚಿತ್ರದುರ್ಗ ಆಕಾಶವಾಣಿಗೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಂವಹನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ನಿಮಗೆ ಆಗ್ತಿರುವಷ್ಟೇ ನೋವು ನನಗೂ ಕೂಡ ಆಗ್ತಾ ಇದೆ ಇಲ್ಲಿ ಕೂತು. ಯಾಕೆಂತ ಹೇಳಿದ್ರೆ, ಎಲ್ಲದಕ್ಕೂ ನೀವು ಸಂದೇಶಗಳನ್ನು ಕಳಿಸೋ ಮೂಲಕ ಈ ರೀತಿಯಾಗಿ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇದ್ರಿ. ಇವತ್ತು ಮಾಸ್ಟರ್ ಮಂಜುನಾಥ್ ಅವರು ಮಾತನಾಡ್ತಾರೆ, ಆ ಮಾತುಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನಿಮಗೆಲ್ರಿಗೂ ಕೂಡ ನೋವಿರಬಹುದು ಅಂತ ನಾನು ಭಾವಿಸ್ತೇನೆ. ಆದರೆ ಸಂಪೂರ್ಣವಾಗಿ ಇವತ್ತು ಅವ್ರ ಮಾತುಗಳನ್ನೇ ಕೇಳಿಬಿಡೋಣ ಅಂತ ಹೇಳ್ತಾ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು ತಪ್ಪದೆ ತಾವೆಲ್ಲರೂ ಕೇಳಿ ನಮ್ಮ ಬಾಲ್ಯದ ನೆನಪುಗಳನ್ನು ಕೂಡ ಅವರು ಹೇಳಬಹುದು, ಅವರ ಬಾಲ್ಯದ ನೆನಪುಗಳೊಂದಿಗೆ ನಮಗೂ ಕೂಡ ಕನೆಕ್ಟ್ ಆಗಬಹುದು ಅಂತ ಮಾತುಗಳನ್ನು ಕೇಳ್ತಾ ಹೋಗೋಣ. ತಪ್ಪದೆ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಕಾಮನ ಬಿಲ್ಲು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಬಣ್ಣ ಬಣ್ಣದ ಗೀತೆಗಳು ಅಂತ ಹೇಳಿ ಬೇರೆ ಬೇರೆ ರೀತಿಯ ಗೀತೆಗಳನ್ನು ಕೇಳಿಸುವಂತಹ ಕಾರ್ಯಕ್ರಮ ಈ ಕಾಮನ ಬಿಲ್ಲು, ನಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಮಾತ್ರ. ಓಕೆ, ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಒಂದು ಭಾವಗೀತೆಯನ್ನ ಕೇಳಿ ಬರೋಣ. ಕುವೆಂಪು ಅವರ ರಚನೆ, ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆಯ ಸರತಿ ಮುಕ್ತಾಯ ಆಯಿತು. ಹಾಗೆ ನಾನು ಮತ್ತೊಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬಯಸ್ತೇನೆ. ಕಳೆದ ವಾರ ನಾನು ಹೇಳಿದ್ದೆ, ನಮಗೆ ಆರ್ಥಿಕತೆ ದೃಷ್ಟಿಯಿಂದ, ವಿಮೆ ದೃಷ್ಟಿಯಿಂದ ಯಾವೆಲ್ಲ ಯೋಜನೆಗಳು ಭಾರತ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು. ಹಾಗೆ ಈಗ

ವಸತಿ ಮತ್ತೆ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೂಡ ಇದೆ. ಬಡವರಿಗೆ ಹಾಗೆ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡುವಂತಹ ಯೋಜನೆಯನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಕರೀತಾರೆ. ಹಾಗೆ ಮತ್ತೊಂದು ಯೋಜನೆ ಇದೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅನ್ನುವಂಥದ್ದು. ಬಡತನದ ರೇಖೆಗಿಂತ ಕೆಳಗಿರುವಂತಹ ಮಹಿಳೆಯರಿಗೆ LPG ಗ್ಯಾಸ್ ಸಂಪರ್ಕವನ್ನು ಒದಗಿಸುವಂತಹ ಒಂದು ಸೇವೆ ಇದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅನ್ನುವಂಥದ್ದು. ಇದರ ಲಾಭವನ್ನು ನೀವು ಪಡ್ಕೊಳ್ಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ಗಳಿಗೆ ಹೋಗಿ ನೀವು ಹುಡುಕ್ಕೊಳ್ಬಹುದು. ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಗ್ರಾಮ ಒನ್ ಸೇವಾ ಒಂದು ವೆಬ್ಸೈಟ್ ಅನ್ನುವಂಥದ್ದೇನಿದೆ ಇದೆಲ್ಲ ಅಲ್ಲಿ ಹೋಗಿ ನೀವು ಹುಡುಕ್ಕೊಳ್ಬಹುದು ಅಂತ. ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನಿಮಗೆ ಈ ಸೌಲಭ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿ. ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ.

ಇನ್ನು ಕೆಳಗ್ರೆ ಸ್ವಚ್ಛ ಭಾರತ ಮಿಷನ್ ಅನ್ನುವಂಥ ಒಂದು ಯೋಜನೆ ಇದೆ. ಅದರಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ನೀವು ಸಂಪರ್ಕ ಮಾಡಿದ್ರೆ ಅಲ್ಲಿ ಈ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮ್ಮ ಮನೆಗಳಿಗೆ ಶೌಚಾಲಯ ಇರಬಹುದು, ಆಮೇಲೆ ನೈರ್ಮಲ್ಯಕ್ಕೆ ತಕ್ಕಂತೆ ಏನೆಲ್ಲ ನಿರ್ಮಾಣ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಈ ಯೋಜನೆ ಸಹಕಾರಿಯಾಗಿದೆ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು, ವಿಚಾರವನ್ನು ತಿಳ್ಕೊಳ್ಬಹುದು ಅಂತ. ಹಾಗೆ ಮತ್ತೊಂದು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕಾಗಿ ಜಾಗೃತಿಯನ್ನು ನೀಡಿ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಯೋಜನೆ ಅಂತ ಹೇಳಿದ್ರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನುವಂಥ ಒಂದು ಯೋಜನೆ. ಈ ಯೋಜನೆಯನ್ನು ನಿಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಕೊಡಿಸಿ ಅಂತ ಹೇಳ್ತಾ ಇದೀಗ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಗುರು ಚಿತ್ರದಿಂದ ಆಯ್ದ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿ ಬರೋಣ.

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಹಿಂದಿ ಚಿತ್ರಗೀತೆಯನ್ನು ಕೂಡ ಕೇಳಿದ್ರಿ. ಇಲ್ಲಿಗೆ ಕಾಮನಬಿಲ್ಲು ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗುದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಇದೀಗ ಸಮಯ ಆಗಿದೆ 9:31. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗರೆ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಮಿಸ್ ಮಾಡಿಕೊಳ್ತಾ ಇದ್ದೇನೆ. ಯಾರೆಲ್ಲ ಏನೇನೆಲ್ಲ ಬರಿತಾ ಇದ್ರಿ ಅನ್ನುವಂಥದ್ದು ಕೂಡ ನನ್ನ ಕಣ್ಮುಂದೆ ಬಂದು ನಿಲ್ತಾ ಇದೆ. ಆದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಮುನಿಸ್ಕೊಂಡು ಬಿಟ್ಟಿದೆ ನೋಡಿ, ನಿಮ್ಮ ಮೇಲೆ ಕೋಪ ಬಂದಿದೆ. ಅದಕ್ಕೆ ಹಾಗಾಗಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಹೋಗೋಣ. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಮಾಸ್ಟರ್ ಮಂಜುನಾಥ್ ಅವರ ಮಾತುಗಳನ್ನು ಕೇಳೋಣ. ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರಿ, ಮತ್ತೆ ಯಾವಾಗಾದರೂ ವಾಟ್ಸಪ್ ಸರಿ ಹೋದಾಗ ಅದರ ಬಗ್ಗೆ ಸಂದೇಶವನ್ನು ಕಳುಹಿಸಿ ನಮ್ಮ ಆಕಾಶವಾಣಿಗೆ ಮುಟ್ಟಿಸಿ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಮಂಜಿಲ್ ಚಿತ್ರದಿಂದ ಆಯ್ದ ಈ ಗೀತೆ.

ಈ ಗೀತೆಯ ಸಾಹಿತ್ಯ ಸಮೀರ್ ಅಂಜಾನ್ ಹಾಗೂ ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಹಾಡಿದ್ದಾರೆ ನೀರಜ್ ಶ್ರೀಧರ್, ಮೊನಾಲಿ ಠಾಕೂರ್ ಹಾಗೂ ಬಾಬ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಹಾಗೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:40. ಕೆಳಗಡೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಇಂದು ಮಾಸ್ಟರ್ ಮಂಜುನಾಥ್ ಅವರು ಮಾತನಾಡಲಿದ್ದಾರೆ ನಮ್ಮೊಟ್ಟಿಗೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮ ಕೇಳಿ ಸ್ಪಂದಿಸಿ ಅಂತ ಹೇಳ್ತಾ ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯನ್ನು ಇನ್ನು ಮುಂದೆ 10:00 to 11:00. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರಾಯೀಸ್ ಚಿತ್ರದಿಂದ ಆಯ್ದ ಈ ಗೀತೆಯೊಂದನ್ನು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಿಂಗ್ ಸಾಬ್ ದಿ ಗ್ರೇಟ್ ಚಿತ್ರದಿಂದ ಇದ್ದ ಈ ಗೀತೆಯನ್ನ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಯುಗಳ ಧ್ವನಿಗಳಲ್ಲಿ ಸಾಹಿತ್ಯ ಕುಮಾರ್ ಅವರದು, ಸಂಗೀತ ಆನಂದರಾಜ್ ಆನಂದ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ ಪಿ ಕೆ ಚಿತ್ರದಿಂದ ಆಯ್ದ ಗೀತೆ ಸೂರು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಅಮಿತಾಭ್ ವರ್ಮಾ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಜಯ್ ಹಾಗೂ ಅತುಲ್.

ನಮ್ಮ ಕೇಳುಗರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನುವಂತಹ ಒಂದು ಫೀಲಿಂಗ್ ನನಗೆ ಕಾಡ್ತಾ ಇದೆ. ಹಾಗಾಗಿ ಹೆಚ್ಚು ಚಿತ್ರಗೀತೆಗಳನ್ನು ಇವತ್ತು ಕೇಳಿದ್ವಿ, ಹಿಂದಿ ಚಿತ್ರಗೀತೆಗಳು ಅಂತ ನನಗನ್ನಿಸ್ತಾ ಇದೆ. ಕೊನೆಯದಾಗಿ ಕೇಳೋಣ ಕುಶ್ ತೋ ಹೈ ಚಿತ್ರದಿಂದ ಆಯ್ದ ಗೀತೆಯನ್ನು. 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಮಾಸ್ಟರ್ ಮಂಜುನಾಥ್ ಅವರು ಇವತ್ತು ಮಾತನಾಡ್ತಾರೆ. ಅವರ ಮಾತುಗಳನ್ನು ಕೇಳ್ತಾ ನೀವೆಲ್ಲರೂ ಕೂಡ ಕೇಳ್ತೀರಿ ಅಂತ ನಾನು ಭಾವಿಸ್ತಾ, ಇದೀಗ ಕುಶ್ ತೋ ಹೈ ಚಿತ್ರದ ಈ ಗೀತೆ

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸಮಯ ಆಗಿದೆ 10:15. ಇದೀಗ ಕಾರ್ಯಕ್ರಮ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಇವತ್ತು ಮತ್ತೊಂದು ಹೂವು ನಮ್ಮ ಜೊತೆ ಮಾತನಾಡಲಿಕ್ಕೆ ಲೈನಲ್ಲಿ ಇದ್ದಾರೆ. ಫೋನಲ್ಲಿ ಯಾರು ಅಂತ ಹೇಳಿ ನಿಮಗೀಗಾಗಲೇ ಗೊತ್ತಾಗಿದೆ, ಮಾಸ್ಟರ್ ಮಂಜುನಾಥ್. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಬಾಲನಟರಾಗಿ ಹಾಗೆ ದೂರದರ್ಶನ ಸರಣಿ ಕಾರ್ಯಕ್ರಮ ಬರ್ತಾ ಇತ್ತು, ಮಾಲ್ಗುಡಿ ಡೇಸ್ ಅನ್ನುವಂತಹ ಸೀರಿಯಲ್ಲು. ಅದರಲ್ಲಿ ಸ್ವಾಮಿ ಪಾತ್ರದಲ್ಲಿ ಅವರು ನಟಿಸಿದ್ರು, ಹಾಗೆ ಅನೇಕ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥವರು. ಇಂತಹ ಮಾಸ್ಟರ್ ಮಂಜುನಾಥ್ ಅವರಿಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಸ್ವಾಗತವನ್ನು ಕೋರ್ತಾ ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ ನಮ್ಮದಾಗಿದೆ, ಕೇಳ್ತಾ ಹೋಗೋಣ. ನಮಸ್ತೆ ಮಾಸ್ಟರ್ ಮಂಜುನಾಥ್ ಅವರಿಗೆ.
1: ನಮಸ್ತೆ ವಿಜಯಕಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ತುಂಬಾ ಧನ್ಯವಾದಗಳು, ಮತ್ತು ಚಿತ್ರದುರ್ಗ ಆಕಾಶವಾಣಿ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರ.
0: ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಮಾಸ್ಟರ್ ಮಂಜುನಾಥ್ ಜೊತೆ ಇವತ್ತು ನಮ್ಮ ಎಲ್ಲ ಮಾತುಗಳನ್ನ ಕೇಳುಗರಿಗೆ ಕೇಳಿಸ್ತಾ ಇದ್ದೀವಿ ಅನ್ನುವಂತಹ ಸಂತೋಷ ನಮ್ಮೆಲ್ಲರದು ಕೂಡ.
1: ಇಲ್ಲ ಮೇಡಮ್, ಇದು ನನ್ನ ಪುಣ್ಯ ಅನ್ಸುತ್ತೆ, ಯಾಕಂದ್ರೆ ಇಷ್ಟು ವರ್ಷಗಳಾದ್ಮೇಲೂ, ಇಷ್ಟು ದಶಕಗಳೇ ಆದ್ಮೇಲೂ ಈ ಹೆಸರಿಗೆ ಮತ್ತೆ ನನಗೆ ತೋರಿಸುವಂತ ಪ್ರೀತಿ ಏನಿದೆ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ, ಅದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾನೇ ಪ್ರೀತಿ ತೋರಿಸ್ತಾರೆ. ಅದು ಸಿಕ್ಕಿದಾಗೆಲ್ಲ ತುಂಬಾನೇ ಖುಷಿ ಆಗುತ್ತೆ, ಮತ್ತೆ ನಾನು ಪುಣ್ಯ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಸೊ ಮತ್ತೊಮ್ಮೆ ತಮಗೆ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದೀರಿ. ನಮಗೆಲ್ಲ ಮಂಜುನಾಥ್ ನಾಯ್ಕರ್ ಅಂತ ಹೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಅದೇ ಹೆಸರಿನಿಂದ ಖ್ಯಾತಿಯನ್ನ ಪಡೆದಂಥವ್ರು ತಾವು.
1: ಥ್ಯಾಂಕ್ ಯು ಮೇಡಮ್. ಅದೇನಾಯ್ತು, ಚಿಕ್ಕ ಹುಡುಗ ಇದ್ದಾಗ ಅಫ್ಕೋರ್ಸ್ ಆಗ ಯಾವುದೇ ಬಾಲ ಕಲಾವಿದರಿಗೆ, ಗಂಡು ಬಾಲಕದ ಕಲಾವಿದರಿಗೆ ಮಾಸ್ಟರ್ ಅಂತ ಒಂದು ನಾಮಕರಣ ಕೊಡೋರು, ಹೆಣ್ಣು ಕಲಾವಿದರಿಗೆ ಬೇಬಿ ಅಥವಾ ಆತರ ಒಂದು ಕೊಟ್ಬಿಡೋರು. ಸೊ ನನಗೆ ಅದು ನನ್ನ ಪುಣ್ಯನೋ ಏನೋ, ಅದು ಹಾಗೆ ನನಗೆ ಏನಂತಾರೆ ಒಂಥರ ಪರ್ಮನೆಂಟ್ ಆಗಿ ಅದು ಅಟ್ಯಾಚ್ ಆಗೋಯ್ತು. ಸೊ ಇನಿಷಿಯಲಿ ನಾನು ಸ್ಕೂಲ್ ಎಲ್ಲ ಇದು ಏನೋ 10th ಮುಗಿಸಿ ಗ್ರಾಜ್ಯುಯೇಷನ್ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಟ್ರೈ ಮಾಡಿದೆ, ಅಂದ್ರೆ ಮಂಜುನಾಥ್ ನಾಯಕರ್ ಅಂತ ಸ್ವಲ್ಪ ಎಸ್ಟಾಬ್ಲಿಷ್ ಆಗೋಣ, ಜನಗಳಿಗೆ ಅದು ಏನೋ ಆಯ್ತು, ಚಿಕ್ಕ ಹುಡುಗರದ್ದು ಅದು ಆ ಕರಿಯರ್ ಆಯ್ತಲ್ಲ ಅಂತ ಅನ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ತಮಾಷೆ ಏನು ಅಂತಂದ್ರೆ, ಫಸ್ಟ್ ಮಂಜುನಾಥ್ ನಾಯ್ಕರ್ ಅಂತಲ್ಲ, ಸೊ ಸೆಕೆಂಡ್ ಕೊಡೋರು ಮಾತಾಡೋರು, ಆಮೇಲೆ ಹೀಗೆ ಎಲ್ಲೋ ನೋಡಿದೀನಿ, ಎಲ್ಲೋ ನೋಡಿದೀನಿ, ಎಲ್ಲೋ ನೋಡಿದೀನಿ ಆ ಲುಕ್ ಇರೋದು. ನಾನು ಕೊನೆಗೆ ಸರಿ ಇನ್ನ ಅಂದ್ರೆ ಬೇರೆ ಏನು ಮಾತಾಡೋದು ಇಲ್ಲ ಫರ್ದರ್, ಸರಿ ಇಲ್ಲ ಅದು ಮುಂಚೆ ನಾನು ಮಾಸ್ಟರ್ ಮಂಜುನಾಥ್ ಅಂತ ಅಂತ ಹೇಳಿದ ತಕ್ಷಣ ಒಂದು ಒಳ್ಳೆ ನಗು, ಒಂದು ನಗು ಮುಖ ಒಂದ್ ತಪ್ಕೊಳ್ಳೋದಾಗ್ಲಿ, ಅವ್ರ ನನ್ ಜೊತೆ ಮಾತಾಡೋ ಒಂದು ರೀತಿನೇ ಚೇಂಜ್ ಆಗೋಗೋದು. ಸೊ ಅದೊಂದಷ್ಟು ದಿನ ಅದ ಈ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸರಿ ಇನ್ನ ನಾನು ಅದನ್ನ ನಾನು ಎಂಬ್ರೇಸ್ ಮಾಡೋದು, ಅದನ್ನ ತಪ್ಕೊಳ್ಳೋದು ಒಳ್ಳೇದು ಅಂತ ಅನ್ಬಿಟ್ಟು ಹೋಗಿದ ತಕ್ಷಣನೇ ಮಂಜುನಾಥ್ ಅಂತ, ನೀವು ನನ್ನ ಮೋಸ್ಟ್ ಪ್ರಾಬ್ಲಿ ಮಾಸ್ಟರ್ ಮಂಜುನಾಥ್ ಅಂತ ನೋಡಿರ್ಬೋದು ಅಂದಿದ ತಕ್ಷಣನೇ ಒಂದು 10-15 ನಿಮಿಷ ಸೇವ್ ಆಗತ್ತೆ ನನ್ಗೆ ಮಾತಾಡೋದು. ತಕ್ಷಣ ಅವರು ಚಿಕ್ಕ ಹುಡುಗರಿಂದಾನೇ ನನ್ ಜೊತೆ ಒಂದು ಬಾಲ್ಯ ಸ್ನೇಹಿತರ ಲೆವೆಲ್ಗೆ ಒಂದು ಪ್ರೀತಿಯಿಂದ ಮಾತಾಡಕ್ ಶುರು ಮಾಡ್ತಾರೆ. ಸೊ ಅದು ನಾನು ಏನಂತಾರೆ ನನಗೆ ಬೇರೆ ಏನ್ ಸಿಕ್ತೋ ಬಿಡ್ತೋ ಈ ಪ್ರೀತಿ ಮಾತ್ರ ಅದು ಆ ಹೆಸರ ಜೊತೆಗೆ ಅಂಟ್ಕೊಂಡು ಬರುತ್ತೆ ನನಗೆ.
0: ನನಗೆ ಈ 70-90 ಈ ದಿನಗಳು, ಅಂದ್ರೆ 80-90 ಅನ್ಬೋದು, ಈ ಸಮಾನ ವಯಸ್ಕರಿಗೆಲ್ಲರಿಗೂ ಕೂಡ ನೀವು ತುಂಬಾ ಹತ್ತಿರವಾಗಿ ತಿಳಿಯುವಂಥದ್ದು ಅಂತ ಹೇಳಿದ್ರೆ ಮಾಸ್ಟರ್ ಮಂಜುನಾಥ್, ಅದು ಮಾಲ್ಗುಡಿ ಡೇಸ್ ಮೂಲಕ ನೆನಪಾಗುವಂಥದ್ದು. ಇನ್ನೊಂದು ಸಿನಿಮಾ ಅಂತ ಹೇಳಿದ್ರೆ ರಣಧೀರ.
1: ಸೊ ಮಾಲ್ಗುಡಿ ಡೇಸ್ ನನಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಂಕರ್ ನಾಗ್ ಅವರ ದಯೆಯಿಂದ ನನ್ನ ಅಲ್ಲಿ ನನ್ನ ಒಂದು ಏನು ಆಕ್ಟಿಂಗ್ ಎಬಿಲಿಟಿ ಎಲ್ಲರಿಗೂ ಅದು ಶೋಕೇಸ್ ಮಾಡಕ್ಕಾಯ್ತು. ತುಂಬಾನೇ ಆಶ್ಚರ್ಯ ಅಂತಂದ್ರೆ ಅಂದ್ರೆ ತುಂಬಾ ನಿಮ್ಮ ಕೇಳುಗರಿಗೆ ಗೊತ್ತಿಲ್ದಿರೋ ವಿಚಾರ ಇರಬಹುದು, ನಾನು ಅಲ್ಲಿವರೆಗೂ ನಾನು ಮಾಡಿದ್ದು ಫಿಲ್ಮ್ಸ್ ಅಥವಾ ರೋಲ್ಸ್ ಎಲ್ಲಾನು ಸ್ವಲ್ಪ ಅಂದ್ರೆ ನನ್ನ ವಯಸ್ಸಿಗೆ

0: ಸರಿಯಾದ ಸರಿಯಾಗಿರುವಂತ ಪಾತ್ರಗಳು, ಈಗ ನೋಡಿ ಸ್ವಾಮಿ ನಾವಿರೋದು ಹೇಗೆ, ಅಥವಾ ಬೇರೆ ಎಲ್ಲಾನು ಬ್ಯಾಂಕರ್ ಮಾರ್ಗಯ್ಯ ಅಥವಾ ಆತರ ಆ ಒಂದು ನಿಟ್ಟಲ್ಲಿತ್ತು. ಕಮರ್ಷಿಯಲಿ ಒಂದ್ ಎರಡು ಮೂರು ಚಿತ್ರ ಮಾತ್ರ ಸಕ್ಸಸ್ ಆಗಿತ್ತು, ಜಗ್ಗು ಟೋನಿ ಮತ್ತೆ ಮಾನವಾದಾನವ ಇದೆಲ್ಲ ಸ್ವಲ್ಪ ಸಕ್ಸಸ್ ಆಗಿತ್ತು. ಬಟ್ ಹಾರ್ಡ್ ಕೋರ್ ಅಂದ್ರೆ ಕಮರ್ಷಿಯಲ್ ಅಕ್ರಾಸ್ ಕರ್ನಾಟಕ ಸಕ್ಸಸ್ ಆಗೋದಕ್ಕೆ ಕಾರಣ ರಣಧೀರ. ಸೊ ಈ ರಣಧೀರ ಫಿಲ್ಮ್ ನನಗೆ ಆಫರ್ ಬಂದಾಗ ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ. ಅಂತಂದ್ರೆ ಇದು ಪಾತ್ರ ಸ್ವಲ್ಪ ವಿಭಿನ್ನವಾಗಿದೆ, ನನ್ನ ವಯಸ್ಸಿಗೆ ಮೀರಿ ಇರೋಂತ ಡೈಲಾಗ್ಗಳಿದೆ, ಸ್ವಲ್ಪ ಪೋಲಿ ಮಾತುಗಳೆಲ್ಲ ಇದೆ, ಇದು ಮಾಡೋದು ಒಳ್ಳೇದಾ ಇಲ್ಲೋ ಅಂತ ಸ್ವಲ್ಪ ನನ್ಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಆಗ ಶಂಕರ್ ನಾಗ್ ಅವರೇ,
1: ಹಲೋ
0: ಸ್ವಾಮಿ, ಅಂದ್ರೆ ಒಂದು ಪಾತ್ರ ಅಥವಾ ಅದೇ ತರ ಪಾತ್ರಗಳು ಮಾಡಕ್ಕಾಗಲ್ಲ, ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಿನ್ಗೆ ಅದನ್ನ ಏನೋ ಫುಲ್ ಕಂಪ್ಲೀಟ್ ಇದರಲ್ಲಿ ನೀನು ಅದನ್ನ ಧೈರ್ಯವಾಗಿ ತಗೊಂಡು ನಿನ್ನ ಫುಲ್ ಸ್ಕಿಲ್ಸ್ ಅನ್ನ ಹೇಗೆ ತೋರಿಸ್ಕೊಡೋ ಒಂದು ಆಪರ್ಚುನಿಟಿ ಇದು. ಸೊ ಡೆಫಿನೆಟ್ ಆಗಿ ಮಾಡ್ಬೇಕು, ನೀನು ಚೆನ್ನಾಗಿ ಮಾಡ್ಬೇಕು, ನೀನು ಅದೇ ಅದರಲ್ಲಿ ಹೆಸರು ಗಳಿಸ್ಬೇಕು ನೀನು ಅಂತ ಹೇಳಿ ಧೈರ್ಯ ತುಂಬಿದ್ರಿಂದ ಅಫ್ಕೋರ್ಸ್ ಅದಾದ್ಮೇಲೆ ರವಿಚಂದ್ರನ್ ಅವರು ಎಲ್ಲರೂ ನಮ್ಮೆಲ್ಲರ ನೆಚ್ಚಿನ ರವಿಚಂದ್ರನ್ ಅವರು ನನಗೆ ಆತರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರು, ಒಂದು ಆಕ್ಟ್ ಮಾಡೋದಕ್ಕೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರಿಂದ ನೋಡಿ ಇವತ್ತು ನೀವು ಹೇಳ್ತಾ ಇದ್ರಿ ರಣಧೀರ ಕಂಡ ತುಂಬಾ ಇಷ್ಟ ಅಂತ.
1: ಹೌದು, ನಾನೊಂದು ಸುಮಾರು ಮಾಸ್ಟರ್ ಮಂಜುನಾಥ್ ಅವರೇ, ನಾನು ಒಂದು 40ಕ್ಕಿಂತ ಹೆಚ್ಚು ಬಾರಿ ರಣಧೀರ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ ನಾನು.
0: ಸೊ ಡೆಫಿನೆಟ್ಲಿ ಈ ಮಾತಿನ ನಾನು ರವಿಚಂದ್ರನ್ ಸರ್ ಹೇಳ್ತೀನಿ, ನಿಮ್ಮ ಸ್ಪೆಷಲ್ ಫ್ಯಾನ್ ಇದಾರೆ
1: ಖಂಡಿತ,
0: ಮೆಸೇಜ್ ಕೊಡ್ತೀನಿ ಮೇಡಮ್.
1: ಏನ್ ಗೊತ್ತಾ, ನನ್ಗೆ ಆ ಹಾಡು ತುಂಬಾ ಇಷ್ಟ ಆಗ್ತಾ ಇತ್ತು. ಅಂದ್ರೆ ನಾವೆಲ್ಲ ಯಂಗ್ಸ್ಟರ್ ಇದ್ದವಾಗ ಏ ಕರೆಕ್ಟ್ ಅಲ್ವಾ ಈ ಹಾಡು ಅಂತ ಅಂದುಕೊಳ್ತಾ ಇದ್ದಂಥದ್ದು, ಏನ್ ಹುಡುಗಿರೋ ಯಾಕೆ ಹಿಂಗ ಆಡ್ತಿರೋ ಅನ್ನುವಂಥದ್ದು ಒಂಚೂರು ಕೇಳಿಸಿ ಬರೋಣ ನಮ್ಮ ಕೆಳಗರಿಗೆ ಆ ಹಾಡನ್ನ.
0: ಶೋರ್ ಮೇಡಮ್, ಶೋರ್.

0: ಕೆಳಗ್ರೆ ಮತ್ತೊಂದಷ್ಟು ಮಾತುಗಳನ್ನ ನಾವು ಮಾಸ್ಟರ್ ಮಂಜುನಾಥ್ ಅವರ ಬಾಯಲ್ಲಿ ಕೇಳೋಣ, ಏನೆಲ್ಲ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಹೌದು ಮಾಸ್ಟರ್ ಮಂಜುನಾಥ್ ಅವರ, ಇಂಥ ಒಂದು ಸಿನಿಮಾದಲ್ಲಿ ಹಾಡಿದ್ರಿ ನೀವು, ಹೇಗಿತ್ತು ಆ ಅನುಭವ ಹೇಗಿತ್ತು ಅಂತ?
1: ತುಂಬಾನೇ ಒಂದು ಎಕ್ಸ್ಟ್ರಾಡಿನರಿ ಅನುಭವ. ಇದಕ್ಕೆ ನಾನು ಫುಲ್ ಥ್ಯಾಂಕ್ಸ್ ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಸರ್ ಹೇಳ್ಬೇಕು. ಯಾಕಂದ್ರೆ ನಾನು ನಿಜವಾಗ್ಲೂ ಹಾಡುಗಾರ ಅಲ್ಲ, ನನ್ಗೆ ಹಾಡೋದಕ್ಕೂ ಬರೋದಿಲ್ಲ ಸರಿಯಾಗಿ. ಅವರು ನಾವು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹಂಸಲೇಖ ಅವರು ಸಡನ್ ಆಗಿ ಬಂದ್ರು ಸೆಟ್ ಅಲ್ಲಿ. ರವಿ ಸರ್ಗೇನೋ ಅವರು ಒಂದಷ್ಟು ಮಾತಾಡ್ಬಿಟ್ಟು, ಮಂಜು ಬಾ ನಮ್ ಜೊತೆ ಬಾ, ಒಂದು ಜಸ್ಟ್ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ಬೇಕು ಅಂತ. ನನಗೆ ಅರ್ಥ ಆಗ್ಲಿಲ್ಲ ಫಸ್ಟ್, ಬಟ್ ಇವರೆಲ್ಲ ಇವ್ರ ಜೊತೆ ನಾನು ತುಂಬಾ ಚೆನ್ನಾಗಿ ಪಳಗಿರೋದ್ರಿಂದ ನಾನೇನ್ ಜಾಸ್ತಿ ಕೇಳಲಿಲ್ಲ. ನಾನು ಅನ್ಕೊಂಡೆ ಎಲ್ಲ ಶೂ ಅಂದ್ರೆ ಒಂದು ರೆಕಾರ್ಡಿಂಗ್ ಟೈಮ್ ಅಲ್ಲಿ ಏನಾದ್ರೂ ಒಂದು ಎರಡು ಲೈನ್ ಅಥವಾ ಒಂದು ಲೈನ್ ಏನೋ ಒಂದು ಇರುತ್ತೆ, ಅದನ್ನೇನೋ ಹಾಡ್ಸಕ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೋದೆ. ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಹೋದಾಗ ನನ್ನ ಪುಣ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಇದ್ರು, ಅವರು ಮುಂಚೆನೆ ಪರಿಚಯ ಇದ್ದಿದ್ರಿಂದ ಅವ್ರ ಜೊತೆನೂ ಹಾಯ್ ಅಂಕಲ್ ಏನು ಅಂತಲ್ಲ ಅಂತಂದ್ರೆ ಇಲ್ಲ ಎಲ್ಲ ನೀನೇ ಹಾಡ್ತಾ ಇದ್ಯಾ ಅಂತಂದ್ರು. ನಾನು ಫಸ್ಟ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಇವತ್ತಿನ ತರ ಡಿಜಿಟಲ್ ಮಾಧ್ಯಮಗಳಲ್ಲ, ಆ ಟೈಮಲ್ಲೆಲ್ಲ ಈ ಟ್ರ್ಯಾಕ್ ಹಾಡೋದು ಅಂತ ಇರ್ತದೆ. ಅಂದ್ರೆ ಫಸ್ಟ್ ಯಾರಾದ್ರೂ ಒಬ್ರು ಕೈಯಲ್ಲಿ ಹಾಡಿಸ್ಬಿಟ್ಟು ಆಮೇಲೆ ಪ್ರೊಫೆಷನಲ್ಸ್ ನ ಕರ್ಕೊಂಡ್ಬಂದು ಅವ್ರು ಆ ಧ್ವನಿನ ರಿಪ್ಲೇಸ್ ಮಾಡೋ ಸಾಧ್ಯತೆಗಳು ಇರ್ತಾ ಇತ್ತು ಆ ಟೈಮ್ಗೆ. ಸೊ ನನಗೆ ಫುಲ್ಲು ಅಂದ್ರೆ ಕಂಪ್ಲೀಟ್ ರೆಕಾರ್ಡಿಂಗ್ ಆಗೋ ತನಕ, ಅದಾದ್ಮೇಲೆ ನಾನು ಕೇಳೋ ತನಕನು ನನಗೆ ಎಲ್ಲೋ ನನ್ಗೆ ತುಂಬ ತಮಾಷೆ ಮಾಡ್ತಾ ಇದಾರೆ ಅಂದ್ರೆ ನನ್ ಕೈಯಲ್ಲೇ ಹಾಡಿಸಿ ಅದನ್ನೇ ಯೂಸ್ ಮಾಡ್ತಾರೆ ಅನ್ನೋದು.

0: ಫುಲ್ ನಂಬಿಕೆ ಇರ್ಲಿಲ್ಲ, ಆದ್ರೂ ಎಲ್ಲೋ ಒಂದ್ ಕಡೆ ಓ ಪರವಾಗಿಲ್ಲ ಈ ತರ ಆಪರ್ಚುನಿಟಿ ಸಿಗ್ತಾ ಇದೆ, ಬಟ್ ಚೆನ್ನಾಗಿರಲ್ಲ ನನಗೆ ಆಡಕ್ ಬರಲ್ಲ ಅಂತೆಲ್ಲ ಅಂತ ಹೇಳಿದೆ ಅವ್ರಿಗೆ. ನನ್ನ ಪುಣ್ಯಕ್ಕೆ ಅದಕ್ಕಿಂತ ದೊಡ್ಡ ಪುಣ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಅಲ್ಲೇ ಇದ್ರು, ಆ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಇದ್ರು. ಅವರು ಈ ಅಯ್ಯಪ್ಪ ಮೇಲೆ, ಸ್ವಾಮಿ ಅಯ್ಯಪ್ಪ ಮೇಲೆ ಒಂದಷ್ಟು ಹಾಡುಗಳು ಆಗಲ್ಲ ಕ್ಯಾಸೆಟ್, ಅವರು ಹಾಡಿರೋ ಕ್ಯಾಸೆಟ್ ರಿಲೀಸ್ ಮಾಡೋದಕ್ಕೆ ರೆಕಾರ್ಡಿಂಗ್ ಆಗ್ತಾ ಇತ್ತು. ಸೊ ನಾವು ಅವರ ರೆಕಾರ್ಡಿಂಗ್ ಮುಗಿದ್ಮೇಲೆ ನಮ್ದು ರೆಕಾರ್ಡಿಂಗ್ ಇತ್ತು. ಸೊ ಅಲ್ಲಿ ಅವ್ರ ಜೊತೆ ಮಾತುಕತೆ ಮಾಡಿ, ಅವ್ರ ಜೊತೆ ಮಧ್ಯಾಹ್ನ ಊಟ ಮಾಡಿ, ಅವರು ಧೈರ್ಯ ತುಂಬಿದ್ರು ನನಗೆ, ಏನು ವರಿ ಮಾಡ್ಕೊಳ್ಬೇಡ ನೀನು, ಅವರು 1 2 3 ಅಂತಾರೆ ನೀನ್ ಹಾಡ್ಬಿಡು, ಅವರು ಕರೆಕ್ಟ್ ಆಗಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಸರಿ ಇಷ್ಟೇ, ಇನ್ನ ಅಣ್ಣವ್ರು ಹೇಳದ್ಮೇಲೆ ಇನ್ನೇನ್ ಇನ್ ಯಾವ ಯಾವ ಧೈರ್ಯ ಬೇಕು ಹೇಳಿ. ಅಲ್ಲಿ ಹೋಗ್ಬಿಟ್ಟು ಅವರು ಒಂದು ಕ್ಯೂ ಕೊಡ್ತಾ ಇದ್ರು, ನಾನು ಅದೇ ಇವಾಗ ಕೇಳಿಸ್ಕೊಂಡ್ರೆ ತುಂಬಾ ಅಯ್ಯೋ ಎಷ್ಟು ಕೆಟ್ಟದಾಗ ಆಡಿದೀನಿ ಅಂತ ಅನ್ಸುತ್ತೆ, ಬಟ್ ಅವ್ರು ಹೇಳದಂಗೆ ಆಡ್ಬಿಟ್ಟೆ ನಾನು. ಅದು ನೋಡಿದ್ರೆ ಅದು ಸೂಪರ್ ಹಿಟ್ ಆಗಿ ನನಗೆ ತುಂಬಾ, ಆದ್ರೆ ತುಂಬಾ ತೊಂದರೆ ಕೊಡ್ತು ಸ್ವಲ್ಪ. ಅದಾದ್ಮೇಲೆ ಒಂದ್ 2-3 ವರ್ಷ ಎಲ್ಲಿ ಹೋದ್ರು, ಯಾವ್ದೇ ಸ್ಟೇಜ್ ಅಲ್ಲಿ ಯಾವ್ದೇ ಫಂಕ್ಷನ್ ಹೋದ್ರು ಆ ಕಂಪಲ್ಸರಿ ಅದನ್ನ ಹಾಡ್ಸೋರು ನನ್ ಕೇಳಿ. ನನಗೆ ಅಯ್ಯೋ ಇಷ್ಟು ಕೆಟ್ಟದಾಗಿ ಸ್ವರ ತಪ್ಪಿ ಆಡ್ತೀನಿ, ಇದನ್ನೆಲ್ಲ ಹೆಂಗ್ ಕೇಳ್ತಾರೆ ಅಂತಂದ್ರೆ ಯಾರು ಇದ್ ಮಾಡ್ತಾ ಇಲ್ಲ, ಫುಲ್ ಖುಷಿ ಆಗೋರು. ಬಟ್ ನನ್ನ ಒಂದು ಇದ್ರಲ್ಲಿ ಇತ್ತು ಏನೋ, ಅದು ಒಂದು ಲೈಫ್ ಅಲ್ಲಿ ಒಂದ್ಸತಿ ಆತರ ಒಂದು ಹಾಡ್ ಆಡಿ ಒಂದು ಸೂಪರ್ ಹಿಟ್ ಆಗೋ ಅಂತ ಒಂದು ಒಂದು ನನ್ನಲ್ಲಿ ಬರ್ದಿತ್ತು ಏನೋ. ಸೊ ಅದೊಂದು
1: ಇಲ್ಲ ನನಗೆ, ನಾನು ನಾನು ಏನು ಇವತ್ತಿ ಅನ್ನುವಂತಹ ಸ್ಟೇಜ್ ಅಲ್ಲಿ ಇದ್ದಾಗ ಈ ಹಾಡು ಒಂದು ಗುಡ್ ಮೆಸೇಜ್ ಅಂತ ಅನ್ನಿಸ್ತಾ ಇತ್ತು.
0: ಅಯ್ಯೋ ನಮ್ ನನ್ಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ರು, ನೀನ್ ಯಾಕೆ ತಾನೆ ಆತರ ಹೇಳಿದೆ, ಎಲ್ಲಿ ನೋಡ್ರು ಹುಡುಗರು ಹುಡುಗಿಯರ್ನ ಇದೇ ತರ ಹಾಡಿಳಿ ಚುಡಾಯಿಸ್ತಾರೆ ಅಂತ ಹೇಳ್ತಾ ಇದ್ರು. ನಾನು ಇಲ್ಲ ಇಲ್ಲ ನಾನಲ್ಲ ಡೈಲಾಗ್ ಎಲ್ಲ ಬರೆಯೋದು ಅದೆಲ್ಲ ನಂದಲ್ಲ ಅದು ಅಂತ ನಾನು ಈ ತರ ತುಂಬಾ ಒಳ್ಳೆ ಸನ್ನಿವೇಶಗಳು ಆ ಟೈಮಲ್ಲಿ
1: ಅಲ್ವಾ. ಹೌದು ಹೌದು ಮಂಜುನಾಥ್ ಅವರೇ, ಈಗ ನಿಮ್ಮ ಮನೆ ವಾತಾವರಣ ಹೇಗಿತ್ತು? ಬಾಲ್ಯದಲ್ಲಿ ಒಂದು ಸಿನಿಮಾವನ್ನ ಮಾಡಬೇಕು ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಹೇಗಿತ್ತು ಅನ್ನುವಂಥದ್ದು ನಮ್ಮ ಕೇಳುಗರಿಗೆ ಗೊತ್ತಾಗ್ಬೇಕು.
0: ತುಂಬಾ ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ನಮ್ಮ ತಂದೆ ಅಥವಾ ತಂದೆ ತಾಯಿಯವರು ಇಬ್ರು BHEL ಅಲ್ಲಿ ಯಶವಂತಪುರದಲ್ಲಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಇದೆ, ಅಲ್ಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲಿ ಕೆಲಸ ಮಾಡೋರು. ಸೊ ನಮ್ಮ ಫ್ಯಾಮಿಲಿ ಯಾರು ಸಿನಿಮಾ ಅಥವಾ ಏನೋ ನಾಟಕ ಅಥವಾ ಕಲೆ ಯಾವುದೇ ರೀತಿನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರೋ ಒಂದು ಮನೆ ನಮ್ದು. ಸೊ ಅವ್ರಿಗೆ ಈ ಅಂಡ್ ಇವತ್ತಿನ ತರ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಪ್ರೈವೇಟ್ ಚಾನೆಲ್ಸ್ ಆಗ್ಲಿ ಏನು ಇರ್ತಾ ಇಲ್ಲ, ಬರೀ ಒಂದು ದೂರದರ್ಶನ ಒಂದು ಬಿಟ್ರೆ ಇನ್ನ ಆಕಾಶವಾಣಿ ಬಿಟ್ರೆ ಇನ್ನೇನು ಇರ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ. ಸೊ ನಮಗೆ ಇದು ಒಂದು ಹೊಸ ಒಂದು ಒಂದು ಜಗತ್ತು. ಸೊ ಅವ್ರಿಗೆ ಇದನ್ನ ಪ್ರೀ ಕನ್ಸೀವ್ ನೋಷನ್ಸ್ ಅಥವಾ ಹೀಗೆ ಇರ್ಬೇಕು ಹಾಗೆ ಮಾಡ್ಬೇಕು ಅಂತ ಏನು ಗೊತ್ತಿರಲಿಲ್ಲ ನಮ್ಗೆ. ತುಂಬಾ ನನ್ನ ಒಳ್ಳೆ ವಿಷರ್ಸ್ ಇರ್ತಾ ಇದ್ರು, ಶಂಕರ್ ನಾಗ್ ಸರ್, ಅಂಬರೀಶ್ ಸರ್, ವಿಷ್ಣುವರ್ಧನ್ ಸರ್, ರವಿಚಂದ್ರ ಸರ್ ಇವರೆಲ್ಲ ಇದ್ದಿದ್ರಿಂದ ಅವ್ರು ಹೇಗೆ ಅಡ್ವೈಸ್ ಮಾಡ್ತಾ ಇದ್ರು, ಅವ್ರು ಹೇಗೆ ನನಗೆ ದಾರಿ ತೋರಿಸ್ತಾ ಇದ್ರು, ಅದೇ ರೀತಿಲಿ ನಡ್ಕೊಂಡು ಬಂದ್ಬಿಟ್ಟೆ. ಬಟ್ ನಮ್ಮ ಮನೇಲಿ ನಮ್ಮ ತಂದೆ ತಾಯಿದು ತುಂಬಾ ಸ್ಟ್ರಿಕ್ಟ್ ಒಂದು ರೂಲ್ ಏನಿತ್ತು ಅಂತಂದ್ರೆ ಎಜುಕೇಶನ್ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಆಗಬಾರ್ದು. ಸೊ ನಮ್ಮ ತಂದೆ ಕ್ಲಿಯರ್ ಆಗಿ ಹೇಳಿದ್ರು, ನೀನ್ ಯಾವತ್ತು ಫೇಲ್ ಆಗ್ತೀಯೋ ಅವತ್ತೇ ನಿಂದು ಸಿನಿಮಾ ಕರಿಯರ್ ಅಲ್ಲಿಗೆ ಮುಗೀತದ್ದು, ಅದ್ರ ಮುಂದೆ ಕಂಟಿನ್ಯೂ ಆಗಕ್ ಬಿಡಲ್ಲ ಅನ್ನೋದು ಒಂದು ಕ್ಲಾರಿಟಿ ಕೊಟ್ಟಿದ್ರು ನನಗೆ. ಸೊ ನನಗೂ ಜೊತೆಗೆ ಏನು ಅಂದ್ರೆ ಫೇಲ್ ಗೀಲ್ ಆಗ್ಬಿಟ್ರೆ ನಾನು ನಮ್ ಜೂನಿಯರ್ಸ್ ಜೊತೆ ಹೋಗ್ಬೇಕಾಗುತ್ತೆ ಅನ್ನೋ ಒಂದು ಭಯ ಬೇರೆ ಇತ್ತು. ಅದರಿಂದ ನಾನು ಫುಲ್ ಫೋಕಸ್ ಮಾಡಿಕೊಂಡು ಎಜುಕೇಶನ್ ಯಾವುದೇ ಕಾರಣಕ್ಕೂ ಬಿಡದಿರಾ ಕಂಟಿನ್ಯೂ ಮಾಡಿದೆ. ಬಟ್ ನನ್ನ ಗ್ರೌಂಡೆಡ್ ಆಗಿ ಇರೋದಕ್ಕೆ ಡೆಫಿನೆಟ್ಲಿ ಕಾರಣ ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಸ್ಕೂಲ್ ನನ್ನ ಫ್ರೆಂಡ್ಸ್. ಯಾಕಂದ್ರೆ ಯಾವತ್ತಿಗೂ ನನ್ನ ಅಂದ್ರೆ ನನಗೆ ಅದು ಮಾಸ್ಟರ್ ಮಂಜುನಾಥ್ ಅನ್ನೋ ಒಂದು ಹೆಸರಾಗ್ಲಿ ಅದರದ್ದು ಸ್ವಲ್ಪ ಈವನ್ ಒಂದು ಕಿಂಚಿತ್ ಅಹಮ್ಮು ಬರೋದಕ್ಕೆ ಬಿಡದೆ ಇರೋದಕ್ಕೆ ಡೆಫಿನೆಟ್ಲಿ ಕಾರಣ ನನ್ನ ಫ್ಯಾಮಿಲಿ ಅಂಡ್ ನನ್ನ ಫ್ರೆಂಡ್ಸ್. ಯಾಕಂದ್ರೆ ಅದೇ ಆ ಸೊಸೈಟಿನೂ ಹಾಗೆ ಇತ್ತು ತಗೊಳ್ಳಿ, ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡೋರು, ಈ ತರ ಮಾಡಿದ್ದಾನೆ ಕಷ್ಟಪಟ್ಟು ಮಾಡಿದ್ದಾನೆ. ನಮ್ಮ ಟೀಚರ್ಸು ಅಷ್ಟೇ, ಪೋರ್ಷನ್ಸ್ ಎಲ್ಲ ಮಿಸ್ ಆಗಿದ್ರೆ ತುಂಬಾ ಅದ್ರ ಬಗ್ಗೆ ಏನೋ ಕ್ಯಾಚ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ನನ್ನ ಬಾಲ್ಯ ಸ್ನೇಹಿತ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ರವೀಂದ್ರ ಅಂತ, ಅವನು ತುಂಬಾ ಹೆಲ್ಪ್ ಮಾಡಿದ್ದಾನೆ ನಾನು ಓದೋದಕ್ಕೆ. ಸೊ ತುಂಬಾ ಸಿಂಪಲ್ ಅಂಡ್ ನಾರ್ಮಲ್ ಆಗಿತ್ತು ನನ್ನ ಒಂದು ಮನೆ ಜೀವನ.
1: ಈಗ ಬಾಲನಟನಾಗಿ ನಟಿಸಿದ್ರಿ, ನಟನ್ ಆಗ್ತೀನಿ ನಾನು ಅನ್ನುವಂತಹ ಒಂದು ಕನಸೇನಾರು ಇತ್ತ ಆಗ ಅಂತ?
0: ಇಲ್ಲ ಮೇಡಮ್, ನನ್ನ ಫಸ್ಟ್ ಸಿನಿಮಾ 3 ವಯಸ್ಸಿದ್ದಾಗ. ಸೊ ನನಗೆ ಸ್ಕೂಲು ಅಥವಾ ಬೇರೆ ಒಂದು ಏನೊಂದು ಅಂದ್ರೆ ನಾರ್ಮಲ್ ಜಗತ್ತು ಗೊತ್ತಾಗೋದಕ್ಕೆ ಮುಂಚೆಯಿಂದಾನೆ ನನಗೆ ಆ ಸಿನಿಮಾ ಜಗತ್ತು ಪರಿಚಯ. ಸೊ ನನಗೆ ಸಿನಿಮಾ ಆ ಜಗತ್ತೇನಿದೆ, ಶೂಟಿಂಗ್ ಸೆಟ್ ಆಗ್ಲಿ, ಕ್ಯಾಮ್ರಾ ಆಗ್ಲಿ, ಲೈಟ್ಸ್ ಆಗ್ಲಿ, ಯಾವುದು ಆ ಭಯ ಅಥವಾ ಭಯ ಪಡಬೇಕು ಅಥವಾ ಅದ್ರ ಬಗ್ಗೆ ನಾನೇನು ಸ್ಪೆಷಲ್ ಆಗಿ ನೋಡ್ಬೇಕು ಅಂತಾನು ಗೊತ್ತಿರಲಿಲ್ಲ ನನಗೆ. ಸೊ ನನ್ನ ಬಾಲ್ಯ ಏನು ಒಂದು ಏನು ನಾನು ಬೆಳೆದಿದ್ದೆ ಆ ಆ ಒಂದು ಜಗತ್ತಲ್ಲಿ. ಸೊ ಅದ

0: ನಾರ್ಮಲ್ ಆಗೇ ಇತ್ತು. ಇನ್ಫ್ಯಾಕ್ಟ್ ನಾನು ಸಿನಿಮಾ ಸಿನಿಮಾ ಟಿವಿ ಸೀರಿಯಲ್ ಗಳನ್ನ ನಿಲ್ಲಿಸಿದ ಮೇಲೆ ನಾರ್ಮಲ್ ಜಗತ್ತು ನಂಗೆ ತುಂಬಾ ವಿಚಿತ್ರ ಅನಿಸ್ತಾ ಇತ್ತು. ಇದೇನಿದು, ಇದು ಏನ್ ಮಾಡ್ಬೇಕು? ಈಗ ನಾನು ಇಲ್ಲಿ ಒಂದು ಯಾವ್ದೋ ಒಂದು ಫಂಕ್ಷನ್ ಹೋಗಿದ್ದೀನಿ ಅಥವಾ ಯಾವ್ದೋ ಒಂದು ಮದುವೆಗೆ ಹೋಗಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನಾ ಕೂತ್ಕೊಂಡು ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ನನಗೆ. ಸೊ ನನಗೆ ರೆಗ್ಯುಲರ್ ಲೈಫ್ ಗೆ ಇನ್ಕಾರ್ಪೊರೇಟ್ ಆಗದೆ ಒಂದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜ್ ಆಯ್ತು ಒಂದು 16-17 ವಯಸ್ಸಲ್ಲಿ. ಬಟ್ ಆಫ್ ಕೋರ್ಸ್ ಅಗೇನ್ ನನ್ನ ಫ್ರೆಂಡ್ಸ್ ದೇ ಹೆಲ್ಪ್ ಮೀ ಕ್ವೈಟ್ ಅ ಬಿಟ್ ಟು ಬಿ ಅ ನಾರ್ಮಲ್ ಪರ್ಸನ್.
1: ಹೌದು, ಮೊದಲನೇ ಬಾರಿ ನೀವು ಬಾಲ್ಯದಲ್ಲಿದ್ದಾಗ ಏನು ಕ್ಯಾಮ್ರಾಗೆ ನೀವು ಮುಖ ಮಾಡಿ ನಿಂತಿದ್ರಲ್ಲ, ಏನ್ ಅನ್ನಿಸ್ತಾ ಇತ್ತು ಆ ಮೊದಲೇ ಬಾರಿ? ಅಂದ್ರೆ ಬಾಲ್ಯದಲ್ಲಿ ನಮಗೆ ಅವ್ರು ಹೇಳ್ಕೊಟ್ಟಿದ್ದನ್ನ ಹೀಗ್ ಹೇಳ್ಬೇಕು ಅನ್ನುವಂಥದ್ದು ತಿಳಿತಾ ಇತ್ತ? ಹೇಗ್ ಅನ್ನಿಸ್ತಾ ಇತ್ತು?
0: ತಿಳಿತಾ ಇತ್ತು, ಬಟ್ ಅದರದ್ದು ಔಟ್ಪುಟ್ ಗೊತ್ತಿರಲಿಲ್ಲ ನನಗೆ. ಅಂದ್ರೆ ನಾನೀಗ ನನ್ಗನ್ನ ಒಂದು ಡೈಲಾಗ್ ಹೇಳ್ಕೊಡೋರು, ಅದನ್ನ ನಾನು ಅಲ್ಲಿ ಈ ತರ ಹೇಳ್ಬೇಕು. ಹೇಳಿದ್ರೆ ನನಗೆ ರಿವಾರ್ಡ್ ಇದ್ದಿದ್ದೇನು ಅಂತಂದ್ರೆ, ಸ್ಕೂಲ್ಗೆ ಹೋಗ್ಬೇಕಾದಿಲ್ಲ, ಚಾಕ್ಲೇಟ್ ಸಿಗ್ತಾ ಇತ್ತು, ತುಂಬಾ ಜನ ಎಲ್ಲ ಮುದ್ದು ಮಾಡೋರು. ಸೊ ಡೆಫಿನೆಟ್ಲಿ ನನ್ಗೆ ನನ್ನ ಬ್ರೈನ್ ಅಲ್ಲಿ ತುಂಬಾ ಕ್ಲಾರಿಟಿ ಇತ್ತು. ಅಲ್ಲಿ ಹೋದ್ರೆ ಎಲ್ಲ ಮುದ್ದು ಮಾಡ್ತಾರೆ, ಏನು ಯಾರು ಬೈಯೋದಿಲ್ಲ, ಆಟ ಆಡ್ಬೋದು, ಒಳ್ಳೊಳ್ಳೆ ಚಾಕ್ಲೇಟ್ ಸಿಗುತ್ತೆ, ಮತ್ತೆ ಸ್ಕೂಲ್ಗೆ ಹೋಗ್ಬೇಕಾದಿಲ್ಲ. ಸೊ ಅದು ಒಳ್ಳೆ ಜಾಗ ನನಗೆ. ಅದಕ್ಕೆ ಅದು ಇನ್ ರಿಟರ್ನ್ ನಾನು ಏನ್ ಮಾಡ್ಬೇಕು, ಅವ್ರು ಹೇಳ್ದಂಗ್ ಕೇಳಿ ಕರೆಕ್ಟ್ ಆಗಿ ಅದು ಆಕ್ಟಿಂಗ್ ಮಾಡ್ಬೇಕು. ಸೊ ನನಗೆ ನನ್ನ ಮೈಂಡ್ ಅಲ್ಲಿ ಈ ದಿಗ್ಗಜರು ಅಂತ ಗೊತ್ತಿರಲಿಲ್ಲ. ಈಗ ನಾನು ಮುಸ್ರಿ ಕೃಷ್ಣಮೂರ್ತಿ ಸರ್ ಜೊತೆ ನನ್ನ ಅವ್ರ ತಂದೆ, ನಾನು ನನ್ನ ಫಸ್ಟ್ ಪಾತ್ರ ಅವ್ರ ಜೊತೆ ಇದ್ದಿದ್ದು, ಜಯಮಾಲ ಮೇಡಮ್, ಅಂಬರೀಶ್ ಸರ್, ಬಟ್ ಇವ್ರು ಎಂತ ದೊಡ್ಡ ದಿಗ್ಗಜರು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಅವ್ರು ನನಗೆ ಅಂಬರೀಶ್ ಅಂಕಲ್, ಜಯಮಾಲ ಆಂಟಿ, ಇವರು ಮುಸ್ರಿ ಕೃಷ್ಣಮೂರ್ತಿ ಅಂಕಲ್, ಅಷ್ಟೇ ಅಂಕಲ್ ಅಷ್ಟೇ ಗೊತ್ತಿರೋದು ನನಗೆ. ಸೊ ಅವರು ಯಾವುದೇ ಒಂದು ದಿನ ನನಗೆ ಅವ್ರ ಎಂತ ದೊಡ್ಡ ಸ್ಟಾರು ಅಥವಾ ಅವ್ರು ಎಷ್ಟು ದೊಡ್ಡ ಎಷ್ಟು ಅಚೀವ್ ಮಾಡಿ ಬಂದಿದ್ದಾರೆ ಅನ್ನೋದು ನನಗೆ ಯಾವತ್ತು ಗೊತ್ತುಪಡಿಸ್ಲಿಲ್ಲ. ಇನ್ಫ್ಯಾಕ್ಟ್ ನನಗೆಲ್ಲ ತುಂಬಾ ಹೇಳ್ತಾರೆ, ಏನು ನ್ಯಾಚುರಲ್ ಆಕ್ಟಿಂಗ್ ಆಯ್ತು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ಬಟ್ ನಾನು ಆಕ್ಟ್ ಮಾಡೋದಕ್ಕೆ ನನ್ನ ಡೈಲಾಗ್ ಡೆಲಿವರಿಗೆ ಎಲ್ಲ ಕಾರಣ ಅಂತಂತ ದೊಡ್ಡ ದಿಗ್ಗಜರ ಜೊತೆ ನಾನು ಯಾರ ಜೊತೆ ಆಕ್ಟ್ ಮಾಡಿದ್ನಲ್ಲ, ಯಾರು ಮುಖ್ಯಮಂತ್ರಿ ಚಂದ್ರು ಸರ್ ಆಗ್ಲಿ, ಗೋಪಾಲ್ ಏನು ತುಗುದೀಪ ಶ್ರೀನಿವಾಸ್ ಅವರಾಗ್ಲಿ, ದಿನೇಶ್ ಅವರಾಗ್ಲಿ, ಎಂತೆಂತ ಅಂದ್ರೆ ಸುಧೀರ್ ಅವರು, ಸುಂದರ ಕೃಷ್ಣ ಅರಸ್, ಎಷ್ಟೋ ಹೆಸರುಗಳಿಗೆ ಬಿಟ್ಬಿಡ್ತಾ ಇದ್ದೀನಿ. ಬಟ್ ಅಂತಂತವ್ರ ಜೊತೆ ನಾನು ಆಕ್ಟ್ ಮಾಡಿದಾಗ ನನಗೆ ಅವ್ರಿಗೆ ಅಂದ್ರೆ ನಾನು ತುಂಬಾ ಚಿಕ್ಕ ಹುಡುಗ ಅಲ್ವಾ, ಸೊ ಹೇಳ್ಕೊಡೋರು, ಇಲ್ಲ ಅವ್ನ್ ಕೆಲಸ ಮಾಡೋ, ನೀನ್ ಹಿಂಗ್ ಮಾಡ್ಬೇಡ, ನೀನ್ ಇಲ್ಲಿ ಈ ತರ ನೋಡ್ಕೊಂಡು ಇಲ್ಲೊಂದು ಪಾಸ್ ಕೊಟ್ಬಿಟ್ಟು ಈ ತರ ಹೇಳ್ದಾಗ ನಾನ್ ನಿನ್ಗೆ ಈ ತರ ಹೇಳ್ತೀನಿ. ಸೊ ಇಂತಿಂತ ದೊಡ್ಡ ದಿಗ್ಗಜರು ನನಗೆ ಟೀಚರ್ಸ್ ಆಗಿದ್ರು. ಸೊ ಅದರಿಂದ ನನ್ನ ಒಂದು ಏನು ಪರ್ಫಾರ್ಮೆನ್ಸಸ್ ಇನ್ನೂ ಹೆಚ್ಚಾಯ್ತು ಅನ್ಸೋದು ತೋರ್ತುನು ಕಂಪ್ಲೀಟ್ ನಂದ ಅದ ಅದು ಶ್ರೇಯಸ್ ಫುಲ್ ನನ್ನ ಒಬ್ಬನಿಗೆ ಅಲ್ಲ, ಅದು ಅದು ಎಂಟೈರ್ ಟೀಮ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ.
1: ಪ್ರೀತಿ ಮತ್ತೆ ಒಂದು ಚಾಕ್ಲೇಟ್, ಇಷ್ಟೆಲ್ಲ ಕೆಲಸ ಮಾಡಿಸಿದೆ ನಿಮ್ ಕೈಯಲ್ಲಿ.
0: ಹೋಗ್ತಾ ಹೋಗ್ತಾ ನಾನೊಂದು ಒಂದು 20-23 ಸಿನಿಮಾ ಮಾಡುವಷ್ಟರೊಳಗೆ ಒಂದು ಲೆವೆಲ್ ಆಫ್ ಅವೇರ್ನೆಸ್ ಬಂದಿತ್ತು ನನಗೆ.
1: ಯಾವ್ದು ಮೊದಲ ಸಿನಿಮಾ ಯಾವ್ದು?
0: ಅಜಿತ್ ಅಂತ, ಅಂಬರೀಷ್ ಅವ್ರದ್ದು 79-80 ಇಲ್ಲಿ ಶೂಟಿಂಗ್ ಆಗಿದ್ದು. ಅದಾದ್ಮೇಲೆ ಮುತ್ತಿನಂತ ಅತ್ತಿಗೆ, ಟೋನಿ, ಜಗ್ಗು, ಆಮೇಲೆ ಹೊಸ ತೀರ್ಪು ಅಂತ ಒಂದು 7ನೇ ಸಿನಿಮಾ ಮಾಡಿದೆ. ಅದರಲ್ಲಿ ಶಂಕರ್ನಾಗ್ ಸರು ಅದರಲ್ಲಿ ಡೈರೆಕ್ಟರ್, ಅವರು ಅಂಬರೀಷ್ ಸರ್ ಆಕ್ಟರ್. ಸೊ ಅಲ್ಲಿ ನನ್ನ ಫಸ್ಟ್ ನನ್ನ ಮತ್ತೆ ಶಂಕರ್ನಾಗ್ ಅವರ ಏನೋ ಮೀಟಿಂಗ್ ಮತ್ತೆ ಪರಿಚಯ ಆದದ್ದು, ಅವರು ಡೈರೆಕ್ಟರ್ ಆಗಿ ನಾನು ಆಕ್ಟರ್ ಆಗಿ. ಸೊ ಅಲ್ಲಿ ನಮ್ಮ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಅಫ್ಕೋರ್ಸ್ ಇವತ್ತರೆಗೂ ಎಲ್ಲ ಬೆಂಗಳೂರಿಗರಿಗೆ ತುಂಬಾ ಫೇಮಸ್, ತುಂಬಾ ಪ್ರೀತಿಯಾದ ಒಂದು ಚಿತ್ರ ನೋಡಿ ಸ್ವಾಮಿ ನಾವಿರದೇಗೆ. ಸೊ ಅದು ಏನ್ ಸ್ವಲ್ಪ ಒಂದು ದೊಡ್ಡ ಮಟ್ಟಿಗೆ ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ ನನ್ನ ಹೆಸರು ಸ್ವಲ್ಪ ಎತ್ತಿಡ್ತದ.
1: ಓಕೆ, ಇಷ್ಟೆಲ್ಲ ಮಾಡಿದ್ರಿ, ಸಿನಿಮಾಗಳನ್ನ ನಟಿಸಿದ್ರಿ, ಇದ್ರ ಮಧ್ಯೆ ಒಂದು ಸೀರಿಯಲ್ ನಮ್ಮ ದೂರದರ್ಶನದಲ್ಲಿ ಬರ್ತಾ ಇತ್ತು, ಮಾಲ್ಗುಡಿ ಡೇಸ್. ಆ ಸ್ವಾಮಿ ಪಾತ್ರದ ಬಗ್ಗೆ, ಅದಕ್ಕೆ ನೀವು ಸೆಲೆಕ್ಟ್ ಆಗಿದ್ರ ಬಗ್ಗೆ ಒಂದಷ್ಟು ಹಂಚಿಕೊಳ್ಳಬಹುದೇ ನಮ್ಮ ಜೊತೆಗೆ?
0: ಶೋರ್ ಮೇಡಮ್. ಸೊ ಇನ್ಫ್ಯಾಕ್ಟ್ ಇಲ್ಲಿ ನಾನು ಇದಕ್ಕೆ ಮುಂಚೆ ಹೇಳಿದ ಹಾಗೆ ಶಂಕರ್ನಾಗ್ ಅವರ ಟೀಮ್ ಅಲ್ಲಿ ಎಂಟ್ರಿ ಕೊಟ್ಟದ್ದು ನಾನು ನೋಡಿ ಸ್ವಾಮಿ ನಾವಿರದೇಗೆ. ಅದಾದ್ಮೇಲೆ ಒಂದಷ್ಟು ಚಿತ್ರಗಳು ಶಂಕರ್ನಾಗ್ ಸರ್ ಅವರ ಅವರ ಆಕ್ಟಿಂಗ್ ಅಲ್ಲಿ ನಾನು ಮಾಡಿದೆ. ಸೊ ಅವರಿಗೆ ನನ್ನಲ್ಲಿ ಆ ಪ್ರತಿಭೆ ಕಾಣಿಸಿರಬಹುದು, ಕಾಣಿಸಿರಬೇಕು. ಅದಕ್ಕೆ ಅವರು ಈ ಏನು ಹಿಂದಿ, ಆಗ ಫಸ್ಟ್ ಟೈಮ್ ಸೌತ್ ಇಂಡಿಯಾ ಒಂದು ಹಿಂದಿ ಸೀರಿಯಲ್, ಹಿಂದಿ ಧಾರಾವಾಹಿನ ಒಂದು ಸೌತ್ ಇಂಡಿಯನ್ ಪ್ರೊಡಕ್ಷನ್ ಅವರು ಮಾಡಕ್ ಅಟೆಂಪ್ಟ್ ಮಾಡಿದ್ರು. ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಕತೆ ಯಾರ್ದು, ಅದು ಆರ್ ಕೆ ನಾರಾಯಣ್ ಒಂದು ಎಕ್ಸ್ಟ್ರಾಡಿನರಿ ದಿಗ್ಗಜರದ ಅವ್ರದ್ದು ಅವರ ಬರೆದಂತ ಕತೆ. ಸೊ ಇದು ಮಾಡಿದಾಗ ತುಂಬಾ ಮಚ್ ಲೇಟರ್ ನನ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಆ ಟೈಮಲ್ಲಿ ಸ್ವಲ್ಪ ತುಂಬಾ ಜನಗಳಿಗೆ ಆ ಕನ್ಸರ್ನ್ ಇತ್ತಂತೆ. ಯಾಕಂದ್ರೆ ನನಗೆ ಹಿಂದಿ ಬರ್ತಾ ಇರ್ಲಿಲ್ಲ, ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ ಸರಿಯಾಗಿ. ಸೊ ಈ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾನೆ. ಬಟ್ ಈ ತರ ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಮತ್ತೆ ಮೇನ್ ಸ್ಟ್ರೀಮ್ ಧಾರಾವಾಹಿನ ಅದು ಹಿಂದಿಯಲ್ಲಿ

0: ಮಂಜು ಮಾಡಕ್ ಆಗುತ್ತಾ, ಒಬ್ಬ ಹಿಂದಿ ಮಾತಾಡೋ ಹುಡುಗನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದಲ್ವಾ ಅಂತ ತುಂಬಾ ಒಂದಷ್ಟು ಮಾತುಕತೆ ಆಯ್ತಂತೆ. ಆದ್ರೆ ಶಂಕರ್ ನಾಗ್ ಅವರು ತುಂಬಾ ಅಂದ್ರೆ ಅವರಿಗೆ ತುಂಬಾ ಕ್ಲಾರಿಟಿ ಇತ್ತು ಅನ್ಸುತ್ತೆ ನನ್ನ ಪುಣ್ಯಕ್ಕೆ. ಇಲ್ಲ ಇಲ್ಲ, ಅವನೇ ಮಾಡ್ತಾನೆ, 100% ಅವನ ಕೈಲಿ ಮಾಡಿಸಕ್ ಸಾಧ್ಯ ಇದೆ, ನಾನು ಮಾಡಿಸ್ತೀನಿ ಅಂತ ಮಾಡಿ ಆ ನಂಬಿಕೆ ಇಟ್ಟು ಆ ಒಂದು ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರಿಂದ ಅದು ನೋಡಿ ಇವತ್ತು 40. ಇನ್ಸಿಡೆಂಟ್ಲಿ ನಿಮ್ಮ ಕೇಳುಗರಿಗೆ ಒಂದು ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್, ಸೆಪ್ಟೆಂಬರ್ 6 ನಾಲ್ಕನೇ ತಾರೀಕಿಗೆ 40 ಪೂರ್ಣಗೊಳ್ಳುತ್ತೆ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗಿ. ಸೊ 40 ಕಂಪ್ಲೀಟ್ ಆಗ್ತಾ
1: ಇದೆ
0: ಇವತ್ತಿಗೂ. ಸೊ ಇವತ್ತಿಗೂ ಅದ್ರ ಬಗ್ಗೆ 4 ಆದ್ಮೇಲೆ ಮಾತಾಡ್ತಾ ಇದೀವಿ ಅಂತಂದ್ರೆ ಅದರದ್ದು ಅದು ಎಷ್ಟು ಒಂದು ಪ್ರಭಾವ ಬೀರಿದೆ ಅಂತ ಗೊತ್ತಾಗುತ್ತೆ.
1: ಖಂಡಿತ ಹೌದು. ಈ ಸ್ವಾಮಿ ಮತ್ತು ಫ್ರೆಂಡ್ಸ್ ಅದ್ರ ಬಗ್ಗೆ ಒಂದೆರಡು ಮಾತು, ಮಜಾ ಕೊಟ್ಟಂತಹ ಕ್ಷಣ ಅವೆಲ್ಲ.
0: ಸೊ ಅಲ್ಲಿ ನನ್ನ ಪುಣ್ಯಕ್ಕೆ ನಮ್ಮ ರಣೇ ರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್ ದೋದಿ ಅವನು ಒಂದು ಪಾತ್ರ, ಇನ್ನೊಬ್ಬ ರಘುರಾಮ್ ಅಂತ ಅವನು ಪುಣೆಯಿಂದ ಬಂದವನು, ಅದರ ಮೂಲತಃ ಬೆಂಗಳೂರು ಅನ್ನೋ ನಮ್ಮ ಕನ್ನಡದ ಹುಡುಗಾನೆ. ಸೊ ಈ ಇವನು ಸ್ವಾಮಿ ಅಂಡ್ ಎಸ್ ಫ್ರೆಂಡ್ಸ್ ಅನ್ನೋ ಮೇನ್ ಪಾತ್ರಗಳಲ್ಲಿ. ಆಮೇಲೆ ಚೇತನ್ ಅಂತ ಆಗ ಇನ್ನೊಬ್ಬ ಏನೋ ಹೆಸರಂತ ಬಾಲನಟ, ಅವನು ಇನ್ನೊಂದು ಪಾತ್ರದಲ್ಲಿ, ಅದರ ಎಲ್ಲ ಜೊತೆಗಿದ್ರು. ಸೊ ನಮಗೆ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಗದು ನ್ಯಾಷನಲ್ ಲೆವೆಲ್ ಅಲ್ಲಿ ಏನೋ ಒಂದ್ ದೊಡ್ಡ ಧಾರಾವಾಹಿ ಮಾಡ್ತಾ ಇದೀವಿ ಅಥವಾ ಏನೋ ವಿಭಿನ್ನವಾಗಿ ಮಾಡ್ತಾ ಇದ್ದಾವಲ್ಲ, ಏನೂ ಗೊತ್ತಿಲ್ಲ ನಮ್ಗೆ. ಶಂಕರ್ ಅಂಕಲ್ ಏನ್ ಹೇಳ್ತಾರೆ ಅಷ್ಟ ಮಾಡಿದ್ರೆ ಸಾಕು. ಈ ತರ ಇದೆ ಆಗುಂಬೆ ಹೊರಟೋಗಿದೀವಿ, ಏನೋ ತಿಂಗಳುಗಟ್ಲೆ ಅಲ್ಲಿ ಇದ್ವಿ ನಾವು, ಆಗುಂಬೆ ನಿವಾಸಿಗಳೇ ಆಗ್ಬಿಟ್ಟಿದ್ವಿ ಅಲ್ಲಿ. ಸೊ ನಾವು ಎಲ್ಲ ಜೊತೆಗೆ ಬೆಳಗ್ಗೆ ಎದ್ದು ಹೊಳೆಗೆ ಹೋಗಿ ಸ್ನಾನ ಮಾಡಿ ಆಟ ಆಡಿ ಇಲ್ಲಿ ಬಂದು ತಿರ್ಗಾ ಡೈಲಾಗ್ಸ್ ಎಲ್ಲ ಏನೋ ಕಟ್ ಮಾಡ್ಕೊಂಡು ಶೂಟಿಂಗ್ ಮಾಡೋದು, ತಿರ್ಗಾ ಸಾಯಂಕಾಲ ಹೋಗೋದು. ಸೊ ಒಂದು ಅರ್ಧ ಪಿಕ್ನಿಕ್ ಅರ್ಧ ಸೀರಿಯಸ್ ವರ್ಕ್ ಈ ತರ ಇತ್ತು ನಮ್ಗೆ. ಸೊ ತುಂಬಾನೇ ಒಂದು ಅಫ್ಕೋರ್ಸ್ ಡೈಲಾಗ್ಸ್ ಚಾಲೆಂಜಿಂಗ್ ಆಗಿತ್ತು, ಕಷ್ಟಪಟ್ಟಿದೀವಿ. ಆದ್ರೆ ಅದ್ರ ಜೊತೆಗೆ ಆ ಟೀಮ್ ಏನಿದೆ, ನಿಮ್ಮ ನಿಮಗೆ ತುಂಬಾ ಪ್ರೀತಿ ಆದ ಹೆಸರು ಸಂಕೇತ್ ಟೀಮ್ ಏನಿದೆ, ಆ ಟೀಮ್ ನಮ್ಮನ್ನ ಒಂಥರ ಮನೆ ಒಂದು ನಾವು ದೊಡ್ಡ ಫ್ಯಾಮಿಲಿನೇ ಆಗೋಗಿದ್ವಿ ಎಲ್ಲಾರು. ಅದರಲ್ಲಿ ಸುಂದರ್ಶ್ರೀ ಮೇಡಮ್ ಅಂತಿದ್ರು, ಜಗದೀಶ್ ಮಲ್ನಾಡ್ ಅಂತಿದ್ರು, ಸೋಮು ಅಂತ ಇದ್ರು, ಅರುಂಧತಿ ಮೇಡಮ್, ಪಿಂಟಿ ಮೇಡಮ್, ಎಲ್ಲಾರು ಒಂದಷ್ಟು ಹೆಸರು ಬಿಟ್ಬಿಡ್ತಾ ಇದೀನಿ. ಬಟ್ ಎಲ್ಲಾರು ರಮೇಶ್ ಭಟ್ ಸರ್ ಇವ್ರೆಲ್ಲಾರು ಒಂದು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೇ. ಅದಕ್ಕೆ ಅದ್ರ ಮೇಲೆ ಬರ್ಡಿನೇ ನಮ್ಗೆ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಅದು ಅದು ಬರ್ಲಿಕ್ಕೆ ಕಾರಣ ಆಗೇನೆ ಈ ಟೀಮ್.
1: ಹೌದು, ನನಗೆ ಅನ್ಸುತ್ತೆ ಆ ಡೈಲಾಗ್ಗಳನ್ನೆಲ್ಲ ಹೆಂಗೆ ಬಹರ್ಟ್ ಮಾಡ್ತಾ ಇದ್ರ, ಅಥವಾ ಅದನ್ನ ನಿಮಗೆ ಗೊತ್ತಾಗಿ ಹೇಳ್ತಾ ಇದ್ರ, ಅಥವಾ ಅವರು ಹಿಂದೆ ನಿಂತು ನಿಮಗೆ ಹೇಳಿಸ್ತಾ ಇದ್ರ, ಏನ್ ಮಾಡ್ತಾ ಇದ್ರ ಅಂತ.
0: ಎಲ್ಲಾ ಕಾಂಬಿನೇಷನ್ ಮೇಡಮ್ ನೀವು ಹೇಳಿದ್ರಲ್ಲ, ಎಲ್ಲಾನು ಎಲ್ಲಾ ಕಾಂಬಿನೇಷನ್ ಸೇರಿ ಒಂದಷ್ಟು ಡೆಫಿನೆಟ್ಲಿ ಶಾರ್ಟ್ ಏನೋ ಶಾರ್ಟ್ಸ್ ಅಲ್ಲಿ ನಾನು ಆಲ್ರೆಡಿ ಒಂದು ಏನಂತಾರೆ ಒಂದು 23 ಸಿನಿಮಾ ಮಾಡಿದ್ರಿಂದ ಒಂದು ಲೆವೆಲ್ಗೆ ನನಗೆ ಆ ಕಂಟ್ರೋಲ್ ಇರ್ತಾ ಇತ್ತು, ಶಾರ್ಟ್ ಟರ್ಮ್ ಮೆಮರಿ ಚೆನ್ನಾಗಿತ್ತು. ಸೊ ಅದೆಲ್ಲ ನಾನು ಬೈ ಹಾರ್ಟ್ ಮಾಡಿ ಅದ್ರ ಕನ್ನಡ ಅರ್ಥ ಮಾಡಿಕೊಂಡು, ಸೊ ಎಲ್ಲಿ ಪಾಸ್ ಕೊಡ್ಬೇಕು ಒಂದಷ್ಟು ರಿಹರ್ಸಲ್ಸ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು. ತುಂಬಾ ಉದ್ದ ಡೈಲಾಗ್ಸ್ ತುಂಬಾ ಲಾಂಗ್ ಶಾರ್ಟ್ಸ್ ಎಲ್ಲ ಇದ್ದಾಗ, ಅಂದ್ರೆ ತುಂಬಾ ಡ್ಯೂರೇಷನ್ ಜಾಸ್ತಿ ಇದ್ದಾಗ, ನಂದು ಡೈಲಾಗ್ ಆಗಿ ಎದುರುಗಡೆಯವರು ಡೈಲಾಗ್ ಆಗ್ತಾ ಇದ್ದಂಗೆನೆ ಶಂಕರ್ ನಾಗ್ ಸರ್ ಹಿಂದೆಯಿಂದ ಸ್ವಲ್ಪ ಪ್ರಾಂಪ್ಟ್ ಮಾಡೋರು, ನನಗೆ ಶಾರ್ಟ್ ಸಿಕ್ಕಿದ್ರೆ ಸಾಕು ನಾನು ಅದನ್ನ ಕ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಡೈಲಾಗ್ ಹೇಳ್ತಾ ಇದ್ದೆ. ಸೊ ಎಲ್ಲಾ ಕಾಂಬಿನೇಷನ್ ಸೇರಿ ಬಂದಂತ ಆ ಒಂದು ಔಟ್ಪುಟ್
1: ಪಾತ್ರ. ಆ ಪಾತ್ರ ಸ್ವಾಮಿ ಅಲ್ವಾ? ಹೌದು. ಈಗ ನನಗೆ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಶಂಕರ್ ನಾಗ್ ಅವ್ರಿಗೆ ತುಂಬಾ ಕೃತಜ್ಞತೆಯನ್ನ ತೋರಿಸ್ತಾ ಇದ್ದೀರಿ ನೀವು. ಅಷ್ಟು ಒಡನಾಟ ಇದ್ದಂತ ನೀವು ಶಂಕರ್ ನಾಗ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ದೃಷ್ಟಿಯಲ್ಲಿ ಶಂಕರ್ ನಾಗ್ ಅಂದ್ರೆ ಏನು? ಅವ್ರು ನಿಮಗೆ ಕಲಿಸಿದಂತಹ ಪಾಠ
0: ಜೀನಿಯಸ್ ಅಂತ ಒಂದು ವರ್ಡ್ ತುಂಬಾ ಕಮ್ಮಿ ಆಗುತ್ತೆ ಅವ್ರಿಗೆ. ಅದು ಅದು ನಮ್ಮ ನಮ್ಮ ಶಬ್ದಕೋಶದಲ್ಲಿ ಇಲ್ವೋ ಏನೋ ಅವ್ರಿಗೆ ಡಿಸ್ಕ್ರೈಬ್ ಮಾಡುವಂತ ಪದಗಳು. ನಮ್ಗೆ ಗೊತ್ತಿರೋ ಹೈಯೆಸ್ಟ್ ಇದು ಅಂತಂದ್ರೆ ಒಂದು ಜೀನಿಯಸ್ ಅಂತ ಅನ್ಬೋದು. ಇನ್ನೊಂದು ವಿಚಾರ ಏನ್ ಹೇಳ್ಬೋದು, ಅವ್ರು ಬರೀ ಸಿನಿಮಾ ರಂಗಕ್ಕೆ ಮಾತ್ರ ಅಲ್ಲ ಅವರ ಕೊಡುಗೆ, ಅವರ ಚಿಂತನೆ, ಅವರ ಯೋಚನೆ, ಅದು ನಮ್ಮ ಸೊಸೈಟಿಗೆ, ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಸೊಸೈಟಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಅವ್ರದ್ದು ಏನೊಂದು ಆಸೆ, ಅದೊಂದು ಏನಂತಾರೆ ಒಂದು ಪ್ಯಾಷನ್ ಏನಿದೆ ಅಲ್ಲ, ಅದು ಅದನ್ನ ನಾವು ಡಿಸ್ಕ್ರೈಬೇ ಮಾಡಕ್ಕಾಗಲ್ಲ ಮೇಡಮ್. ನನ್ನ ಪ್ರಕಾರ ಎಲ್ಲೋ ದೇವರು ಬೈ ಮಿಸ್ಟೇಕ್ ಅವ್ರನ್ನ ಒಂದು 20 ಮುಂಚೆನೆ ಹುಟ್ಟಿಸದ ಅನ್ಸುತ್ತೆ. ಮತ್ ಅವ್ರು ಏನೋ ಹೋಗ್ತಾ ಇದ್ದಿದ್ದ ಸ್ಪೀಡು, ಅವ್ರು ಅಚೀವ್ ಮಾಡ್ತಾ ಇದ್ದಂತ ಒಂದು ಶ್ರೇಯಸ್ಸು ಪ್ರೀತಿ ನೋಡಿ ಎಲ್ಲೋ ಒಂದ್ ಕಡೆ ದೇವ್ರಿಗೂ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದು ಅವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ ಅನ್ಸುತ್ತೆ. ಅವರಾಗ್ಲಿ ನಮ್ಮ ನಮ್ಮ ಪ್ರೀತಿ ಅಪ್ಪು ಆಗ್ಲಿ, ಇದೆರಡು

0: ಇವರಿಬ್ಬರು ನಮ್ಮ ಅಕಾಲಿಕ ಆಗಲು ಇನ್ ಏನು ಇಲ್ಲ. ನನ್ನ ಪ್ರಕಾರ ದೇವ್ರನ್ನೇ ಬ್ಲೇಮ್ ಮಾಡ್ತೀನಿ, ಯಾಕಂದ್ರೆ ಅವ್ರು ಎಷ್ಟು ಒಳ್ಳೆಯವರು ಎಷ್ಟು ಸಾಧನೆಗಳು ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಎಲ್ಲಿ ಜನಗಳು ನನ್ನನ್ನು ಮರ್ತು ಬಿಡ್ತಾರೋ ಅಂತ ಅವ್ರು ಬೇಗ ಕರ್ಕೊಂಡ್ಬಿಟ್ಟ ಅನ್ಸುತ್ತೆ. ಆ ತರ ದೇವ್ರ ಮೇಲೆ ಇದೊಂದು ವಿಚಾರ ತುಂಬಾ ಕೋಪ ಇದೆ. ಬಟ್ ಆಫ್ ಕೋರ್ಸ್ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಅವರು ಅಷ್ಟು ಕಮ್ಮಿ ಟೈಮ್ ಇದ್ರು ಅವ್ರು ಹೇಳ್ಕೊಂಡಂತ ವಿಚಾರಗಳು ಮತ್ತೆ ಅವರು ಅವರು ನಡೆದಂತ ದಾರಿ, ಅವರು ಅಟೆಂಪ್ಟ್ ಮಾಡಿದಂತ ಒಂದು ಏನು ಪ್ರಾಜೆಕ್ಟ್ಸ್ ಏನಿದೆ ಅದರಲ್ಲಿ ನಾವು ಒಂದು 10% ಕಲ್ತ್ಕೊಂಡು ಆ 10% ಅಲ್ಲಿ 5% ನಾವು ನಡ್ಕೊಂಡು ಹೊರಟೋದ್ರೆ ಅಥವಾ ಅದನ್ನ ಅಟೆಂಪ್ಟ್ ಮಾಡಿ ಅವ್ರು ಮಾಡಿದಂತ ವಿಷನ್ ನಾವು ಅಚೀವ್ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಅನ್ಸುತ್ತೆ.
1: ಹೌದು, ಅಂದ್ರೆ ಈ ಒಡನಾಟದಲ್ಲಿ ಆ ಆತ್ಮೀಯತೆ ಅಥವಾ ನೀವು ಏನನ್ನ ಕಲಿತಾ ಇದ್ರಿ ಅವರನ್ನ ನೋಡಿ, ಅವರು ನಿಮ್ಮ ಗುರು ಆಗಿದ್ರ, ಹೀಗೆ ಅನ್ನಿಸ್ತಾ ಇತ್ತು ಅಂತ ಆ ಕ್ಷಣ? ಯಾಕೆಂದ್ರೆ ನಾವಿನ್ನೂ ಅವಾಗ ಬಾಲ್ಯದಲ್ಲಿದ್ದಂಥವ್ರು, ಅಂಥವ್ರನ್ನ ನೋಡಿದಾಗ ಅವರ ಒಡನಾಡಿಯಾಗಿದ್ದಾಗ ಏನ್ ಕಲಿಬಹುದು, ಏನ್ ಕಲ್ತ್ರಿ
0: ಅವ್ರದ್ದು ಒಂದು ತುಂಬಾ ಯುನೀಕ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಇತ್ತು ಮೇಡಮ್. ಅವರು ಯಾರ ಜೊತೆ ಮಾತಾಡ್ತಾರೆ, ಯಾರ ಜೊತೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ, ಅವರ ಬ್ಯಾಂಡ್ವಿಡ್ತ್ಗೆ ಅವರ ಒಂದು ಮೈಂಡ್ ಸೆಟ್ಗೆ ಸೆಟ್ ಆಗ್ಬಿಡೋರು. ಸೊ ನನಗೆ ತುಂಬಾ ಜನ ಹೇಳ್ತಾರೆ, ನಿನ್ಗೆ ಅವ್ರ ಗಾಡ್ ಫಾದರ್ ಆಗಿದ್ರ, ಗೈಡ್ ಆಗಿದ್ರ, ಟೀಚರ್? ಇಲ್ಲ, ನನಗೆ ಅಂದ್ರೆ ಇದು ನನ್ ಸ್ವಲ್ಪ ದೊಡ್ಡದಾಗಿ ನಾನು ಹೇಳ್ಕೊಳ್ತಾ ಇದ್ದೇನೆ ಅನ್ನೋ ಗೊತ್ತಿಲ್ಲ. ನನಗೆ ಅವ್ರು ಯಾವತ್ತು ಶಂಕರ್ ಅಂಕಲ್ ಮತ್ತೆ ಒಂದು ಸ್ವಲ್ಪ ಓಲ್ಡರ್ ಫ್ರೆಂಡ್ ತರ, ಅಂದ್ರೆ ಅವ್ರು ನನ್ನ ಹತ್ರ ಯಾವತ್ತೂ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ಲಿಲ್ಲ, ಗೈಡ್ ಮಾಡ್ತಾ ಇದ್ರು, ಸಜೆಸ್ಟ್ ಮಾಡ್ತಾ ಇದ್ರು, ಅರ್ಥ ಮಾಡಿಸ್ತಾ ಇದ್ರು. ಅವ್ರು ಯಾವತ್ತು ನಾನು ಡೈರೆಕ್ಟರ್, ನಾನು ದೊಡ್ಡವನು, ನಾನು ಹೇಳ್ದಂಗೆ ಕೇಳು ಅಂತ ಒಂದು ದಿನ ನಾನು ಇವ್ ಹೇಳಿದ್ದೆ ಅಪ್ಪ ಎಲ್ಲ. ಅವರು ಇಲ್ಲ ಮಂಜು, ಏನಕ್ಕೆ ಈ ತರ ಮಾಡ್ಬೇಕು ಅಂತಂದ್ರೆ, ಅಥವಾ ನನಗೆ ಏನೇ ಡೌಟ್ ಇದ್ರು ನಾನು ಭಯ ಇಲ್ದಿರ ಅವರನ್ನ ಧೈರ್ಯವಾಗಿ ಕೇಳ್ಬಹುದು ಯಾವುದೇ ವಿಚಾರದಲ್ಲಿ, ನನ್ನ ಪಾತ್ರದ ವಿಚಾರದಲ್ಲಿ, ನನ್ನ ಡೈಲಾಗ್ ವಿಚಾರದಲ್ಲಾಗ್ಲಿ, ನನ್ನ ಪರ್ಸನಲ್ ಲೈಫ್ ಅಲ್ಲಾಗ್ಲಿ, ಯಾವುದೇ ಇದ್ರು ಅವ್ರ ಹತ್ರ ಯಾವುದೇ ಒಂದು ಭಯ, ದೊಡ್ಡವರು ನಾನು ಇವ್ರ ಹತ್ರ ಹೇಗ್ ಕೇಳಿ ಅನ್ನೋ ಒಂದೇ ಒಂದು ದಿನ ನನ್ಗೆ ಅದು ತಲೆಗೆ ಬಂದಿಲ್ಲ. ಯಾಕಂದ್ರೆ ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ಸ್ನೇಹ. ಸೊ ಹಿ ವಾಸ್ ಮೈ ಓಲ್ಡರ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಹೆಮ್ಮೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ನನ್ನ ಒಂದು ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಂಡು ನನ್ನ ತಲೆಗೆ ಅರ್ಥ ಮಾಡಿಸಿದ್ದಾರೆ. ಮೇನ್ ಪಾಯಿಂಟ್ಸ್ ನನಗೆ ಲೈಫ್ ಲಾಂಗ್, ಅದು ಜಸ್ಟ್ ಸಿನಿಮಾ ಅಂತಲ್ಲ, ಮೇನ್ ನನಗೆ ಇವತ್ತು ನನ್ನ ಜೀವನದಲ್ಲಿ ಅದೊಂಥರ ಮಾದರಿಯಾಗಿ, ಅದೊಂಥರ ಗೈಡ್ ಲೈನ್ ಆಗಿ ನಾನು ಕರ್ಕೊಂಡು ಹೋಗ್ತಾ ಇರೋದು ಇವತ್ತು ಅವ್ರು ಹೇಳ್ಕೊಟ್ಟಂತ ವಿಚಾರಗಳು.
1: ಅವತ್ತಿನ ಪಾಠಗಳು ಕೂಡ ಇವತ್ತು ನಿಮ್ಮ ಜೀವನಕ್ಕೆ ಸಹಕಾರಿಯಾಗಿವೆ.
0: 100% ಮೇಡಮ್, 100%. ಸೊ ಅವ್ರೊಂದು ಹೇಳೋರು, ನೋಡು ನೀನ್ ಏನೇ ಕೆಲಸ ಮಾಡುದು, ಏನೇ ಮಾಡು ಅಂದ್ರೆ ಒಂದು ಕಸ ಗುಡಿಸ್ತೀಯಾ, ಯಾವ ರೀತಿ ನೀನ್ ಮಾಡ್ಬೇಕು ಅಂತಂದ್ರೆ, ಎಷ್ಟು ಮನಸ್ಸಿಟ್ಟು ಮನಸಾರೆ ಮಾಡ್ಬೇಕು ಅಂದ್ರೆ, ನೀನು ಹೆಮ್ಮೆ ಪಡ್ಬೇಕು, 4 ಜನ ಅದನ್ನ ಪ್ರಶಂಸಿಸ್ಬೇಕು, ಅಷ್ಟು ಎಫರ್ಟ್ ಹಾಕಿ ಮಾಡ್ಬೇಕು. ಯಾವ್ದನ್ನು ನೀನು ಅಯ್ಯೋ ಮಾಡ್ಬೇಕಲ್ಲ, ಇದನ್ನ ಓ ಹೇಳಿದಾರೆ ಸರಿ ಏನೋ ಮಾಡ್ಬಿಡ್ತೀನಿ ಅಂತ ಯಾವ್ದೇ, ಇದು ಬರೀ ಆಕ್ಟಿಂಗ್ ಅಂತಲ್ಲ, ನಿನ್ ಲೈಫ್ ಅಲ್ಲಿ ಏನೇ ಮಾಡಿದ್ರು ನೀನು ಫುಲ್ ಪ್ಯಾಷನ್ ಇಟ್ಟು ಮಾಡ್ಬೇಕು, ಇಲ್ಲ ಮಾಡಕ್ ಹೋಗ್ಬೇಡ, ಹೆಸರು ಹಾಳು ಮಾಡ್ಕೊಳ್ಬೇಡ, ಮಾತಿಗೆ ಬೆಲೆ ಕೊಡು, ಎಲ್ಡರ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಿನಗೆ ಕೋಪ ಬಂದ್ರೆ, ಎಸ್ಪೆಷಲಿ ನಾವು ಹುಡುಗರೆಲ್ಲ ಸ್ವಲ್ಪ ಆಗ ಈಗ ಜಗಳ ಆಡ್ಕೊಂಡ್ಬಿಡ್ತಾ ಇದ್ವಿ ನಾವು, ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಾಗ ಅವ್ರು ಹೇಳೋರು, ಎಷ್ಟು ಲಕ್ಷ ಎಷ್ಟು ಕೋಟಿ ಕಳ್ಕೊಳ್ತಾ ಇದ್ದೀರಾ ಒಬ್ರಿಗೊಬ್ರು ಈ ತರ ಜಗಳ ಆಡಿ ಅಂತ, ಅನ್ನೋದು ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದೀರಾ, ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾ ಇದ್ದೀರಾ, ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಏನ್ ಹೇಳ್ತಾರೆ, ಯಾವ ಲಕ್ಷ ಇದೆ, ಕಾಸದಲ್ವಲ್ಲ ಅಂದ್ರೆ, ಇಲ್ಲ ನಿಮ್ಮ ಜಗಳಕ್ಕೂ ನಿಮ್ಮ ಕೋಪಕ್ಕೂ ನಿಮ್ಮ ಖುಷಿಗೂ ಒಂದು ವ್ಯಾಲ್ಯೂ ಇಡಿ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಇದು ಮಾಡಕ್ ಹೋಗ್ಬೇಡಿ, ಜೀವನ ಇನ್ನೂ ತುಂಬಾ ದೊಡ್ಡದಿದೆ, ಇದೆಲ್ಲ ಒಂದು ವಿಚಾರನ ನೀವು ಜಗಳ ಆಡೋದು ಅಥವಾ ಕೋಪ ಮಾಡ್ಕೊಳ್ಳೋದು ಅಥವಾ ಪ್ರೀತಿ ಒಂದು ಖುಷಿ ಪಡೋದು, ಪ್ರತಿಯೊಂದಕ್ಕೂ ಒಂದು ಮೌಲ್ಯ ಇಡಿ. ಆವಾಗ ನಿಮಗೆ ನಿಮ್ಮ ಒಂದು ಫೀಲಿಂಗ್ಸ್ಗೂ ಆ ವ್ಯಾಲ್ಯೂ ಇದ್ದಾಗ ನೀವೆಲ್ಲ ಸಣ್ಣ ಪುಟ್ಟದಕ್ಕೆ ತಲೆಗೆಡಿಸ್ಕೊಳ್ಳಲ್ಲ, ದೊಡ್ಡ ದೊಡ್ಡ ವಿಚಾರಗಳಿಗೆ ನೀವು ಅವಾಗ ನೀವು ನಿಮ್ಮ ಎನರ್ಜಿಯನ್ನು ಸ್ಪೆಂಡ್ ಮಾಡ್ಬೋದು. ಅವತ್ತಿಗೆ ಅಷ್ಟು ಫುಲ್ ತಲೆ ಹೋಗಿರಲಿಲ್ಲ, ಮಚ್ ಲೇಟರ್ ಇನ್ ಮೈ ಲೈಫ್ ನನ್ನ ನಿಜ ಜೀವನದಲ್ಲಿ ಎಷ್ಟೋ ಬಾರಿ ಒಂದು ಸಕ್ಸಸ್ ಕಂಡಾಗ್ಲಾಗ್ಲಿ, ಫೇಲ್ಯೂರ್ ಕಂಡಾಗ್ಲಾಗ್ಲಿ, ಓಕೆ ಇದು ನನಗೆ ಎಷ್ಟು ಅಫೆಕ್ಟ್ ಆಗ್ಬೇಕು ಅನ್ನೋ ಫಿಲ್ಟರ್ ನನ್ನ ಕೈಯಲ್ಲಿದೆ ಅಂತ ನನಗೆ ಅರ್ಥ ಆಯ್ತು. ಸೊ ದೇರ್ ಫೋರ್ ನಾನು ಅದನ್ನ ಆಯ್ತು, ಇವತ್ತು ಇದೇನೋ ಮಿಸ್ಟೇಕ್ ಆಗಿದೆ ಅಥವಾ ನನಗೆ ಒಂದು ಫೇಲ್ಯೂರ್ ಎಂದು ಫೇಲ್ ಆಗಿದ್ದೀನಿ, ಇದನ್ನ ನಾನು ಕಲ್ತು ನಾನು ಹೇಗೆ ಸಕ್ಸಸ್ ಆಗ್ಬೇಕು ಅನ್ನೋದನ್ನೇ ನೋಡ್ತೀನೋ, ಅಯ್ಯೋ ನನಗೆ ಹಿಂಗಾಗೋಯ್ತು, ನನಗೆ ಯಾಕೆ ಹಿಂಗಾಯ್ತು, ಏನೋ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡಿರೋ ಬದಲು ಅದೊಂದು ಲೆಸನ್ ಅಂತ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅನ್ನೋ ಒಂದು ಏನೊಂದು ಎಕ್ಸ್ಟ್ರಾಡಿನರಿ ಒಂದು ಲೆಸನ್ ಇದೆಯಲ್ಲ, ಅದು ಶಂಕರ್ನಾಥ್ ಸರ್ ಇಂದಾನೆ.
1: ಕಳೆದಿದ್ರ ಬಗ್ಗೆ ಚಿಂತಿಸಿ ಫಲವಿಲ್ಲ ಅನ್ನುವಂಥದ್ದು
0: ಅಬ್ಸಲ್ಯೂಟ್ಲಿ. ಆದ್ರೆ ತುಂಬಾ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಅಥವಾ ಎಲ್ಲಿ ಹೋದ್ರೆ ಒಂದು ಒಂದು ಪಾರ್ಟಿ ಆಗ್ಲಿ, ಒಂದು ಟ್ರಿಪ್ ಆಗ್ಲಿ, ಎಷ್ಟು ನಾವು ಒಂದು ಸಕ್ಕದಾಗಿ ಎಂಜಾಯ್ ಮಾಡ್ಬೇಕು, ನಾಳೆ ನಾಳಿದ್ದು ಅದೆಲ್ಲ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾದ್ ಬಾರ್ದು

0: ಇವತ್ತಿಗೆ ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಕಲ್ತಿದ್ದು ಅಂಬರೀಷ್ ಸರ್ ಅಂತ. ಅವ್ರ ಯಾಕಂದ್ರೆ ಅವ್ರು ಯಾವತ್ತು ಒಂದು ದಿನಾನು ಅವರು ನಾಳಿದ್ ಬಗ್ಗೆ ಆಚೆ ನಾಳಿದ್ ಬಗ್ಗೆ ನೋ ಯೋಚನೆ ಮಾಡಿದವ್ರೆ ಅಲ್ಲ, ನಂಗೂ ಗೊತ್ತಿಲ್ಲ. ಎಲ್ಲಿ ಎಲ್ಲಿರ್ತಾರೋ ಅಲ್ಲೇ ಏನೋ ವೇರ್ ಹೀಸ್ ದ ಪಾರ್ಟಿ ಇಸ್ ದೇರ್ ಅಂತ ಆತರ ಏನೋ ನೈಸ್ ವೇ. ಸೊ ಆತರ ಅವ್ರು ಇದ್ ಮಾಡಿದಾರೆ. ರವಿಚಂದ್ರನ್ ಸರ್ ಏನು ಲಾರ್ಜರ್ ದನ್ ಲೈಫ್, ಅವರ ವಿಶುವಲೈಸೇಷನ್, ಅವರ ಸಿನಿಮಾಗಳಲ್ಲಿ ಯಾವ್ದೋ ಒಂದು ಬೈಕ್ ಇರಲ್ಲ, ಇದ್ರೆ 1,000 ಬೈಕ್ ಇರುತ್ತೆ, ಒಂದು ಕಾರ್ ಎಲ್ಲ 10,000 ಕಾರ್ಗಳು ಇರ್ತದೆ. ಒಂದ್ ಸೆಟ್ ಅಂತಂದ್ರೆ ಸಣ್ಣ ಮನೆ ಇರೋ ಸಿನಿಮಾ ನೋಡೇ ಇಲ್ಲ ನಾನು ಅವ್ರದ್ದು, ಎಲ್ಲಾನು ಬಂಗ್ಲೆಗಳಲ್ಲಿ ಇರೋ ತರ ಒಂದು ಇದು. ಅವ್ರ ಹತ್ರ ಕಲ್ತಿದ್ದು ಒಂದಷ್ಟಿದೆ ಆತರ. ಬೇರೆ ಬೇರೆ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ಇರೋ ಪ್ರೀತಿ, ಅವರು ಶಾರ್ಟ್ ಏನು ಆಕ್ಟಿಂಗ್ ಮಾಡೋ ಒಂದು ಹೇಗೆ ಅವರು ಪಾತ್ರದೊಳಗಿರ್ತಾರೋ, ಆ ಪಾತ್ರ ಮುಗ್ದಿದ ತಕ್ಷಣ ಒಂದು ಸಣ್ಣ ಮಗು ತರ ಆಗೋರು ಅವರು. ನಮ್ ಜೊತೆನೆ ಆಟ ಆಡೋರು, ಕ್ರಿಕೆಟ್ ಆಡೋರು. ನನಗೆ ಮ್ಯಾಕ್ಸಿಮಮ್ ಅವ್ರ ಜೊತೆ ನೆನಪ ಇರೋದು ಕ್ರಿಕೆಟ್ ಆಡೋದು ಅಥವಾ ಏನೋ ಒಂದು ತಮಾಷೆ ಮಾಡ್ಕೊಂಡು ಯಾರಿಗಾದ್ರೂ ಏನೋ ಟ್ರಬಲ್ ಮಾಡ್ಕೊಂಡಿರೋದೇ ನೆನಪ ಇದೆ ಹೊರ್ತುನು. ಆಕ್ಟಿಂಗ್ ತುಂಬಾ ಕಮ್ಮಿ ಮೆಮರಿ ನನಗೆ. ಸೊ ಈ ತರ ಮೇಡಮ್ ಎಲ್ಲ ಪ್ರತಿಯೊಬ್ರು ಅವ್ರವ್ರದೇ ಆದಂತ ಒಂದು ಏನೋ ನಾನ್ ಅವ್ರ ಹತ್ರ ಎಲ್ಲ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಬಟ್ ಮೇಜರ್ ಅಡಿಪಾಯ ಮೇಜರ್ ಬುಡ ಶಂಕರ್ನಾಗ್ ಸರ್.
1: ಓಕೆ, ಈಗ ಮಾಲ್ಗುಡಿ ಡೇಸ್ ಆರ್ ಕೆ ನಾರಾಯಣ್ ಅವ್ರದ್ದು, ಅವರು ಬಿಂಬಿಸಿದಂತಹ ರೀತಿ ನಿಮ್ಮ ಮೇಲೆ
0: ಅದು. ಸೊ ನನಗೆ ತುಂಬಾ ಸತಿ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀನಿ, ನನಗೆ ಅಫ್ಕೋರ್ಸ್ ನಂಬರ್ 1 ನ್ಯಾಷನಲ್ ಅವಾರ್ಡ್ ಪ್ರೆಸಿಡೆಂಟ್ ಇಂದ ಕೈಯಿಂದ ಸಿಗೋ ಅವಾರ್ಡ್ ನಂದು ಹೈಯೆಸ್ಟ್ ಬರುತ್ತೆ. ಬಟ್ ಅದಕ್ಕೆ ನೆಕ್ಸ್ಟ್ ಪ್ರಾಬಬ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ಗಿಂತ ಜಾಸ್ತಿ ನನಗೆ ಒಂದು ಖುಷಿ ಕೊಟ್ಟಂತ ವಿಚಾರ ಮಾಲ್ಗುಡಿ ಡೇಸ್ ಆಗಿ ಶೂಟಿಂಗ್ ಎಲ್ಲ ಆಗಿ ಸಕ್ಸಸ್ ಆದ್ಮೇಲೆ ಒಂದು ವುಡ್ಲ್ಯಾಂಡ್ಸ್ ಅಂತ ಬೆಂಗಳೂರಲ್ಲಿ ಒಂದು ಹೋಟ್ಲ್ ಇದೆ, ಅಲ್ಲಿ ಒಂದು ಸಕ್ಸಸ್ ಪಾರ್ಟಿ ಅಂತ ಅರೇಂಜ್ ಮಾಡಿ ಎಲ್ಲರೂ ನಾವೆಲ್ಲ ಕರೆದಿದ್ರು. ಆಗ ಆರ್ ಕೆ ನಾರಾಯಣ್ ಸರ್ ಅಲ್ಲಿ ಇದ್ರು, ನಾನು ಶಂಕರ್ ನಾಗ್ ಸರ್, ಆರ್ ಕೆ ನಾರಾಯಣ್ ಸರ್ ಮತ್ತೆ ಪ್ರೊಡ್ಯೂಸರ್ ಟಿ ಎಸ್ ನರಸಿಂಹನ್ ಸರ್, ಅವ್ರು ಕರೆದ್ರು ನನ್ನ ಹತ್ರ ಬಂದ್ಬಿಟ್ಟು ಬೆನ್ ತಟ್ಬಿಟ್ಟು ಗುಡ್ ಜಾಬ್, ಯು ಆರ್ ಎಕ್ಸಾಕ್ಟ್ಲಿ ಹೌ ಐ ಇಮ್ಯಾಜಿನ್ ಸ್ವಾಮಿ ಟು ಬಿ ಅಂತಂದ್ರು. ಅವತ್ತಿಗೆ ಅದರದ್ದು ಆ ಮಾತುಗಳದ್ದು ತೂಕ ಗೊತ್ತಿರಲಿಲ್ಲ ನನಗೆ. ಓ ಸ್ವಾಮಿ ಪಾತ್ರ ಅವ್ರು ಹೆಂಗೆ ಕಂಡ್ರು ನಾನು ಹಾಗೆ ಪರ್ಫಾರ್ಮ್ ಮಾಡಿದೀನಿ ಅಂತ ಒಂದು ಅಪ್ರಿಶಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಅಂಕಲ್ ಅಂತ ಅಂದ್ಬಿಟ್ಟೋದೆ ನಾನು. ನಾನು ನೆಕ್ಸ್ಟ್ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಗ್ರಾಜ್ಯುಯೇಷನ್ ಮಾಡಿದಾಗ ಮೈಸೂರು ಯೂನಿವರ್ಸಿಟಿಯಿಂದ ಅದರದ್ದು ವ್ಯಾಲ್ಯೂ ಅದರದ್ದು ತೂಕ ಅವತ್ತ ಅರ್ಥ ಆಯ್ತು ನನಗೆ. ಒಂದು ಆಲ್ಮೋಸ್ಟ್ ಒಂದು ಇನ್ನೊಂದು 10 years ಆದ್ಮೇಲೆ ಡೆಫಿನೆಟ್ಲಿ ಅವ್ರಿಗೆ ನಾನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಗೊತ್ತು. ಜೊತೆಗೆ ಇಡೀ ಭಾರತ ಮತ್ತೆ ಇಡೀ ರಾಜ್ಯ ಅದನ್ನ ಪ್ರೀತಿಸಿದೆ ಅಂತ ಗೊತ್ತಿರುವಾಗ ಡೆಫಿನೆಟ್ಲಿ ಏನೋ ಚೆನ್ನಾಗಿ ಮಾಡಿದೀನಿ ಅನ್ಸುತ್ತೆ.
1: ಹೌದಾ? ಈಗ ನೀವು ಅಷ್ಟೆಲ್ಲ ನಟನೆ ಮಾಡುವಾಗ, ನಟನೆ ಮಾಡಿ ಹೊರಗಡೆ ಬರ್ತಾ ಇದ್ರಿ, ಮತ್ತಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರಿ, ಪಬ್ಲಿಕ್ ನಿಮ್ಮನ್ನ ನೋಡ್ತಾ ಇದ್ದಂತಹ ರೀತಿ
0: ಆಗ. ಸೊ ಒಂದು ನನಗೆ ಪುಣ್ಯ ಅನ್ಸುತ್ತೆ ಮೇಡಮ್, ಇವತ್ತು ಕಂಪೇರ್ ಮಾಡಿದ್ರೆ ಅವತ್ತು ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಅಂತ ಇಲ್ದೇ ಇದ್ದಿದ್ದು ಒಂದು ರೀತಿ ನನಗೆ ಒಂದು ತಕ್ಕ ಮಟ್ಟಿಗೆ ಒಂದು ನಾರ್ಮಲ್ ಲೈಫ್ ಇರೋ ಒಂದು ಸಾಧ್ಯತೆ ಇರ್ತಾ ಇತ್ತು. ಅಫ್ಕೋರ್ಸ್ ನಾನು ಎಲ್ಲೇ ಹೋದ್ರು ನನ್ನ ರೆಕಗ್ನೈಸ್ ಮಾಡೋದು, ಬಂದು ಶೇಕ್ ಹ್ಯಾಂಡ್ ಮಾಡೋದು, ಆಟೋಗ್ರಾಫ್ ತಗೊಳ್ಳೋದು, ಹಾಗೆಲ್ಲ ಯಾವ ಫೋಟೋಗಳು ತಗೊಳ್ತಾ ಇರಲ್ಲ, ಸೆಲ್ಫಿಗಳು ಇರ್ತಾ ಇಲ್ಲ. ಸೊ ತುಂಬಾ ಕಾಸಿರೋರ ಹತ್ರ ಮಾತ್ರ ಒಂದು ಕ್ಯಾಮ್ರಾ ಇರೋದು. ಸೊ ಅಲ್ಲಿ ಅಲ್ಲೊಂದು ಇಲ್ಲೊಂದು ಒಂದು ಫೋಟೋ ಇರ್ತಾ ಇದೆ. ಬಟ್ ಮೆಜಾರಿಟಿ ಆಗೆಲ್ಲ ಏನು ಅಂತಂದ್ರೆ ಮಾತಾಡಿಸಿ ಒಂದು ಶೇಕ್ ಹ್ಯಾಂಡ್ ಮಾಡಿ ಒಂದು ಆಟೋಗ್ರಾಫ್ ತಗೊಳ್ತಾ ಇದ್ರು. ಬಟ್ ಮೋರ್ ದನ್ ಎನಿಥಿಂಗ್ ನನಗೆ ತುಂಬಾ ಖುಷಿ ಕೊಡುವಂತ ಟೈಮ್ ಆ ಟೈಮಲ್ಲಿ ತುಂಬಾನೇ ಒಳ್ಳೆ ನನಗೆ ಡೆವಲಪ್ ಆಗಿರೋದೇನು ಅಂತಂದ್ರೆ, ನಾನು ಸ್ವಲ್ಪ ಅವಾಗ್ಲೂ ಅಷ್ಟೇ ಈಗಲೂ ಅಷ್ಟೇ ಸ್ವಲ್ಪ ತಿಂಡಿಗಳ ಬಗ್ಗೆ ತುಂಬಾನೇ ಆಸೆ ಜಾಸ್ತಿ ನನಗೆ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ತಿಂಡಿಗಳ ಬಗ್ಗೆ. ಇಡ್ಲಿ ವಡೆ ನನ್ ಬೇಕಾದ್ರೆ ಮಸಾಲೆ ದೋಸೆ ಕೊಟ್ಟೆ ಅನ್ನ ಕಿಡ್ನಾಪ್ ಮಾಡ್ಬೋದಾಯ್ತು ಒಂದ್ ಟೈಮಲ್ಲಿ. ಸೊ ಈ ತರದೆಲ್ಲ ತುಂಬಾ ಯಾವ್ದು ಮೈ ಒಳ್ಳೇದಲ್ವೋ ಅದೆಲ್ಲ ತುಂಬಾ ಇಷ್ಟ ನನಗೆ. ಎಲ್ಲೇ ಹೋದ್ರು ಇದು ಆ ಟೈಮಲ್ಲಿ ಎಲ್ಲೋ ನಾನು ಯಾವ್ದೋ ಇಂಟರ್ವ್ಯೂ ಹೇಳಿದ್ದೆ ಅನ್ಸುತ್ತೆ. ಸೊ ಎಲ್ಲೋದ್ರು ಒಳ್ಳೊಳ್ಳೆ ಊಟ ಮಾತ್ರ ಮನೆಯಲ್ಲಾಗ್ಲಿ ಹೋಟ್ಲ್ಗಳಲ್ಲಾಗ್ಲಿ ತುಂಬಾ ಚೆನ್ನಾಗಿ ಊಟಗಳು ಸಿಗ್ತಾ ಇತ್ತು, ಸ್ಪೆಷಲ್ ಸ್ಪೆಷಲ್ ಊಟಗಳು ಬರೋದು ನನಗೆ. ಸೊ ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರೀತಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ನನ್ನ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಅದಕ್ಕೆ ಎಂಡೇ ಇಲ್ಲ ಮೇಡಮ್.
1: ಹೌದು, ಅವಾಗೆಲ್ಲ ಗೊತ್ತಾಗ್ತಾ ಇತ್ತ, ಹೌದು ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ, ನನಗೆ ಹಿಂಗೆಲ್ಲ ಕೊಡ್ತಾ ಇದ್ದಾರೆ, ನನಗೆ ಪ್ರಶಸ್ತಿಗಳು ಬರ್ತಾ ಇದೆ ಅನ್ನುವಂಥದ್ದು ಏನಾದ್ರು ತಿಳಿತಾ ಇತ್ತ ಅಂತ. ಆಗ
0: ನನಗೆ ಒಂದು 10-15% ಇತ್ತು ಮೇಡಮ್, ಆದ್ರೆ ಏನೋ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ಜೊತೆಗೆ ಅದೇ ತರ ಪ್ರೆಷರ್ ಇರ್ತಾ ಇತ್ತು, ಯಾಕಂದ್ರೆ ನಾವು ಒಂದು ಭಾಗ ಮಾತ್ರ ನೋಡ್ತೀವಿ, ಏನು ನಾನು ಆಕ್ಟ್ ಮಾಡಿದ ಮೇಲೆ ಬರುವಂತ ಪ್ರಶಂಸೆ, ಬಟ್ ಮಾಡುವಾಗ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ನಮ್ಮೊಬ್ರಿಗೆ ಮಾತ್ರ ಗೊತ್ತು. ಸೊ ಪ್ರತಿ ನಾನು ಮೆಟ್ಟಲು ಏರ್ತಾ ಏರ್ತಾ ಅದ್ರ ಮೇಲೆ ನನ್ನ ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ ಅದೇ ತರ ಬಿಲ್ಡ್ ಆಗ್ತಾ ಇತ್ತು. ಸೊ ನಾನು ಲಾಸ್ಟ್ ಅಲ್ಲಿ ಹಿಂಗ್ ಮಾಡಿದೀನಿ, ನೆಕ್ಸ್ಟ್ ಅಲ್ಲೂ ಅದಕ್ಕೆ ಚೆನ್ನಾಗಿ ಮಾಡ್ಬೇಕು, ಅದಕ್ಕೆ ನೀವು ಇನ್ನೂ ಚೆನ್ನಾಗಿ ಮಾಡ್ಬೇಕು, ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಏನಂತಾರೆ ಇದೆ ಕ್ವಾಲಿಟಿ ಆಫ್ ವರ್ಕ್ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ಕೆಳಗ್ ಬೀಳಬಾರ್ದು ಅನ್ನೋ ಒಂದು ಏನು ಒಂದು ಪ್ರೆಷರ್ ಇದೆ, ಅದು ತುಂಬಾ ಕಮ್ಮಿ ಜನಕ್ಕೆ ಅದು ಅರ್ಥ ಆಗುತ್ತೆ.

0: ಗ್ಲಾಮರಸ್ ವರ್ಲ್ಡ್ ನಮ್ದು, ಎಲ್ಲಾ ಚೆನ್ನಾಗ್ ಕಾಣಿಸುತ್ತೆ. ಬಟ್ ನನ್ನ ಟೈಮ್ ಅಲ್ಲಿ ಈ ಡಿಜಿಟಲ್ ಇಲ್ದೆ ಇದ್ರಿಂದ ಫಿಲ್ಮ್ ಏನೊಂದು ನಿಮ್ ಗೊತ್ತಿರ್ಬೋದು, ಒಂದು ಫಿಲ್ಮ್ ರೋಲ್ ಅಂತ ಒಂದು 36 ಫಿಲ್ಮ್ಸ್ ಒಂದು ಇರೋದು, ಅದನ್ನ ಹಾಕಿದ್ರೆ 36 ಫೋಟೋ ಮಾತ್ರ ತೆಗಿಟ್ಟಾಗದು, ಅದನ್ನೆಲ್ಲ ಪ್ರೊಸೆಸ್ ಮಾಡಿ ಒಂದು ಆಲ್ಬಮ್ ಮಾಡುವಷ್ಟರಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅದು. ನಮಗೆ ಒಂದು ಸೆಕೆಂಡ್ಗೆ 24 ಚಿತ್ರ ಆತರ ಒಂದು ಸೆಕೆಂಡ್ ಹೋಗುತ್ತೆ ಆ ಸಿನಿಮಾ ರೀಲ್. ಸೊ ಮಿಸ್ಟೇಕ್ ಮಾಡೋಂಗಿಲ್ಲ. ಎರಡನೇದು ತುಂಬಾ ಸತಿ ಮಿಸ್ಟೇಕ್ ಮಾಡಿದ್ರೆ ಅದು ಒಳ್ಳೇದಲ್ಲ, ಅಂದ್ರೆ ಒಬ್ಬ ಕ್ಯಾರೆಕ್ಟರ್ ಆಕ್ಟರ್ ಕರಿಯರ್ ಗೆ ಅಲ್ಲಿ ಸ್ವಲ್ಪ ಬೇಗ ನಿಂತು ಹೋಗುತ್ತದೆ. ಯಾಕಂದ್ರೆ ನಾನು ತುಂಬಾ ಖರ್ಚು ಮಾಡಿಸ್ತಾ ಇದ್ದೀನಿ ಫಿಲ್ಮ್ ರೋಲ್ ಪ್ರೊಡ್ಯೂಸರ್ ಗಾಗ್ಲಿ, ಮತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಮೂರನೇ ಇನ್ನೊಂದು ದೊಡ್ಡ ಸ್ಟ್ರೆಸ್ ಏನು ಅಂತಂದ್ರೆ ನಾನೊಬ್ನೇ ಅಲ್ಲ, ಯಾಕಂದ್ರೆ ಇನ್ನೊಂದು 4-5 ಆಕ್ಟರ್ಗಳು ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ, ಲೆಜೆಂಡ್ಸ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಅವರು ಅವ್ರದೇ ಒಂದು ಸ್ಟ್ಯಾಂಡರ್ಡ್, ಅವರು ಒಂದು ಪರ್ಫೆಕ್ಷನ್, ಅವರು ಅವರ ಕ್ಯಾಲಿಬರ್ ಅಂಡ್ ಪರ್ಫಾರ್ಮೆನ್ಸ್ ಒಂದು ಲೆವೆಲ್ ತಂದಿರ್ತಾರೆ. ನಾನು ಸೊ ಅವ್ರ ಮುಂದೆ ನಾನು ಕಳೆದು ಹೋಗಬಾರ್ದು, ನಾನು ಅದಕ್ಕಿಂತ ಅವ್ರು ಮೀರ್ಸಕ್ಕಾಗಲ್ಲ. ಮ್ಯಾಚ್ ಆದ್ರೂ ಮಾಡ್ಬೇಕು ಅನ್ನೋ ಒಂದ್ ಏನ್ ಪ್ರೆಷರ್ ಇತ್ತಲ್ಲ ಅದು ತುಂಬಾನೇ ಇರ್ತಾ ಇತ್ತು ನನ್ ಮೇಲೆ. ಸೊ ಈ ಖುಷಿ ಆಗ ಈಗ, ಬಟ್ ಪ್ರೆಷರ್ ಮತ್ತೆ ಅದೇನದು ನೆಕ್ಸ್ಟ್ ಇನ್ನು ನಾನ್ ಮಾಡ್ಬೇಕು, ಚೆನ್ನಾಗ್ ಮಾಡ್ಬೇಕು, ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಬಾರ್ದು ಅನ್ನೋ ಪ್ರೆಷರ್ ಅದನ್ನ ನನ್ನ ಎರಡೂ ಕಾಲಿನ ನೆಲದ ಮೇಲೆ ಕ್ಲೀನ್ ಆಗಿ ಇಟ್ಟಿರ್ತಾ ಇತ್ತು ಮೇಡಮ್.
1: ಹೌದು, ಇಷ್ಟೆಲ್ಲದ್ರ ಮಧ್ಯೆ ನನಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಹೌದು, ಈ ಸ್ವಾಮಿ ಪಾತ್ರದ ಬಗ್ಗೆ ನಟನೆಯನ್ನ ಮಾಲ್ಗುಡಿ ಡೇಸಲ್ಲಿ ಮಾಡಿದಿರಿ, ಅದರಲ್ಲಿ ಯಾವುದು ನಿಮಗೆ ನೆನಪಿರುವಂತದ್ದು, ತುಂಬಾ ಕಾಡಿರುವಂತಹ ಒಂದು ಸೀನ್ ಅಥವಾ ಶೂಟಿಂಗ್ ಯಾವುದು?
0: ತುಂಬಾ ಎರಡು ಮೂರು ಇದೆ ಆತರ. ಆ ಇದರಲ್ಲಿ ನಾನು ಖುಷಿ ಪಟ್ಟರಂತ ಒಂದಷ್ಟು ಸೀನ್ಗಳು ತುಂಬಾ ಚೆನ್ನಾಗಿದೆ. ಅದು ತುಂಬಾನೇ ಫೇಮಸ್ ಆಗಿದೆ. ಅದಾದ್ಮೇಲೆ ನಾನು ಗಿರೀಶ್ ಕಾರ್ನಾಡ್ ಅವ್ರ ನನ್ನ ತಂದೆ ಪಾತ್ರ ಮಾಡ್ತಾರೆ. ಅವ್ರು ಇನ್ ರಿಯಲ್ ಲೈಫ್ ತುಂಬಾ ತುಂಬಾ ಮೃದು ಅನ್ನ ಒಳ್ಳೆಯವರು, ಬಟ್ ಸ್ಟ್ರಿಕ್ಟ್ ಅಲ್ಲಿ ಬಂದು ಆತರ ಒಂದು ಸ್ಟ್ರಿಕ್ಟ್ ಒಂದು ಮುಖ ಕೊಟ್ಟಿದ ತಕ್ಷಣ ನನ್ಗೆ ನಿಜವಾಗ್ಲೂ ಭಯ ಬರೋ ಲೆವೆಲ್ಗೆ ಅದು ಆತರ ಒಂದು ಪರ್ಫಾರ್ಮೆನ್ಸ್ ಕೊಡೋರು. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವರ ರೂಮ್ ಯೂಸ್ ಮಾಡಕ್ಕೆ ಒಪ್ಕೊಳ್ತಾರೆ ಅವರು, ನನ್ನ ಸ್ನೇಹಿತ ರಾಜಂ ಬರ್ತಾನೆ ಅವ್ರ ರೂಮ್ ಕೊಡಕ್ಕೆ ಒಪ್ಕೊಳ್ತಾರೆ. ಆಗ ನಾನು ತುಂಬಾ ಪಿತಾಜಿ ಆ ಪಚ್ಚೆ ಪಿತಾಜಿ ಅಂತೀನಿ. ಅದು ತುಂಬಾನೇ ಸೂಪರ್ ಹಿಟ್ ಆಯ್ತು, ಅದು ತುಂಬಾನೇ ಚೆನ್ನಾಗೂ ಬಂತದು. ಅವರು ಅವ್ರ ನಕ್ಕಿರೋದು, ನಾನು ನಕ್ಕಿರೋದು, ಜೊತೆಗೆ ಬೇಜಾರು ಕೊಡುವಂಥದ್ದು ಅಫ್ಕೋರ್ಸ್ ನಾನು ಕ್ರಿಕೆಟ್ ಮ್ಯಾಚ್ ಮಿಸ್ ಮಾಡ್ಬಿಡ್ತೀನಿ, ನಾನು ಕಳೆದು ಹೋಗ್ತೀನಿ, ರಾಜಮ್ಮ ಬೇಜಾರು ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಮಾತಾಡದಿರೋ ಹೊರಟೋಗ್ತಾನೆ. ಅದು ಇವತ್ತವರೆಗೂ ನನಗೆ ಮೋಸ್ಟ್ ಕಾಮನ್ ಮೆಸೇಜ್ ಆನ್ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಬರೋದು, ನೀವ್ ಆತರ ಯಾಕೆ ಮಾಡಿದ್ರಿ, ನೀವ್ ಮೀಟ್ ಮಾಡಿ ಮಾತಾಡ್ಬೇಕಾಗಿತ್ತು, ನೀವು ಈ ಓಡೋಗ್ ಮಾತಾಡ್ಬೋದಾಗಿತ್ತು, ಈ ತರ ಮಾಡಬಾರ್ದಾಗಿತ್ತು, ನಮ್ಗೆ ವಿ ವೆರ್ ಹಾರ್ಟ್ ಬ್ರೋಕನ್, ನಮ್ಗೆ ಇವತ್ತವರೆಗೂ ನಮ್ಗೆ ಅದು ಇಷ್ಟ ಇಲ್ಲ ಅದು ಅಂತೆಲ್ಲ ಹೇಳ್ತಾರೆ. ಬಟ್ ಅಫ್ಕೋರ್ಸ್ ನಾನೆಲ್ಲ ಬರ್ತಿರೋದು ಆಕೆ ಬಟ್ ಅದು ನಿಜವಾಗ್ಲೂ ನಾನು ಸ್ವಾಮಿ ಅಲ್ಲದೆ ಅದನ್ನ ನಾನು ನೋಡಿದ್ರೆ ನನಗೂ ಬೇಜಾರಾಗುತ್ತೆ ಅದು. ಸೊ ಡೆಫಿನೆಟ್ಲಿ ಅದು ಒಂಥರ ಟಚಿಂಗ್ ಒಂದು ಸೀನ್. ಅದರ ಜೊತೆಗೆ ನನಗೆ ತುಂಬಾ ಜನ ಗೊತ್ತಿದೆಯಲ್ಲೋ, ಬರೀ ಸ್ವಾಮಿ ಪಾತ್ರ ಅಲ್ದಿರ ನಾಗ ಅಂತ ಎರಡು ಎಪಿಸೋಡ್ ನಾನು ಸ್ನೇಕ್ ಚಾರ್ಮರ್ಸ್ ಅನ್ನೋದು ಹಾವಾಡಿಗನ್ ಮಗ, ಹಾವಾಡಿಗನ್ ರೋಲ್ ಮಾಡಿದ್ರು ಶಂಕರ್ನಾಗ್ ಸರ್, ನಾನು ಅವ್ರ ಮಗನ ಪಾತ್ರ, ಇದು ಎರಡು ಎಪಿಸೋಡ್ ಲಾಸ್ಟ್ ಸೀಸನ್ ಅಲ್ಲಿ ಮಾಡಿದ್ದೆ. ಅದು ನಾನು ತುಂಬಾ ಎಂಜಾಯ್ ಮಾಡಿದಂತ ಪಾತ್ರ, ಯಾಕಂದ್ರೆ ನಿಜವಾದ ಹಾವು ಕೈಯಲ್ಲಿತ್ತು, ಒಂದು ಕೋತಿ ಇತ್ತು, ಇವ್ರಗಳ ಜೊತೆ ನಾವು ಆಕ್ಟ್ ಮಾಡೋದಿದೆಯಲ್ಲ, ಅದರದ್ದು ಕಷ್ಟ, ಅದರದ್ದು ಚಾಲೆಂಜ್ ಬೇರೆ. ತಮಾಷೆ ಏನಂತಂದ್ರೆ, ಕೋತಿ ಒಳ್ಳೆ ಟ್ರೈನ್ ಆಗಿದೆ ಅದು ಮಾಡ್ತಿದ್ರೆ ಇಲ್ಲ, ಅದು ತುಂಬಾ ಕಷ್ಟ ಕೊಡ್ತಾ ಇತ್ತು. ಹಾವು ಯಾವ ಟ್ರೈನಿಂಗು ಇಲ್ಲ, ಅದು ಆರಾಮಾಗಿ ನಾವು ಅಂದ್ರೆ ಶಂಕರ್ನಾಗ್ ಸರ್ ತಮಾಷೆ ಹೇಳೋರು, ಎಷ್ಟೋ ಕೋ ಆಕ್ಟರ್ ಗಳಿಂದ ಯಾವ ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಿ ಕೆಲಸ ಮಾಡ್ತಾರೆ, ಅವ್ರು ತಮಾಷೆ ಹೇಳ್ತಾ ಇದ್ರು. ಅಷ್ಟು ಏನೋ ಕೋಆಪರೇಟ್ ಮಾಡ್ಕೊಂಡು ನಾವು ಹೆಂಗೆ ಅದನ್ನ ಮಾಡಿಸ್ಬೇಕು ಅಂತಿದ್ರು ಅದು ಮಾಡ್ತಾ ಇತ್ತು. ಸೊ ಅದು ನನಗೆ ಹೃದಯಕ್ಕೆ ತುಂಬಾ ಕ್ಲೋಸ್ ಆಗಿರೋದು ಅದು.
1: ಕಷ್ಟ ಅಂತ ಅನ್ಸಿದ್ದು
0: ಅದೇ ಈ ಹಿಂದಿ ಲ್ಯಾಂಗ್ವೇಜ್ ಮೇಡಮ್, ದೊಡ್ಡ ದೊಡ್ಡ ಡೈಲಾಗ್ ಇದ್ಬಿಡೋದು ಎಷ್ಟು ಅಂತ ನೆನ್ಪಿಟ್ಕೊಳ್ಳೋದು, ಅದು ಶಂಕರ್ನಾಗ್ ಸರ್ ಬೇರೆ, ಅವ್ರದ್ದು ಒಂದ್ಸತಿ ವಿಜುವಲೈಸೇಷನ್ ಏನಾದ್ರು ಮಾಡಿದ್ರು ಅಂದ್ರೆ ಅದು ಕಾಂಪ್ರಮೈಸ್ ಮಾಡಲ್ಲ ಅವರು. ಸೊ ಒಂದೊಂದ್ಸತಿ ನಾನು ಸ್ಕೂಲ್ ಇಂದ ಹೊರಗಡೆ ಬಂದು ಫ್ರೆಂಡ್ಸ್ ಜೊತೆ ನಾವು ಮಾತಾಡ್ಕೊಂಡ್ ಬರ್ತೀನಿ, ಉರ್ದ ಡೈಲಾಗ್ ಇರುತ್ತೆ, ಅಲ್ಲಿಂದ ಹೊರಗಡೆ ಬಂದು ಹಂಗೆ ಕಂಟಿನ್ಯೂ ಆಗುತ್ತೆ, ಕ್ರೇನ್ ಶಾಟ್ ಅಂತ ಅಂದ್ರೆ ಮೇಲ್ಗಡೆ ಹೋಗ್ಬೇಕು, ಈ ತರ ಒಂದು ಒಂದೂವರೆ ಪೇಜ್ ಎರಡು ಪೇಜ್ ಇದ್ದಾಗ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರೆಸ್, ಸಿಕ್ಕಾಪಟ್ಟೆ ಟೆನ್ಷನ್, ನಾನು ಅಂದ್ರೆ ಡೈಲಾಗ್ ಮರಿಬಾರ್ದು ಅಂತ. ಅದು ಬಿಟ್ರೆ ಬೇರೆ ಏನಿಲ್ಲ.
1: ಓಕೆ, ಹಾಗೆ ಈಗ ನನ್ಗೆ ಒಂದು ಕಾಡ್ತಾ ಇರುತ್ತೆ, ಸಿನಿಮಾ ಅಥವಾ ಮಾಲ್ಗುಡಿ ಡೇಸ್ ಯಾವ್ದು ನಿಮ್ಮ ಆಯ್ಕೆ?
0: ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳಿದ್ರಿ. ತುಂಬಾ ಜನಕ್ಕೆ ಕೇಳಿದವರಿಗೆ ನಿಮಗೂ ಗೊತ್ತಿಲ್ದಿರೋ ವಿಚಾರ ಏನು ಅಂತಂದ್ರೆ, ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ಅಂತ ಫಸ್ಟ್ ಸ್ವಾಮಿ ಅಂತ ಫಿಲ್ಮ್ ಹಿಂದಿ ಫೀಚರ್ ಫಿಲ್ಮ್ ಶೂಟ್ ಮಾಡಿದ್ರು ಶಂಕರ್ನಾಥ್ ಸರ್. ಸೊ ಅದು ನ್ಯಾಷನಲ್ ಅವಾರ್ಡ್ ಬಂದಿದ್ದು, ಅದು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಲ್ಲ, ಆ ಫಿಲ್ಮ್ ಬಂದಿದ್ದು, ಅದು ದೂರದರ್ಶನ ಟೆಲಿಕಾಸ್ಟ್ ಆಯ್ತು. ಅದಾದ್ಮೇಲೆ ಅಂದ್ರೆ ನಾವು ಅದು ಟೆಲಿಕಾಸ್ಟ್ ಆಗ ಮುಂಚೆ

0: ಆದ್ಮೇಲೆ ಫಿಲ್ಮ್ ಥಿಯೇಟ್ರಿಕಲ್ ರಿಲೀಸ್ ಬದಲು ಇನ್ನೊಂದಷ್ಟು ನಾವು ಶೂಟಿಂಗ್ ಎಕ್ಸ್ಟ್ರಾ ಮಾಡಿ ನಾವು ಆ 8 ಎಪಿಸೋಡ್ ಸೀರಿಯಲ್ ಆಗಿ ಕನ್ವರ್ಟ್ ಮಾಡಿದ್ರು. ಆಗ ಪ್ರೊಡ್ಯೂಸರ್ ಗೆ ಸ್ವಲ್ಪ ಹೆಸಿಟೇಷನ್ ಇತ್ತು ಅನ್ಸುತ್ತೆ, ಸಿನಿಮಾ ರೀತಿ ರಿಲೀಸ್ ಮಾಡೋದಕ್ಕೆ ಅದು ಆಗ್ಬೋದಾ ಇಲ್ವಾ ಅಂತ. ಸೊ 8 ಎಪಿಸೋಡ್ ಟೆಲಿವಿಷನ್ ಸೀರಿಯಲ್ ಮಾಡಿದ ಆಮೇಲೆ ಸೊ ನನಗೆ ನಾನ್ ಫಸ್ಟ್ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ನಾ ಮಾಡ್ತಾ ಇದ್ದಿದ್ದು ಸಿನಿಮಾನೇ. ಆಮೇಲೆ ಫಿಲ್ಮ್ ಕ್ಯಾಮ್ರಾನೇ ಎಲ್ಲಾತಕ್ಕೂ ಅವ್ರು ಯೂಸ್ ಮಾಡಿದ್ದು ಫಿಲ್ಮ್ ಕ್ಯಾಮ್ರಾ, ಟೆಲಿವಿಷನ್ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಶಂಕರ್ನಾಥ್ ಸರ್. ಯಾಕಂದ್ರೆ ಅವ್ರಿಗೆ ಆಗ್ಲೇನೆ ಆ ಒಂದು ಮುಂದಾಲೋಚನೆ ಇತ್ತು, ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವೆಲ್ಲ ರಿಲೀಸ್ ಮಾಡ್ಬೇಕು ಅಂದ್ರೆ ಫಿಲ್ಮ್ ಇದು ಟೆಲಿವಿಷನ್ ಕ್ಯಾಮ್ರಾ ಅದು ಕ್ವಾಲಿಟಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಫಿಲ್ಮ್ ಕ್ಯಾಮ್ರಾ ಯೂಸ್ ಮಾಡಿ ನಾವು ಶೂಟ್ ಮಾಡಿರೋದು. ಸೊ ನನಗೆ ಎರಡೂ ಇದೆ, ಅದರಲ್ಲಿ ಸಿನಿಮಾನು ಇದೆ ಸೀರಿಯಲ್ ಇದೆ. ಸೊ ಪಾರ್ಶಿಯಾಲಿಟಿ ಸ್ವಲ್ಪ ಹೇಳಬೇಕು ಅಂದ್ರೆ ನಾನು ಸಿನಿಮಾ ಕಡೆ, ಸೀರಿಯಲ್ಗಳು ನಾನು ಲಾಸ್ಟ್ ಅಲ್ಲಿ ನನ್ನ ಕೊನೆ ಸಿನಿಮಾ ಆದ್ಮೇಲೆ ಒಂದಷ್ಟು ದೂರದರ್ಶನಿಗೆ ಒಂದಷ್ಟು ಸೀರಿಯಲ್ಗಳು ಮಾಡಿದೀನಿ. ಶೋಧ, ಕ್ಷಮೆಯಾದರಿತ್ರಿ, ಆಮೇಲೆ ನಾಗಭರಣ ಸರ್ದು ಒಂದಷ್ಟು, ನಮ್ಮ ನಮ್ಮಲ್ಲಿ, ಆಮೇಲೆ ಆ ತರದ ಒಂದಷ್ಟೆಲ್ಲ ನಾನು ಸೀರಿಯಲ್ ಆಕ್ಟ್ ಮಾಡಿದೀನಿ. ಬಟ್ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಸಿನಿಮಾ ಅದ್ರ ಚಾಲೆಂಜಸ್ ಬೇರೆ, ಟೆಲಿವಿಷನ್ ಇದ್ರ ಚಾಲೆಂಜಸ್ ಬೇರೆ
1: ಮೇಡಮ್. ಬಾಲನಟನಾಗಿ ನಟಿಸಿದ್ರಿ, ದೊಡ್ಡವರಾದ ಮೇಲೆ ಸಿನಿಮಾ ರಂಗದಲ್ಲಿ ಅಥವಾ ಈ ಕ್ಯಾಮ್ರಾ ಮುಂದೆ ಎದುರಾದಂತಹ ಚಾಲೆಂಜಸ್ ಏನಾಯ್ತು?
0: ಆಕ್ಚುಲಿ ನಾನು ಫುಲ್ ಫ್ಲೆಡ್ಜ್ ಅಂದ್ರೆ ನನ್ನ ಲಾಸ್ಟ್ ಸಿನಿಮಾ ಮಾಡಿದಾಗ ನನ್ನ ವಯಸ್ಸು ಅರೌಂಡ್ 15-16 ಇದ್ದೆ ಅಷ್ಟೇ, ಅದಾದ್ಮೇಲೆ ನಾನು ಯಾವ ಫಿಲ್ಮ್ ಆಕ್ಟಿಂಗ್ ಮಾಡಿಲ್ಲ ನಾನು. ಸೊ ನನ್ನ ಕೊನೆಗೆ ಅಂದ್ರೆ ನಾನು 10th ಎಕ್ಸಾಮ್ ಹತ್ರ ಬರೋ ಅಷ್ಟರಲ್ಲಿ ನಾನು ಒಂದು ನಿಲ್ಲಿಸ್ಬೇಕು, ನನ್ನ ಎಜುಕೇಶನ್ ಮುಗಿಸಿ ಆ ಬ್ರೇಕ್ ಕೊಟ್ಟು ನೆಕ್ಸ್ಟ್ ನಾನು ಏನು ಸಿನಿಮಾಲಿ ಬರೋದಾ ಬೇಡವಾ ಅದು ಆಮೇಲೆ ಡಿಸೈಡ್ ಮಾಡಬೇಕು, ಅಥವಾ ಆತರ ಬ್ರೇಕ್ ತಗೊಳ್ಳೋದ್ರದ್ದು ಕ್ಲಾರಿಟಿ ನಂಗೆ ತುಂಬಾ ಕ್ಲಿಯರ್ ಆಗಿತ್ತು. ಸೊ ಕನ್ನಡದಲ್ಲಿ ನಂದು ಲಾಸ್ಟ್ ಸಿನಿಮಾ ರಾಮಾಚಾರಿ, ಯಾವುದು ರವಿಚಂದ್ರನ್ ಸರ್ ಅದು, ನಾನು ಯಂಗ ರವಿಚಂದ್ರನ್ ಆಕ್ಟ್ ಮಾಡ್ತೀನಿ. ತೆಲುಗು ಒಂದು ಸಿನಿಮಾ ಮಾಡಿದೆ, ಅದು ನಿಜ ಅದರ ಅಬ್ಸಲ್ಯೂಟ್ ಫೈನಲ್ ಸಿನಿಮಾ ಮಾಡಿದ್ ನಾನು, ಸ್ವಾತಿ ಕಿರಣಂ ಅಂತ ಕೆ ವಿಶ್ವನಾಥ್ ಸರ್ ಅದು ಒಂದು ಸಿನಿಮಾ ಮಾಡಿದೆ. ಅದ್ರಲ್ಲಿ ಮಮ್ಮೂಟಿ ರಾಧಿಕಾಲ ಇದ್ದಾರೆ, ತುಂಬಾನೇ ಒಂದು ಅದು ತುಂಬಾ ಅಲ್ಲಿ ಹಿಟ್ ಆಗಿ ತುಂಬಾನೇ ಒಳ್ಳೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದು ತುಂಬಾನೇ ಅದಕ್ಕೆ ಒಳ್ಳೆ ಪ್ರಶಂಸೆ ಬಂತು. ಅದು ನನ್ನ ಲಾಸ್ಟ್ ಸಿನಿಮಾ. ಸೊ ಅದಾದ್ಮೇಲೆ ಅಂದ್ರೆ ತುಂಬಾ ಜನ ಅನ್ಕೊಂಡಿರೋದು ಶಂಕರ್ ನಾಗವರ್ತಿ ಇರೋದ್ರು ಅಥವಾ ಇಲ್ಲಿ ನನಗೆ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಸಿಕ್ಕದೆ ನಾನು ನಿಲ್ಲಿಸ್ದೆ, ಅಲ್ಲ, ಇದು ಯಾವುದೂ ಅಲ್ಲ. ನನಗೆ ತುಂಬಾನೇ ಕ್ಲಾರಿಟಿ ಇತ್ತು ಅಂಡ್ ನನ್ನ ವೆಲ್ ವಿಶರ್ಸ್ ಯಾರು ಇದ್ರು ಆಗ ಎಲ್ಲರದು ಅದು ಕ್ಲಾರಿಟಿ ಇತ್ತು. ಬಟ್ ಎಜುಕೇಶನ್ ಕ್ರಿಟಿಕಲ್ ಪೀರಿಯಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಅದು ಮೈಂಡ್ ಡೈವರ್ಟ್ ಮಾಡೋಂಗಿಲ್ಲ. ಸೊ 10th ಮುಗಿಸಿ ಪಿ ಯು ಸಿ ಮುಗಿಸಿ ಗ್ರಾಜ್ಯುಯೇಷನ್ ಆದ್ಮೇಲೆ ಏನಾದ್ರು ನಾನು ವಾಪಸ್ಸು ಅಂತಂದ್ರೆ ಸಿನಿಮಾ ಒಂದು ಪ್ರೊಫೆಷನ್ ಕಂಟಿನ್ಯೂ ಮಾಡೋದ ಬ್ಯಾಡವಾ ಅನ್ನೋದು ಆ ಟೈಮ್ ನೋಡೋಣ ಅಂತಾನೆ ನಾನು ಆ ಬ್ರೇಕ್ ತಗೊಂಡೆ. ಸೊ ಮೈಸೂರು ಯೂನಿವರ್ಸಿಟಿಲಿ ಲಿಟ್ರೇಚರ್ ಎಕನಾಮಿಕ್ಸ್ ಸೋಷಿಯಾಲಜಿ ಮಾಡಿದೆ, ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಇನ್ ಸೋಷಿಯಾಲಜಿನೂ ಮಾಡಿದೆ. ನನ್ನ ಬ್ಯಾಡ್ ಲಕ್ ಗುಡ್ ಲಕ್ ಹೇಳಕ್ಕಾಗಲ್ಲ, ಆ ವಾಪಸ್ ನಂದು ಎಜುಕೇಶನ್ ಮುಗಿದ ಟೈಮ್ ಅಲ್ಲಿ ಸ್ವಲ್ಪ ನಮ್ಮ ಕನ್ನಡ ಚಿತ್ರರಂಗ ಅಷ್ಟು ಚೆನ್ನಾಗಿ ಆಪರ್ಚುನಿಟಿ ಇರಲಿಲ್ಲ, ಆಗ ಅದು ಚಿತ್ರಗಳು ಸರಿಯಾಗಿ ಓಡ್ತಾ ಇರಲಿಲ್ಲ, ನಂಬರ್ ಆಫ್ ಫಿಲ್ಮ್ಸ್ ಸ್ವಲ್ಪ ಕಮ್ಮಿ ಇತ್ತು. ಸೊ ನನಗೆ ಆಗ ಅಫ್ಕೋರ್ಸ್ ನಾನು ಫೈನಾನ್ಷಿಯಲಿ ತುಂಬಾ ಒಳ್ಳೆ ಸೌಂಡ್ ಬ್ಯಾಕ್ ಗ್ರೌಂಡ್ ಬಂದವನಲ್ಲ, ಅಂಡ್ ನನ್ನ ಟೈಮ್ ಅಲ್ಲಿ ಅಷ್ಟು ಒಳ್ಳೆ ಸಂಭಾವನೆ ಏನು ಇರ್ತಾ ಇಲ್ಲ. ಸೊ ಫಸ್ಟ್ ನನಗೆ ಫೋಕಸ್ ಇದ್ದಿದ್ದು ನನ್ನ ಬುಡ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು, ನನಗೆ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಸಂಬಳ ಬರೋ ತರ ಒಂದು ಜಾಬ್ ಮಾಡಿಕೊಂಡು ಸ್ವಲ್ಪ ಸ್ಟೆಬಿಲೈಸ್ ಆದ್ಮೇಲೆ ಇದನ್ನ ನೋಡೋಣ ಅಂತ ಅನ್ಬಿಟ್ಟು ನಾನೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಲ್ಲಿ ಒಂದು ಜಾಬ್ ತಗೊಂಡೆ. ಆಮೇಲೆ ಬೆಂಗಳೂರಲ್ಲಿ ಪ್ರತಿಯೊಬ್ರು ನನ್ನ ಎಲ್ಲಾ ಫ್ರೆಂಡ್ಸ್ ಐಟಿ ಯಲ್ಲಿ ಸೇರ್ಕೊಂಡ್ರು. ಸೊ ನಾನು ಕಂಟೆಂಟ್ ರೈಟರ್ ಆಗಿ ಒಂದು ವೆಬ್ಸೈಟ್ ಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಓಪನ್ ಆದಂತ ಒಂದು ಡೋರ್ ಏನಿದೆ, ಆ ಜಗತ್ತೇನಿದೆ, ಅದು ಅದೊಂದು ಡಿಫ್ರೆಂಟ್ ವರ್ಲ್ಡ್ ನನಗೆ ಕಾಣಿಸ್ತು. ಸೊ ಅದರಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಆ ಟೈಮಲ್ಲಿ ಫಸ್ಟ್ ಟೈಮ್ ಇಡೀ ಇಂಡಿಯಾಲೇನೆ SSLC, PUC ಮತ್ತೆ ಡಿಗ್ರಿ ರಿಸಲ್ಟ್ಸ್ ಅನ್ನ ಇಂಟರ್ನೆಟ್ ಅಲ್ಲಿ ಹಾಕ್ಸ್ದಂತ ಒಂದು ಎಫರ್ಟ್ ನಾನು ಓಡಾಡಿ ಮಾಡಿಸಿದಂತ ಒಂದು ಅಚೀವ್ಮೆಂಟ್ ನನ್ನ ಹೆಸರಿಗಿದೆ. ಅಲ್ಲಿ ಅದು SN ಕೃಷ್ಣ ಸರ್ ಆಗ CM ಆಗಿದ್ರು, ತುಂಬಾನೇ ಆ ಒಂದು ಬ್ಯಾಂಗ್ಳೂರ್ ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತಿತ್ತು, ಅದರಲ್ಲೆಲ್ಲ ಸ್ವಲ್ಪ ಸಪೋರ್ಟ್ ಅಪ್ರಿಸಿಯೇಷನ್ ಸಿಕ್ಕಿ. ಸೊ ಗವರ್ಮೆಂಟ್ ಅಲ್ಲಿ ಇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್, ಡಿಜಿಟೈಸೇಷನ್, ಭೂಮಿ ಪ್ರಾಜೆಕ್ಟ್, ಬ್ಯಾಂಗ್ಳೂರ್ ನಮ್ಮ BBMP ಬೆಂಗಳೂರು ಮಹಾನಗರ ಪಾಲಿಕೆಗೆ ಆನ್ಲೈನ್ ಅಲ್ಲೇ ನಾವು ತೆರಿಗೆ ಕಟ್ಟೋದು, ಈ ತರ ಎಲ್ಲ ಪ್ರಾಜೆಕ್ಟ್ಸ್ ಮಾಡೋದಕ್ಕೂ ನಾವು ಅವಕಾಶ ಸಿಕ್ತು. ಈ ವರ್ಲ್ಡ್ ಹೇಗಿತ್ತು ಅಂದ್ರೆ ನನಗೆ ಸಿನಿಮಾ ಅಲ್ಲಿ, ಯಾಕಂದ್ರೆ ನಮ್ಗೆ ಸಿನಿಮಾ ಅಲ್ಲಿ ಯಾವ ಸಂಡೇ ಇಲ್ಲ, ಸ್ಯಾಟರ್ಡೇ ಇಲ್ಲ, ಏನೋ ಸಾಯಂಕಾಲ ಆದ್ರೆ ಮನೆ, ಇದು ಯಾವ್ದು ಇಲ್ಲ. ಬಟ್ ಈ ಜಗತ್ತಲ್ಲಿ ಒಂದು ಏನಂತಾರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಇರ್ತಾ ಇತ್ತು, ಭಾನುವಾರ ನನ್ ಕೆಲ್ಸಕ್ಕೆ ಹೋಗ್ಬೇಕಾಗಿರಲ್ಲ, ಸಾಯಂಕಾಲ ಆದ್ರೆ ಮನೆಗೆ ಬರ್ಬೋದು, ಈ ಆಮೇಲೆ ಕರೆಕ್ಟ್ ಆಗಿ 30ನೇ ತಾರೀಕು 1ನೇ ತಾರೀಕು ಸಂಬಳ ಬರೋದು, ಇದೆಲ್ಲ ನನಗೆ

0: ಖುಷಿ ಕೊಡ್ತು ಅಂತಂದ್ರೆ ಯೋ ಈ ತರನು ಇದೆ ಓಕೆ ಇದು ಚೆನ್ನಾಗಿದೆಯಲ್ಲ ದೇವರು ನನಗೆ ಬರೀ ಆಕ್ಟಿಂಗ್ ಮಾತ್ರ ಅಲ್ದಿರೋ ಒಂದು ಸ್ವಲ್ಪ ತಲೆನೂ ಕೊಟ್ಟಿದ್ದಾರೆ ಅನ್ನೋ ಒಂದು ಧೈರ್ಯ ಬಂದ್ಮೇಲೆ ಆ ವರ್ಲ್ಡ್ ಹಂಗೆ ಕರ್ಕೊಂಡು ಹೊರಟೋಯ್ತು ಮೇಡಮ್.
1: ನನ್ನನ್ನ ಭದ್ರವಾಗಿ ಇಟ್ಟಿದೆ ಅನ್ನುವಂತಹ ಒಂದು ಭರವಸೆಯನ್ನ ದುಡಿಮೆ ತಂದ್ಕೊಡ್ತು. ಹಾಗಾಗಿ ನೀವು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಆದ್ರಿ ಅಂತ ಹೇಳ್ತಾ ಇದ್ದೀರಿ. ಹಾಗೆ ನೀವು ಹಿಂದಿ, ತೆಲುಗು, ಹಾಗೆ ನೀವು ಕಾಶ್ಮೀರಿ ಭಾಷೆಯಲ್ಲೂ ಕೂಡ ಸಿನಿಮಾ ಮಾಡಿದಿರಿ, ಇಂಗ್ಲಿಷ್ ಸಿನಿಮಾ ಕೂಡ ಮಾಡಿದಿರಿ, ಅದ್ರ ಬಗ್ಗೆ ಹೇಳಿ, ಈ ಅಗ್ನಿಪಥ್ ಬಗ್ಗೆ ಹೇಳಿ ಹಿಂದಿ.
0: ಅದು ಆಫ್ ಕೋರ್ಸ್ ನನ್ನ ಪ್ರೊಫೆಷನಲ್ ಸಿನಿಮಾ ಕರಿಯರ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ಸ್. ನನಗೆ ಅಮಿತಾಬ್ ಬಚ್ಚನ್ ಸರ್ ತುಂಬಾ ಫೇವರೇಟ್, ಸೊ ತುಂಬಾ ಫೇವರೇಟ್. ಅಂಡ್ ಮಾಲ್ಗುಡಿ ಡೇಸ್ ಒಂದು ಸೂಪರ್ ಹಿಟ್ ಆಗಿದೆ, ಈ ಕಡೆ ರಣಧೀರ ಅಪರ್ಚುನಿಟಿ ಸಿಕ್ಕಿದೆ. ಅದೇ ಟೈಮ್ ಅಲ್ಲಿ ಮುಕುಲ್ ಆನಂದ್ ಅವರು ಯಾರು ಡೈರೆಕ್ಟರ್ ಇದ್ರೆ ಅವರು ಶಂಕರ್ ನಾಗ್ ಅವ್ರನ್ನ ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಗೆ, ಅಂದ್ರೆ ಮಂಜುನಾಥ್ ನಮ್ಮ ಸಿನಿಮಾ ಅಲ್ಲಿ, ಅಮಿತಾಬ್ ಬಚ್ಚನ್ ಸಿನಿಮಾ ಅಲ್ಲಿ ಕಾಸ್ಟ್ ಮಾಡ್ಬೇಕು ಅಂತ ಅಂತ ಹೇಳ್ತಾರೆ. ನನಗೆ ಯಾವ ಪಾತ್ರ ಅಂತ ಗೊತ್ತಿರಲಿಲ್ಲ. ನನಗೆ ಹೇಳಿದ್ರೆ ಇಲ್ಲ ಅಮಿತಾಬ್ ಬಚ್ಚನ್ ಮೂವಿ ಎಂದ ತಕ್ಷಣ ನಾನು ಕಿರ್ಚಾಡಿ ಖುಷಿಯಾಗಿ ಎಗರಿ ಓ ಅಮಿತಾಬ್ ಬಚ್ಚನ್ ಸರ್ ಜೊತೆ ನಾನು ಆಕ್ಟ್ ಮಾಡ್ತೀನಿ ಅಂತ ಖುಷಿ
1: ಆಗ್ಬಿಟ್ಟಿದೆ.
0: ಇಲ್ಲ ಆಮೇಲೆ ಗೊತ್ತಾಯ್ತು ಅವ್ರದ್ದು ಯಂಗರ್ ಪಾತ್ರ ಅಂತ, ಅಯ್ಯೋ ಅಂತ ನಾನು ಸರಿ ನಾನು ಮುಕುಲ್ ಆನಂದ್ ಸರ್ ಗೆ ಸರ್ ಏನಾದ್ರು ಅವ್ರ ಜೊತೆ ಇರೋದು ಏನಾದ್ರು ಕೊಡಕ್ಕಾಗುತ್ತೆ ಬೇರೆ ಏನಾದ್ರೆ ನೋಡಿ, ಇಲ್ಲ ಇಲ್ಲ ಇದು ಅದಕ್ಕಿಂತ ದೊಡ್ಡದು, ಇದು ನೀನು ಸೀರಿಯಸ್ ಆಗಿ ತಗೋ ಅಂತ ಅಂದ್ರೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನಗೆ ತುಂಬಾ ವರಿ ಇದ್ದಿದ್ದು. ಒಂದು ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಹೋಗ್ತಾ ಇದ್ದೀನಿ, ಅಷ್ಟು ಅವರು ಅಮಿತಾಬ್ ಬಚ್ಚನ್ ಸರ್ ಪೀಕ್ ಅಲ್ಲಿದ್ರು, ಒಳ್ಳೆ ಮೇನ್ ಸ್ಟ್ರೀಮ್ ದೊಡ್ಡ ಸಿನಿಮಾ ಎಲ್ಲ, ಡ್ಯಾನಿ ಡೆಂಗ್ಸೋಂಗ್, ಅಲೋಕ್ ನಾಥ್ ಎಲ್ಲ ಹಿಂದಿ ಸಿನಿಮಾದ ಎಲ್ಲ ದೊಡ್ಡ ದೊಡ್ಡ ಡಾಯನ್ಸ್ ಎಲ್ಲರನ್ನು ಅದ್ರಲ್ಲಿ ಆಕ್ಟಿಂಗ್ ಮಾಡ್ತಾ ಇದಾರೆ, ದೀನು ಆನಂದ್ ಇರಲ್ಲ. ಸೊ ನಾನು ಒಂದು ನಮ್ಮ ಇಂಡಸ್ಟ್ರೀಸ್ ಮರ್ಯಾದೆ ಕಳಿಬಾರದು, ಈ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಬಟ್ ಎರಡನೇ ನನ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದ್ದು ಏನು ಅಂದ್ರೆ ನಂದು ರೌಂಡ್ ಮುಖ, ಕರ್ಲಿ ಹೇರ್. ಅಮಿತಾಬ್ ಬಚ್ಚನ್ ಸರ್ ಗೊತ್ತಲ್ಲ ಸ್ವಲ್ಪ ಉದ್ದ ಮುಖ ಮತ್ತೆ ಉದ್ದ ಸ್ಟ್ರೈಟ್ ಹೇರ್. ಸರಿ ನಾನು ಇದನ್ ಬೇರೆ ಕೇಳಿದೆ ಸರ್ ಹೆಂಗೆ ಸ್ವಲ್ಪ ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಏನಾದ್ ಅನ್ಕೊಳ್ತಾರ ಅಂದ್ರೆ ನೀನ್ ನಿನ್ ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕು ಅಂದ್ರೆ ಅದೆಲ್ಲ ನೋಡಬಾರ್ದು, ನೀನ್ ವಿಜಯ್ ದೀನನ್ನ ಚೌಹಾನಾಗಿ ಆಕ್ಟ್ ಮಾಡುವರ್ತನು ನೀನ್ ಅಮಿತಾಬ್ ಬಚ್ಚನ್ ತರ ಮಾಡ್ಬೇಡ ಅಂತ. ಸರಿ ಆಯ್ತು ಹಂಗನ್ಮೇಲೆ ಇಷ್ಟು ಧೈರ್ಯ ಕೊಟ್ಟು ಇಷ್ಟು ಸಪೋರ್ಟ್ ಮಾಡಿದ್ರೆ ನಾನ್ ಮಾಡ್ಲೇಬೇಕು, ಒಂದು ಲೈಫ್ ಲಾಂಗ್ ಅದೊಂಥರ ಇದಿರುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದ್ದು. ಅದು ಇವತ್ತರ್ಗುನು ಬಾಂಬೆ ಅಥವಾ ನಾರ್ತ್ ಇಂಡಿಯಾ ಅಲ್ಲಿ ಬೆಂಗಾಲ್ ಎಲ್ಲ ಹೋದ್ರೆ ಅದು ಅದು ಅದರಿಂದ ನನ್ನ ಗುರುತು ಜಾಸ್ತಿ ಗುರುತಿಸ್ತಾರೆ ವಿನಃ ಬೇರೆದ್ರಿಂದ ಕಮ್ಮಿ. ಸೊ ಅದಕ್ಕೆ ಅಫ್ಕೋರ್ಸ್ ಅಮಿತಾಬ್ ಬಚ್ಚನ್ ಸರ್ಗೆ ನ್ಯಾಷನಲ್ ಅವಾರ್ಡ್ ಬಂತು ಆ ಫಿಲ್ಮ್ಗೆ. ಸೊ ತುಂಬಾನೇ ಖುಷಿ ಕೊಡುತ್ತೆ ಮೇಡಮ್.
1: ಓಕೆ, ಹಾಗೆ ಈಗ ಮಂಜುನಾಥ್ ನಾಯ್ಕರ್ ಅವರಿಗೆ ಮತ್ತೆ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕರೆ
0: ಇಲ್ಲ, ಆಕ್ಟಿಂಗ್ ಸ್ವಲ್ಪ ಅದರ ಇಂಟ್ರೆಸ್ಟ್ ಅಷ್ಟಿಲ್ಲ, ಡೈರೆಕ್ಷನ್ ಮಾಡ್ಬೇಕು ಅಂತ ತುಂಬಾ ತುಂಬಾ ತುಂಬಾ ಆಸೆ ಇದೆ. ಅದರ ನಿಟ್ಟಿನಲ್ಲಿ ಸ್ವಲ್ಪ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಸ್ಕ್ರಿಪ್ಟ್ ಅದು ಇದೆಲ್ಲ ಸ್ವಲ್ಪ ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಿನ ಆಗ್ಬಹುದು. ನನ್ನ ಏನ ಯಂಗ್ ಗೆಳೆಯನಾದ ಮಾಸ್ಟರ್ ಆನಂದ್ ಜೊತೆ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಏನಾದ್ ಮಾಡೋ ಅಂತ ಐಡಿಯಾ ಇದೆ. ಬಟ್ ಇವತ್ತಿಗೆ ಆಕ್ಟಿಂಗ್ ಬಗ್ಗೆ ಇವತ್ತಿಗೆ ನನಗೆ ಅಷ್ಟು ಇನ್ನು ನನಗೆ ಅದು ವಾಪಸ್ ಬರಬೇಕು ಅಥವಾ ಮಾಡಬೇಕು ಅನ್ನೋದು ಇನ್ನೂ ಬಂದಿಲ್ಲ ಮೇಡಮ್.
1: ಓಕೆ, ಹಾಗೆ ಇನ್ನೊಂದು ತುಂಬಾ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ವಾಮಿ ಪಾತ್ರ ಹಾಗೆ ಶಂಕರ್ ನಾಗ್ ಈಗ ಇದ್ದಿದ್ರೆ,
0: ಶಂಕರ್ ನಾಗ್ ಸರ್ ಈಗ ಇದ್ದಿದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕನೇ ಬೇರೆ ಯಾವುದೋ ಒಂದು ಡಿಫ್ರೆಂಟ್ ಲೀಗ್ ಗೊತ್ತೋಗ್ತಾ ಇದ್ವಿ ನಾವು. ಯಾಕಂದ್ರೆ ಅವರು 1989-90 ಅವರು ಸ್ಪೆಷಲ್ ಎಫೆಕ್ಟ್ಸ್ ನ ಬೆಂಗಳೂರಿಗೆ ತರಬೇಕು, ಏನು ಔಟ್ಸೋರ್ಸಿಂಗ್ ವರ್ಕ್ IT ಅದನ್ನೆಲ್ಲ ಆಗ್ಲೇ ತರಬೇಕು ಅಂತ ಅವರು ಎಫರ್ಟ್ ಹಾಕಿದ್ರು. ನಮಗೆ ಕೊನೆಗೆ ಮಾಡೋದಕ್ಕೆ 20 ವರ್ಷ ಎಕ್ಸ್ಟ್ರಾ ಬೇಕಾಯ್ತು. ಸ್ವಾಮಿ ಅಫ್ಕೋರ್ಸ್ ಅದು ಐ ಥಿಂಕ್ ಸ್ವಾಮಿ ಎಲ್ಲೂ ಹೋಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಆ ಟೈಮಲ್ಲಿ ಆ ವಯಸ್ಸಿನ ಬೆಳೆದವರು ಎಲ್ಲಾರ ಬೆಸ್ಟ್ ಫ್ರೆಂಡ್ ಸ್ವಾಮಿನೇ. ಸೊ ಅವ್ರ ಮನಸ್ಸಲ್ಲಿ ಅವ್ನು ಶಾಶ್ವತವಾಗಿರ್ತಾನೆ. ಸೊ ಅದರಿಂದ ನನಗೆ ಅನ್ಸೋದು ಆ ಸ್ವಾಮಿ ಪಾತ್ರ ಅದು ಒನ್ಸ್ ಇನ್ ಲೈಫ್ ಟೈಮ್ ಒಂದು ಆಪರ್ಚುನಿಟಿ ಅದಾಗಿದೆ, ಅದು ಇನ್ನೊಂದ್ಸತಿ ಮಾಡಕ್ ಆಗಲ್ಲ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಆ ಪಾತ್ರ ಜನಗಳ ಮನಸ್ಸಲ್ಲಿ ಅಮರ ಅನ್ಸುತ್ತೆ.
1: ನಟನೆಯ ಮೂಲಕ ಹಾಗೆ ಏನು ಆ ಸೀರಿಯಲ್ ಅನ್ನ ನೋಡೋ ಮೂಲಕ ಮತ್ತೆ ನಾವು ಓದುವಂತಹ ಪುಸ್ತಕದಲ್ಲಿ ಸ್ವಾಮಿ ಪಾತ್ರ ಅಚ್ಚಾಗಿ ಉಳಿದಿದೆ ಅಂತ.
0: ಕರೆಕ್ಟ್ ಮೇಡಮ್, ಅದೇ ಅದೇ ತರ ಹೂವಿನಿಂದ ನಾರು ಸ್ವರ್ಗಕ್ಕೆ ಅನ್ನೋ ತರ ಪಾತ್ರದಿಂದ ನನ್ನ ಮುಖನು ಹಾಗೆ ಅದು ಸ್ವಾಮಿಗೆ ಅಟ್ಯಾಚ್ ಆಗ್ಬಿಟ್ಟು ನಾನು ಅದ್ರ ಜೊತೆಗೆ ಹಂಗೆ ಬೆನಿಫಿಟ್ ತಗೊಳ್ತಾ ಇದ್ದೀನಿ.
1: ಹೌದು, ಮಾಸ್ಟರ್ ಮಂಜುನಾಥ್ ಅವರಿಗೆ, ಮಂಜುನಾಥ್ ನಾಯ್ಕರ್ ಅವರಿಗೆ ಯಾವತ್ತಾದ್ರೂ ನಾನು ಹೀಗ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ನುವಂತಹ ಯಾವತ್ತಾದ್ರೂ ಫೀಲಿಂಗ್ ಬಂದಿದ್ದೀಯಾ?
0: ಇಲ್ಲ ಮೇಡಮ್, ನಾನು ಅವಾಗ್ಲೇ

0: ಹಾಗೆ ಶಂಕರ್ನಾಗ್ ಸರ್ ಅದರದ್ದು ಫೌಂಡೇಶನ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಅಂದ್ರೆ ಯಾವುದು ಒಂದು ಒಂದು ಆಕ್ಷನ್ ತಗೊಳ್ಳುವಾಗ ತಪ್ಪಾಗ್ಬೇಕು ಅಥವಾ ನಮ್ಗೆ ಕೆಟ್ಟದಾಗ್ಬೇಕು ಅಥವಾ ನಾವು ಸೋಲ್ಬೇಕು ಅಂತ ಆ ಮೈಂಡ್ ಅಲ್ಲಂತೂ ಮಾಡಿರಲ್ಲ. ಮಾಡುವಾಗ ನಮ್ಮ ಡಿಸಿಷನ್ ಆಗ್ಲಿ ನಮ್ಮ ಆಕ್ಷನ್ ಆಗ್ಲಿ ಅದು ಒಳ್ಳೇದಾಗ್ಬೇಕು ಪಾಸಿಟಿವ್ ಆಗ್ಬೇಕು ಅಂತಾನೆ ಮಾಡ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ದಿರಾ ಅಥವಾ ನಮಗೆ ಗೊತ್ತಿಲ್ದಿರೋ ಬೇರೆ ಕಾರಣಗಳಿಂದ ಅದು ವಿಫಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದರಲ್ಲಿ ನನಗೆ ಗೊತ್ತಿರೋದು ಒಂದೇ, ಏನ್ ಮಾಡಿದೀನಿ, ಏನ್ ಡಿಸಿಷನ್ ತಗೊಂಡಿದ್ದೀನಿ ಅಥವಾ ಯಾವ ದಾರಿ ತಗೊಂಡಿದ್ದೀನಿ, ಅದರಿಂದ ನಾನು ಏನಾದ್ರು ಕಲ್ತು ಮುಂದಕ್ಕೆ ಹೋಗ್ಬೋದು, ಸರಿಪಡಿಸ್ಕೊಳ್ಬಹುದು. ವಿನಃ ಹಿಂದೆ ಹೋಗಿ ನಾನು ಅವತ್ತು ಹಿಂಗ್ ಮಾಡಿದ್ರೆ ಹಿಂಗ್ ಆಗಿರ್ಬೋದಾ, ನಾನು ಈ ಈ ಡಿಸಿಷನ್ ಹಿಂಗ್ ಮಾಡಬಾರ್ದಾಗಿತ್ತು ಅನ್ನೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದನ್ನ ನಮ್ಮನ್ನ ಬ್ಲೇಮ್ ಮಾಡೋದ್ರಿಗೂ ಅರ್ಥ ಇಲ್ಲ. ಯಾಕಂದ್ರೆ ನೀವು ಎಷ್ಟೇ ಮಾಡ್ಕೊಂಡ್ರು ನಿಮ್ಗೆ ನೀವು ನಮ್ಮ ಏನು ಕಾನ್ಫಿಡೆನ್ಸ್ ನಾವು ಕಮ್ಮಿ ಮಾಡ್ಕೊಳ್ತೀವಿ ಹೊರತು ನಮ್ಗೆ ಒಳ್ಳೇದಂತೂ ಏನೂ ಆಗೋದಿಲ್ಲ. ಅದರಿಂದ ಕಲಿಯುವಂತದ್ದು ಇಷ್ಟೇ, ಏನ್ ನಾನು ತಪ್ಪು ಮಾಡಿದೀನಿ ಇವ ಅವತ್ತಿಗೆ ಅದಕ್ಕೆ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಈ ತಪ್ಪು ಮಾಡದೆ ಒಳ್ಳೆ ಒಂದು ಡಿಸಿಷನ್ ತಗೊಳ್ಳೋದು ಹೇಗೆ ಅನ್ನೋದು ಒಂದು ಕಲಿತೀನಿ ಹೊರ್ತುನು. ಅವತ್ತು ನಾನು ಇದು ಮಾಡಿದ್ರೆ ಹೀಗಿರ್ಬೋದಾಗಿತ್ತು, ಇದನ್ನ ಮಾಡಿದ್ರೆ ಹೀಗಾಗಿರ್ಬೋದಾಗಿತ್ತು. ಅಫ್ಕೋರ್ಸ್ ಅದು ಮನಸ್ಸಿಗೆ ಬಂದೇ ಬರುತ್ತೆ, ಬಟ್ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆಗೆ ಕೆಡಿಸ್ಕೊಳ್ಳಲ್ಲ.
1: ಆ ಕ್ಷಣ ಕಳೆದೋಯ್ತು, ಮುಂದಿನದನ್ನ ನಾನೀಗ ನನ್ನದೇನ್ ತಪ್ಪಾಗಿದೆ ಆ ಪಾಠದಿಂದ ಮತ್ತೆ ಮುಂದೆ ಹೋಗ್ಬೇಕು ಅನ್ನುವಂಥದ್ದು.
0: ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಬೈತಾರೆ, ನೀನು ಎಲ್ಲಾನು ನೀನು ಆಪ್ಟಿಮಿಸ್ಟಿಕ್ ಆಗಿ ನೋಡ್ತೀಯಾ, ನಿಂಗೇನು ಇದೇ ಆಗಲ್ಲ ಅಂತ. ಅಂದ್ರೆ ಐ ಪ್ರಿಫರ್ ದಟ್ ಅಂತ, ಐ ಬೆಟರ್ ಬಿ ಐ ಪ್ರಿಫರ್ ಆಪ್ಟಿಮಿಸಮ್ ದೆನ್ ನೆಗೆಟಿವಿಸಮ್ ಅಂತ. ಇದಾಯ್ತು, ಮಳೆ ಬರ್ತಾ ಇದೆ, ಅಯ್ಯೋ ಮಳೆ ಬಂತು, ಅಯ್ಯೋ ಮಳೆ ಬಂತು ಅಲ್ವಾ, ಮಳೆ ಬರ್ತಾ ಇದೆ ಸ್ವಲ್ಪ ನೆನೆದು ಎಂಜಾಯ್ ಮಾಡೋಣ. ಓಕೆ, ಎರಡ್ ಚಾಯ್ಸ್ ಇದೆ, ಒಂದು ಖುಷಿ ಕೊಡುತ್ತೆ, ಒಂದು ಬೇಜಾರ್ ಮಾಡುತ್ತೆ, ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಬಹುದು.
1: ಬಾಲನಟನಾಗಿ ನೀವು ರಾಷ್ಟ್ರಪತಿಗಳ ಕೈಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ತಗೊಂಡ್ರಲ್ಲ, ಆ ಕ್ಷಣ
0: ತುಂಬಾನೇ ತುಂಬಾ ತುಂಬಾ ಅಂದ್ರೆ ನನ್ ನಿಜವಾಗ್ಲು ತುಂಬಾ ಹೆಮ್ಮೆ ಪಡೋಂತ ಫಸ್ಟ್ ಟೈಮ್ ನನ್ಗೆ ಅನ್ಸುತ್ತೆ ನಾನೇನೆ ತುಂಬಾ ಖುಷಿ ಪಟ್ಟೆ. ಯಾಕಂದ್ರೆ ಅದ್ರಲ್ಲಿ ಎರಡು ಖುಷಿ ಇತ್ತು. ಒಂದು, ಶಂಕರ್ನಾಗ್ ಸರ್ ಅವ್ರ ಅವಾರ್ಡ್ ರಿಸೀವ್ ಮಾಡೋದಕ್ಕೆ ನನ್ನ ಜೊತೆ ಡೆಲ್ಲಿಲಿ ಇದ್ರು. ನನ್ನ ತಾಯಿ ಫಸ್ಟ್ ಟೈಮ್ ಡೆಲ್ಲಿಗೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗಿ ಆ ಒಂದು ಜಾಗ, ಆ ಒಂದು ಆಡಂಬರ, ಅಲ್ಲಿ ಕಮಲ್ ಹಾಸನ್ ಸರ್ ಅವ್ರದ್ದು ಬೆಸ್ಟ್ ಆಕ್ಟರ್ ಆಗಿ ಅವ್ರು ತಗೊಂಡ ಅವ್ರು ಇದ್ರು. ಈ ಕಡೆ ರಾಜ್ ಕಪೂರ್ ಅವರು ಅವ್ರದೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅವ್ರು ತಗೊಳಕ್ಕಿದ್ರು. ಈ ತರದ ಆ ಒಂದು ಇದು ನಮ್ ತಾಯಿಗೆ ತುಂಬಾ ತುಂಬಾ ಖುಷಿ ಪಟ್ಬಿಟ್ರು. ನಾನು ಯಾವತ್ತೂ ನೋಡಿರಲಿಲ್ಲ, ನಾನು ಯಾವತ್ತು ಸಿನಿಮಾ ಶೂಟಿಂಗ್ ಎಲ್ಲ ಬರಲ್ಲ, ಅವರು ಯಾವ ಅವಾರ್ಡ್ಗಳು ಅದೆಲ್ಲ ಅಷ್ಟು ಬರ್ತಾ ಇರಲಿಲ್ಲ ಅವರು. ಬಟ್ ನಾನು ಇಂಟರ್ನ್ಯಾಷನಲ್ ಅವಾರ್ಡ್ ಅದಕ್ಕೆ ಮುಂಚೆನೆ ಬಂದಿತ್ತು ನನಗೆ, ಅದರಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ. ನನ್ನ ಫ್ಯಾಮಿಲಿ ಯಾರು ಇರಲ್ಲ, ಆಗ ಅಪ್ಪು ಅವರು ನನ್ನ ಜೊತೆ ಇದ್ರು. ಈ ನ್ಯಾಷನಲ್ ಅವಾರ್ಡ್ಗಾದ್ರೂ ಡೆಲ್ಲಿಯಲ್ಲಿ ಆ ಒಂದು ಒಂದು ಪ್ರೆಸಿಡೆಂಟ್ ಏನಿದೆ ಅದು ಆಡಂಬರ, ಅದು ಹೇಳ್ಕೊಳಕ್ಕೆ ಆಗಲ್ಲ ಮೇಡಮ್, ಆ ತರ ಇರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ದಾಗ ಅವ್ರ ಮುಖದಲ್ಲಿ ಖುಷಿ ನೋಡಿ ನಾನು ಇನ್ನೂ ಒಂದು ನನ್ನ ಅನ್ಸುತ್ತೆ ಒಂದು 2-3 ಇಂಚ್ ಎಕ್ಸ್ಟ್ರಾ ಮೇಲೆ ಹೈಟ್ ಅಲ್ಲಿ ಗಾಳಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಅನ್ಸುತ್ತೆ ಅವತ್ತು. ಪ್ಲಸ್ ನನ್ನ ತುಂಬಾ ನಮಗೆ ತುಂಬಾ ನೆಚ್ಚಿನ ಪ್ರೆಸಿಡೆಂಟ್ ವೆಂಕಟರಾಮನ್ ಸರ್ ಫ್ರಮ್ ಸೌತ್, ಅವರು ಪ್ರೆಸಿಡೆಂಟ್ ಆಗಿದ್ರು. ಅದಾದ್ಮೇಲೆ ನನಗೆ ಒಂದು ಇನ್ನೂ ಒಂದು ಖುಷಿ ಕೊಡುವಂತ ಕೆಲಸ ಅಂದ್ರೆ ಅವರೊಂದು ಒಂದು ಗಿಫ್ಟ್ ಕೊಟ್ರು. ಏನಂದ್ರೆ ಅವರೇ ಅವ್ರ ಹ್ಯಾಂಡ್ ಅಲ್ಲಿ ಹ್ಯಾಂಡ್ ರಿಟನ್ ಒಂದು ಸಿಗ್ನೇಚರ್ ಮಾಡಿ ಆ ಫೋಟೋಗೆ ಸೈನ್ ಹಾಕಿ ನನಗೆ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಇಂದ ಕಳಿಸ್ಕೊಟ್ಟಿದ್ರು ನನ್ನ ಮನೆಗೆ. ಅದು ಇವತ್ತರೆಗೂ ನಾನು ದೊಡ್ಡದಾಗಿ ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಡೆಫಿನೆಟ್ಲಿ ನಂದು ಒನ್ ಆಫ್ ಮೈ ಹೈ ಪಾಯಿಂಟ್ಸ್ ಇನ್ ಮೈ ಲೈಫ್ ಮೇಡಮ್.
1: ತುಂಬಾ ಖುಷಿ ಕೊಟ್ಟಂತ ವಿಚಾರ ನಮಗೂ ಕೂಡ. ಯಾಕೆಂತ ಹೇಳಿದ್ರೆ ಕನ್ನಡದ ಹುಡುಗ ಅಲ್ಲಿ ಹೋಗಿ ಪ್ರಶಸ್ತಿಯನ್ನ ಗಳಿಸಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಂತೋಷವನ್ನ ಪಟ್ಟಂತಹ ಆ ದಿನಗಳು ಕೂಡ. ಹೌದು, ಈಗಿನ ಬಾಲ ಕಲಾವಿದರಿಗೆ ಏನಾದ್ರೂ ಸಲಹೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಅಂತ?
0: ಓದು, ಯಾವುದೇ ಕಾರಣಕ್ಕೂ ಓದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಇವತ್ತು ಫಾಸ್ಟ್ ಪೇಸ್ಡ್ ವರ್ಲ್ಡ್ ಏನಿದೆ, ಇನ್ಸ್ಟೆಂಟ್ ಫೇಮು ಇದೆ, ಇನ್ಸ್ಟೆಂಟ್ ಮರ್ತೋಗೋದ್ರು ಇದೆ. ಯಾಕಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಲೈಕ್ಸ್, ಮಿಲಿಯನ್ಸ್ ಆಫ್ ವ್ಯೂಸ್ ಅಂತ ಎಲ್ಲ ಆಗಿದ ತಕ್ಷಣನೇ ನಮ್ಗೆ ಒಂದ್ ಸ್ವಲ್ಪ ಫಾಲ್ಸ್ ಸೆನ್ಸ್ ಆಫ್ ಅಚೀವ್ಮೆಂಟ್ ಅಥವಾ ಆಲ್ರೆಡಿ ಏನೋ ಗಳಿಸಿದೀವಿ ಅನ್ನೋ ಒಂದು ಫಾಲ್ಸ್ ಸೆನ್ಸ್ ಆಫ್ ಒಂದು ಸಪೋರ್ಟ್ ಕೊಡುತ್ತೆ. ಬಟ್ ಲೈಫ್ ಲಾಂಗ್ ನಮ್ ಜೊತೆ ಇರೋದು ನಮ್ಮ ಓದು. ನಾವ್ ಏನ್ ಕಲಿತೀವಿ, ನಾವ್ ಏನ್ ಎಜುಕೇಟ್ ಆಗ್ತೀವಿ, ನಮ್ಮ ಈ ಫೇಮ್ ಅನ್ನು ಕರೆಕ್ಟ್ ಆಗಿ ನಾವು ಉಪಯೋಗಿಸ್ಕೊಳ್ಬೇಕು, ಅದನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರು ಅದಕ್ಕೆ ಎಜುಕೇಶನ್ ಬೇಕೇ ಬೇಕು. ಸೊ ನೀವು ಎಷ್ಟು ನಿಮ್ಮ ಪ್ರತಿಭೆಗೆ ಆದ್ಯತೆ ನೀಡ್ತೀರೋ ಅದರಷ್ಟೇ ನೀವು ನಿಮ್ಮ ಎಜುಕೇಶನ್ಗೆ ಆದ್ಯತೆ ನೀಡಬೇಕು, ಅದ್ರ ಬಗ್ಗೆ ಅಷ್ಟೇ ಸೀರಿಯಸ್ ಆಗಿರ್ಬೇಕು. ಯಾಕಂದ್ರೆ ಅದು ಲೈಫ್ ಲಾಂಗ್, ಇದು ಇವತ್ತಿರುತ್ತೆ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಬಟ್ ಶಾಶ್ವತವಾಗಿ ನಿಮ್ ಜೊತೆ ಇರೋದು ನಿಮ್ಮ ಎಜುಕೇಶನ್. ಸೊ ಯಾವುದೇ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅದರಿಂದ ನನಗೇನ್ ಸಿಗುತ್ತೆ ಅಂತ ಅನ್ಕೊಳ್ಬೇಡಿ. ನೀವ್ ಏನು

0: ನೀವು ನಿಮ್ಮ ಪ್ರತಿಭೆ ಅಚೀವ್ ಮಾಡ್ತಾ ಇದ್ರೋ ಅದನ್ನ ಉಳಿಸ್ಕೊಳ್ಳಿಕ್ಕಾಗ್ಲಿ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕಾಗ್ಲಿ ಎರಡಕ್ಕೂ ಎಜುಕೇಶನ್ ತುಂಬಾ ತುಂಬಾ ತುಂಬಾ ಇಂಪಾರ್ಟೆಂಟ್.
1: ನಟನೆ ಅಂದ್ರೆ ಏನಿರ್ಬೇಕು ಅವರಲ್ಲಿ ಅಂತ, ಯಾವ ಗುಣ ಇರಬೇಕು?
0: ಮೇಡಮ್, ಸಿ ದೇರ್ ಆರ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅಂತೀವಿ ನಾವು. ಏನು ಆಕ್ಟಿಂಗ್ ಒಂದು ಪ್ರಾಸೆಸ್ ಅಲ್ಲಿ ಒಂದು ಕೆಲವೊಂದಷ್ಟು ಜನ ಆ ಕ್ಷಣಕ್ಕೆ ಆ ಏನು ಏನು ಬೇಕಾಗಿದೆ ಅದಕ್ಕೆ ತಕ್ಕನಂಗೆ ಅವರನ್ನ ಮಾರ್ಪಡಿಸಿಕೊಂಡು ಒಂದು ಪರ್ಫಾರ್ಮ್ ಮಾಡೋ ಒಂದು ಒಂದು ಅಪ್ರೋಚ್ ಇದೆ. ಇನ್ನೊಂದು ಅಪ್ರೋಚ್ ಏನು ಅಂತಂದ್ರೆ, ಆ ಸೀನ್ ಅಥವಾ ಆ ಶೂಟಿಂಗ್ ಸೆಟ್ ಹೋದಾಗಿಂದ ಆ ಪಾತ್ರನೇ ಆಗೋಗ್ತಾರೆ, ಆ ಕ್ಯಾರೆಕ್ಟರ್ ಆಗ್ಬಿಡ್ತಾರೆ ಅವರು. ಅಂದ್ರೆ ಅಲ್ಲಿ ಅವರು ಆ ಸೆಟ್ ಅಲ್ಲಿ ಆ ಡ್ರೆಸ್ ಹಾಕಿ ಆ ಮೇಕಪ್ ಹಾಕಿದ ತಕ್ಷಣ ಅವರು ಒಂದ್ ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ಸ್ವಾಮಿ ಅಲ್ಲಿ ಸ್ವಾಮಿನೇ, ಅಲ್ಲಿ ಮಂಜು ಅಲ್ಲ, ಮಂಜು ಮಂಜುನಾಥ್ ಅವನ ಬಾಡಿ ಲ್ಯಾಂಗ್ವೇಜ್ ಎಲ್ಲಾನು ಸೈಡ್ ಹೊರಗಡೆ ಇಟ್ಬಿಡೋದು. ಮೂರನೇದು ಪ್ಯೂರ್ ಕಮರ್ಷಿಯಲಿಸಂ. ಪ್ಯೂರ್ ಕಮರ್ಷಿಯಲಿಸಂ ಅಲ್ಲಿ ಸ್ವಲ್ಪ ಎನ್ಹ್ಯಾನ್ಸ್ಡ್ ಆಕ್ಟಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ನೀನ್ ಸಟಲ್ ಆಗಿ ಸ್ವಲ್ಪ ಬೇಜಾರಾಗೋದು, ಖುಷಿ ಪಡೋದು ಎಲ್ಲಾನು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಮಾಡಿದ್ರೆ ಅದಕ್ಕೆ ವರ್ಕ್ ಆಗಲ್ಲ. ಅದು ನಮ್ಮ ಸ್ವಲ್ಪ ಫ್ರಂಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ಲವ್ ಮಾಡಿ ನೋಡು ಅಂತ ಒಂದು ಕಾಶಿನಾಥ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ನನ್ನ ಆಕ್ಷನ್ಸ್ ಮತ್ತೆ ನನ್ನ ಎಲ್ಲ ಸ್ವಲ್ಪ ಎಕ್ಸಾಜರೇಟೆಡ್ ಆಗಿ ಮಾಡ್ಬೇಕಾಗುತ್ತೆ, ಅದು ಖುಷಿ ಕೊಡುತ್ತೆ. ಅಥವಾ ಸ್ವಲ್ಪ ಸ್ಲಾಪ್ಸ್ಟಿಕ್ ಕಾಮಿಡಿ, ಕಾಮಿಡಿ ಇದ್ ಮಾಡಿದಾಗ ಸ್ವಲ್ಪ ಜೋರಾಗಿ ನಗೋದು, ಆ ತರದ್ದು ಇರುತ್ತೆ. ನನಗೆ ಯಾವ್ದು ಕರೆಕ್ಟ್ ಅಂತ ನಂಗೆ ನಿಜವಾಗ ಗೊತ್ತಿಲ್ಲ, ಬಟ್ ದೇರ್ ಆರ್ ಡಿಫ್ರೆಂಟ್ ಮೆಥಡಾಲಜಿ ಫಾರ್ ಆಕ್ಟಿಂಗ್. ಬಟ್ ನನಗೆ ಪರ್ಸನಲಿ ನಾನು ತುಂಬಾ ನಂಬೋದು ಅಥವಾ ನಾನು ಉಪಯೋಗಿಸ್ಕೊಳ್ಳೋದು ಆ ಪಾತ್ರನೇ ಆಗ್ಬಿಡೋದು ಈಸ್ ಅ ಮಚ್ ಮೋರ್ ಕಂಫರ್ಟಬಲ್ ಅಪ್ರೋಚ್ ಅಂತ ನನಗೆ ಅನ್ಸುತ್ತೆ.
1: ಈಗ ನಿಮ್ಮ ಜೀವನದ ಒಂದು ಮಂತ್ರ?
0: ಈಗ ನನಗೆ 15 ವಯಸ್ಸು 16ನೇ ವಯಸ್ಸು ರನ್ನಿಂಗ್ ಮಗ ಇದ್ದಾನೆ, ಅವನು ಈಗ 10th ಅಲ್ಲಿ ಇದ್ದಾನೆ. ಒಳ್ಳೆ ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಚಾಂಪಿಯನ್, ಗೋಲ್ಡ್ ಮೆಡಲಿಸ್ಟ್, ಮತ್ತೆ ಒಳ್ಳೆ ಹಾಡು ಹೇಳ್ತಾನೆ. ಸೊ ಈಗ ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಒಂದು 3-4 ಇಯರ್ಸ್ ಇಂದ ನೆಕ್ಸ್ಟ್ ಇನ್ನೊಂದು 3-4 ಇಯರ್ಸ್ ತನಕ ಅವನನ್ನ ಒಳ್ಳೆ ಮಾದರಿ ಮನುಷ್ಯನಾಗಿ ಮಾಡೋದೇ ನನ್ನ ಫುಲ್ ಫೋಕಸ್ ಅಲ್ಲಿ ಇದ್ದೀನಿ. ಎರಡನೇದಾಗಿ ತುಂಬಾ ವರ್ಷಗಳ ಆದ್ಮೇಲೆ ಅನ್ನೋದ್ರ ಬದಲು ಇವತ್ತು ಕೂಡ ನಮ್ಮ ಜೀವನ ಎಂಜಾಯ್ ಮಾಡ್ಬೇಕು, ಸಣ್ಣ ಸಣ್ಣ ವಿಚಾರಗಳಲ್ಲೂ ನಾವು ಖುಷಿ ಪಡಬೇಕು ಅನ್ನೋದನ್ನ ಫೋಕಸ್ಡ್ ಆಗಿ ಇಟ್ಕೊಂಡು ಐ ಎಮ್ ಟೇಕಿಂಗ್ ಒನ್ ಡೇ ಅಟ್ ಎ ಟೈಮ್ ಅಂಡ್ ಎಂಜಾಯಿಂಗ್ ಲೈಫ್ ಮೇಡಮ್.
1: ಓಕೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿ ಮೂಲಕ ಲಕ್ಷಾಂತರ ಜನ ನಮ್ಮ ನಿಮ್ಮ ಮಾತುಗಳನ್ನ ನಮ್ಮ ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದಾರೆ, ಅವರಿಗೆ ಏನ್ ಸಂದೇಶ ಹೇಳ್ತೀರಿ ಅಂತ?
0: ಸ್ವಾರ್ಥವಾಗಿ ಏನ್ ಹೇಳ್ಬೋದು ಅಂತಂದ್ರೆ, ನೀವಿಷ್ಟು ವರ್ಷ 4 ದಶಕಗಳು ನನ್ ಮೇಲೆ ಆ ಪ್ರೀತಿ ಇಟ್ಟಿದ್ದೀರಾ, ಇನ್ನೊಂದು 2-3 ದಶಕಗಳೇ ನನ್ ಮೇಲೆ ಅದೇ ತರ ಪ್ರೀತಿ ಇಟ್ಕೊಳ್ಳಿ. ನಮ್ಮ ಸಿನಿಮಾ, ಹಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಹೋಗಿ ದಯವಿಟ್ಟು ಸಿನಿಮಾಗಳು ನೋಡಿ. ಕನ್ನಡ ಆಕ್ಟರ್ಸ್, ಕನ್ನಡ ಎಂಟರ್ಟೈನರ್ಸ್ ಗೆ ದಯವಿಟ್ಟು ತಮ್ಮ ಸಪೋರ್ಟ್ ನೀಡಿ ಅಂತ ಕೇಳ್ಕೊಳ್ತೀನಿ ಮೇಡಮ್.
1: ಹೌದು ಮಂಜುನಾಥ್ ಅವರೇ, ನಾವು 90 ಆಕಾಶವಾಣಿಗೆ ಹುಟ್ಟಿಕೊಂಡು ಈಗ 90 ವರ್ಷಗಳಾಗಿದೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ 36 ವರ್ಷ. ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯದಿಂದ ಈವರೆಗೂ ನೀವು ಕೇಳದಂತಹ ಆಕಾಶವಾಣಿಯ ನೆನಪುಗಳು?
0: ನನ್ನ ಏನು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಮತ್ತೆ ಫೇಸ್ಬುಕ್ ಪೇಜ್ ಏನಿದೆ ಮಾಸ್ಟರ್ ಮಂಜುನಾಥ್ ಅಂತ, ಅದರಲ್ಲಿ ಶಂಕರ್ ನಾಗ್ ಸರ್ ನಡೆಸ್ಕೊಟ್ಟಂತ ಒಂದು ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮದ ಕಾಪಿ ಇದೆ. ಅದರಲ್ಲಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನನ್ನ ಹಾಡು. ನೀವು ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ವಲ್ಲ ಏನು ಹುಡುಗಿರು, ಅದನ್ನು ಅವರು ಹಾಕಿ ಪ್ಲೇ ಮಾಡಿದ್ದಾರೆ. ಸೊ ನನಗೆ ಪರ್ಸನಲ್ ಆಗಿ ಒಂದು ನನ್ನ ಶಂಕರ್ ಅಂಕಲ್ ನಡೆಸ್ಕೊಟ್ಟಂತ ಪ್ರೋಗ್ರಾಮು, ಎರಡನೇದು ನನ್ನ ಹಾಡು ಹಾಕಿದ್ದಾರೆ ಅನ್ನೋ ಒಂದು ಖುಷಿ, ಅದು ನನಗೆ ತುಂಬಾನೇ ಫೇವರೇಟ್ ಪ್ರೋಗ್ರಾಮ್ ಮೇಡಮ್.
1: ಓಕೆ, ಚಿತ್ರದುರ್ಗ ಆಕಾಶವಾಣಿ ಬಗ್ಗೆ ನೀವು ಹೇಳುವಂತಹ ಎರಡು ಮಾತು.
0: ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್, ಈ ತರ ರೀಜನಲ್ ಏನು ಚಾನೆಲ್ಸ್ ಏನಿದೆ ಇದಿನ್ನೂ ಬೆಳಿಬೇಕು. ಅಲ್ಲಿ ಲೋಕಲ್ ಯಾರು ಬಿಸ್ನೆಸ್ ಮೆನ್ ಇದಾರೆ ಅಥವಾ ಏನು ಬಿಸ್ನೆಸಸ್ ಇದೆ, ಕಂಪನೀಸ್ ಏನಿದೆ, ಅವರೆಲ್ಲ ಇನ್ನೂ ಇದನ್ನ ಸಪೋರ್ಟ್ ಮಾಡಿ ಆಡ್ಸ್ ಎಲ್ಲ ತಗೊಂಡು ಇದನ್ನ ಇನ್ನೂ ಮೇಲೆತ್ತರಕ್ಕೆ ತರಬೇಕು. ತಮ್ಮ ನ್ಯೂಸ್ ಆನ್ ಏರ್ ಆ್ಯಪ್ ಇರೋದ್ರಿಂದ ಅಲ್ಲಿಗೆ ಮಾತ್ರ ಅಲ್ದಿರ ಬೇರೆ ಎಲ್ಲಾ ಕಡೆಯವರು ಅದನ್ನ ಟ್ಯೂನ್ ಇನ್ ಮಾಡಿ, ಚಿತ್ರದುರ್ಗದವ್ರು ಎಲ್ಲೇ ಹೋಗಿದ್ರು ಅದನ್ನ ಟ್ಯೂನ್ ಇನ್ ಮಾಡಿ ಕೇಳಿದ್ರೆ ನಿಮ್ಮ ಚಾನೆಲ್ಗೂ ಮತ್ತೆ ನಿಮ್ಮ ಇದಕ್ಕೂ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ನಂಬ್ತೀನಿ ಮೇಡಮ್.
1: ಖಂಡಿತ, ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಮಾತುಗಳು, ನಿಮ್ಮ ನೆನಪಿನ ಮಾತುಗಳನ್ನ ಈವರೆಗೂ ನಮ್ಮೆಲ್ಲ ಕೇಳುಗರೊಟ್ಟಿಗೆ ಚಿತ್ರದುರ್ಗ ಆಕಾಶವಾಣಿ ಮೂಲಕ ಮಾತನಾಡಿದ್ದೀರಿ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಪ್ರೀತಿ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮಾಸ್ಟರ್ ಮಂಜುನಾಥ್ ಅವರೇ.
0: ಆಮೇಲೆ ನಿಮಗೆ ಮೇಡಮ್ ವಿಜಯ್ ಕಲಾ

ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದಂಥ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ನಾನು ಅವರ ಜೊತೆಯಾಗಿದ್ದು ವಿಜಯಕಲಾ ಜಗ್ಲೂರ್. ಈ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬಂತು. ಇದಾಗಿತ್ತು ಇಂದಿನ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆ.

ಅವರ ಜೊತೆಯಾಗಿದ್ದು ವಿಜಯಕಲಾ ಜಗ್ಲೂರ್. ಈ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬಂತು. ಇದಾಗಿತ್ತು ಇಂದಿನ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆ.

ಕೇಳಿದ್ರೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಇಷ್ಟೊತ್ತು ನಡೆಸ್ಕೊಡ್ತಾ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು ವಿಜಯಕಲಾ ಜಗ್ಲೂರ್. ಇನ್ನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ನನ್ನದಾಗಿದೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಸ್ಟೇ ಟ್ಯೂನ್. ಬಾಯ್ ಬಾಯ್.

102.6 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 11:53. ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇರುವುದು ನಾನು ಸೀಮಾ ಎಂ. ಇದೀಗ ಕೇಳಿ ಕಾರ್ಯಕ್ರಮ ಅಡುಗೆ ಅರಮನೆ.

ಕೇಳುಗರೆ, ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಅಮಟೆಕಾಯಿ ಅಥವಾ ಅಂಬಟೆಕಾಯಿ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಈ ಅಮಟೆಕಾಯಿಯನ್ನ ಉಪಯೋಗಿಸ್ಕೊಂಡು ಯಾವೆಲ್ಲ ಖಾದ್ಯಗಳನ್ನ ಮಾಡಬಹುದು ಅಂತ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ನಾನು ಕೂಡ ನನಗೆ ತಿಳಿದಿರುವಂತಹ ಖಾದ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಓಕೆ ಕೇಳುಗರೆ, ಈ ಅಮಟೆಕಾಯಿ ಇದೇನಿದೆ, ಇದು ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಬೆಳೆಯುವಂತಹ ಒಂದು ಹುಳಿ ಹಣ್ಣು ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಭಾಗದಲ್ಲೂ ಅಂದ್ರೆ ಎಲ್ಲಾ ಕಡೆಯಲ್ಲೂ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಈ ಹಣ್ಣು, ಈ ಕಾಯಿ ದೊರೆಯುತ್ತೆ. ಹಾಗಾದ್ರೆ ಈ ಒಂದು ಅಮಟೆಕಾಯಿಯನ್ನ ಉಪಯೋಗಿಸ್ಕೊಂಡು ಯಾವೆಲ್ಲ ಅಡುಗೆಗಳನ್ನ ಮಾಡ್ಬೋದು ಅಂತ ನೋಡೋದಾದ್ರೆ, ತುಂಬಾನೇ ಆರೋಗ್ಯಕ್ಕೆ ಉತ್ತಮವಾದಂತಹ ಕಾಯಿ ಈ ಅಮಟೆಕಾಯಿ ಅಂತಾನೆ ಹೇಳ್ಬೋದು. ಈ ಅಮಟೆಕಾಯಿಯನ್ನ ಉಪಯೋಗಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಈ ಅಮಟೆಕಾಯಿ ಕಾಡು ಹಣ್ಣು, ಅಂದ್ರೆ ನಾವು ಮಲೆನಾಡು ಭಾಗ ಹಾಗೆ ಕರಾವಳಿ ಭಾಗದಲ್ಲಿ ಕಾಡು ಹಣ್ಣಾಗಿ ಇದನ್ನ ಬೆಳೀತಾರೆ ಅಮಟೆಕಾಯಿ ಅಂತ. ಹಾಗೆ ಈ ಒಂದು ಸೀಸನ್ ಏನಿದೆ ಮಳೆಗಾಲದ ಸಮಯದಲ್ಲಿ ಇದನ್ನ ಮಾರುಕಟ್ಟೆಗೆ ಬರೋದ್ರಿಂದ ಇದನ್ನ ಉಪಯೋಗ ತುಂಬಾನೇ ಮಾಡ್ಕೊಂತಾರೆ ಜನ. ಅಂದ್ರೆ ಆ ಟೈಮಲ್ಲೇ ಇದು ಸಿಗುವಂತ ಹಣ್ಣಾಗಿರುತ್ತೆ. ಹಾಗಾದ್ರೆ ಇದರಲ್ಲಿ ಏನೆಲ್ಲ ಅಂಶಗಳಿವೆ, ಈ ಅಮಟೆಕಾಯಿಯನ್ನ ತಿಂದ್ರೆ ನಮ್ಗೆ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ, ಇದು ಜೀರ್ಣಶಕ್ತಿಗೆ ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು.

ಇದರಲ್ಲಿ ನಾರಿನ ಅಂಶ ಇರೋದ್ರಿಂದ ಮಲಬದ್ಧತೆಯನ್ನು ನಿವಾರಿಸಿಬಿಟ್ಟು ಜೀರ್ಣಕ್ರಿಯೆ ಸುಗಮವಾಗಲು ಇದು ಸಹಾಯ ಮಾಡುತ್ತೆ. ಹಾಗೆ ರಕ್ತಹೀನತೆ ನಿವಾರಣೆ ಕೂಡ ಇದರಿಂದ ಆಗುತ್ತೆ. ಅಂದರೆ ನಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ನಮ್ಮ ರಕ್ತಹೀನತೆಯನ್ನು ತಡೆಯಲು ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ವಿಟಮಿನ್ ಸಿ ಅನ್ನೋದು ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆ ಕ್ಯಾಲ್ಶಿಯಂ ಅಂಶ ಕೂಡ ಇದರಲ್ಲಿದೆ. ಹಾಗಾಗಿ ಮೂಳೆ ಮತ್ತು ಸ್ನಾಯುಗಳಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಇದೇನಿದೆ, ಹೈಪರ್ ಅಸಿಡಿಟಿ ಸಮಸ್ಯೆಗೆ ಅತ್ಯುತ್ತಮ ಚಿಕಿತ್ಸೆ ಅಂತಾನೆ ಹೇಳ್ಬೋದು. ಅಂದರೆ ಹೊಟ್ಟೆಯ ಆಮ್ಲೀಯತೆ ಅಂತ ಅಂತಾರಲ್ಲ, ಅದಕ್ಕೂ ಕೂಡ ಅಂದರೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಕೆಲವು ಕಡೆ ಇದನ್ನ ಅಮಟೆಕಾಯಿ ಅಂತಾರೆ, ಕೆಲವು ಕಡೆ ಇದನ್ನ ಅಂಬಟೆಕಾಯಿ ಅಂತಾನು ಕೂಡ ಕರೀತಾರೆ. ಓಕೆ, ಮಾಹಿತಿಯನ್ನು ಮುಂದುವರಿಸ್ತೀನಿ, ಕರೆಗಳನ್ನ ಕೂಡ ಸ್ವೀಕರಿಸೋಣ.

0: ಓಕೆ, ಅಮಟೆಕಾಯಿಯ ಖಾದ್ಯಗಳ ಬಗ್ಗೆ ಮಾತಾಡೋಕೆ ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಕರೆ ಮಾಡ್ತಾರೆ, ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ, ನಳಿನಿ ಸತೀಶ್.
0: ಓಕೆ ನಳಿನಿ. ಓಕೆ ನಳಿನಿ ಸತೀಶ್ ಅವರು, ಹೇಳಿ. ನಳಿನಿ ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತು. ಇಷ್ಟ ಕಾರ್ಯಕ್ರಮ ಕೇಳ್ತಾನೆ ಬಂದ್ವಿ. ಮುಗಿದ ತಕ್ಷಣ ಮತ್ತೆ ಮಂಜುನಾಥ್ ಮುಗಿದ ತಕ್ಷಣ ನಿಮ್ದು ಬಂತು ಪ್ರೋಗ್ರಾಮು. ಅಂಡ್ ಅಮಟೆಕಾಯಿಗೆ ಸಂಬಂಧಪಟ್ಟಿದ್ದು, ನಿಜ ಹೇಳ್ಬೇಕಂದ್ರೆ ನಮ್ಗೆ ಅಮಟೆಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ. ತಾಯಿ ಯಾವಾಗಾದ್ರೂ ಅಮಟೆಕಾಯಿ ಸಿಕ್ತಂತ ಅಮಟೆಕಾಯಿ ಉಪ್ಪಿನಕಾಯಿ ಹೆಚ್ಚಾಗಿ ಹೆಚ್ಚಾಗಿ ಹಾಕಿ ಇಡ್ತಾ ಇದ್ರು. ಅದು ಕಳ್ಸಂಗೆಲ್ಲ ಅಂದ್ರೆ ನಾವ್ ಬೆಲ್ಲ ಆಡ್ ಮಾಡ್ತೀವಿ.
0: ಸಿಹಿ ಉಪ್ಪಿನಕಾಯಿ ಮಾಡ್ತೀರಾ ನೀವು?
1: ಅಲ್ಲ, ನಾವು ಖಾರದ ಪುಡಿ ಹಾಕಿದ್ರು, ಮತ್ತೆ ಮೆಂತೆ ಪುಡಿ ಹಾಕಿದ್ರು, ಸಾಸಿವೆ ಪುಡಿ ಹಾಕಿದ್ರು, ಬೆಲ್ಲ ಆಡ್ ಮಾಡ್ತೀವಿ. ಯಾಕಂದ್ರೆ ಅಮಟೆಕಾಯಿ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವಾ?
0: ಹೌದು, ಒಗ್ಗರಿ ಇರುತ್ತೆ.
1: ಮನೆಯಲ್ಲಿ ಸ್ವಲ್ಪ ಹುಳಿ ಇರುತ್ತೆ ಹುಳಿ ಇರುತ್ತೆ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ನಾವು ನಮ್ ತಾಯಿ ಬೆಲ್ಲ ಆಡ್ ಮಾಡ್ತಿದ್ರು. ಸೊ ಅದು ಕಳ್ತಂಗೆ ಕಳ್ತಂಗೆ ಅದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಹೆಚ್ಚಿಗೆ ಆಗದು ಅಮಟೆಕಾಯಿ ಉಪ್ಪಿನಕಾಯಿ. ಸೊ ಹಾಗಾಗಿ ನಾವು ಅಮಟೆಕಾಯಿ ಉಪ್ಪಿನಕಾಯಿ ಒಂದ್ ಬಿಟ್ರೆ ಅಕಸ್ಮಾತ್ ಏನಾದ್ರು ದಪ್ಪ ದಪ್ಪ ಅಮಟೆಕಾಯಿ ಸಿಕ್ಕರೆ, ಯಾಕಂದ್ರೆ ಚಿಕ್ಕದು ಸಿಕ್ಕ ತುರಿಲಿಕ್ಕೆ ಬರ್ತಾ
0: ಇರಲಿಲ್ಲ. ಇದು ಚಿಕ್ಕದು ಎಳೆ ಅಮಟೆಕಾಯಲ್ಲಿ ಉಪ್ಪಿನಕಾಯಿ ಹಾಕ್ಬೋದು.
1: ಹಾಕ್ಬೋದು, ಚಿಕ್ಕದ ಸ್ವಲ್ಪ ದಪ್ಪ ದಪ್ಪ ಅಮಟೆಕಾಯಿ ಈಸಿಲಿ ತುರ್ಲಿಕ್ ಬರ್ತಿತ್ತು. ತಾಯಿ ಏನ್ ಮಾಡಿದ್ರು, ನಮ್ ಕೈನಲ್ಲಿ ತುರಿಸ್ತಾ ಇದ್ರು, ತುರಿಸ್ಬಿಟ್ಟು ಅದನ್ನ ಚಿತ್ರಾನ್ನಕ್ಕೆ ಹಾಕ್ತಾ ಇದ್ರು.
0: ಓಕೆ,
1: ಚಿತ್ರಾನ್ನಕ್ಕೆ ಹಾಕ್ತಾ ಇದ್ರು, ತುರಿಸ್ಬಿಟ್ಟು ಅದನ್ನ ಚಿತ್ರಾನ್ನಕ್ಕೆ ಹಾಕ್ತಾ ಇದ್ರು. ಅದು ಮಾತ್ರ ತುಂಬಾ ಟೇಸ್ಟ್ ಆಗಿರ್ತಾ ಇತ್ತು. ತುರಿದ್ಬಿಟ್ಟು ಹಾಕ್ತಾ ಇದ್ರಲ್ಲ, ಅದು ತುಂಬಾ ಟೇಸ್ಟ್ ಆಗಿರ್ತಿತ್ತು. ಇವತ್ತಿಗೂ ನಾವು ಮರಿಬೇಕಾಗಲ್ಲ, ಯಾಕಂದ್ರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಅಮಟೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ರು ಅಂತ
0: ಅಂದ್ಬಿಟ್ಟು.
1: ಇಷ್ಟು ಬಿಟ್ಟು ಬಿಟ್ರೆ ನಾವು ನಿಜ ಹೇಳ್ತೀನಿ, ನಾವು ಯಾವ ಡಿಶಸ್ ಕೂಡ ಮಾಡ್ತಾ ಇರಲ್ಲ. ಉಪ್ಪಿನಕಾಯಿ ಮಾತ್ರ ಫೇವರೇಟ್ ನಮ್ಮ ಮನೆಯಲ್ಲಿ,
0: ಅಮಟೆಕಾಯಿ ಉಪ್ಪಿನಕಾಯಿ.
1: ಫೇವರೇಟ್ ಅಂಡ್ ಚಿತ್ರಾನ್ನ ಅಮಟೆಕಾಯಿ ಚಿತ್ರಾನ್ನ ತುರಿದ್ಬಿಟ್ಟು ಹಾಕ್ತಾ ಇದ್ರು, ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು. ಸೊ ಈ ವರ್ಡ್ ಮಾತ್ರ ಮಾಡ್ತಾ ಇದ್ರು. ಅಂಡ್ ಈವನ್ ಟುಡೇ ಆಲ್ಸೋ ನಾವು ಅಮಟೆಕಾಯಿ ಉಪ್ಪಿನಕಾಯಿ ನಾವು ಮರೆಯೋದಿಲ್ಲ. ಸೀಸನ್ ಮಾಡಿ ಸಿಕ್ಕರೆ ಅಮಟೆಕಾಯಿ ಉಪ್ಪಿನಕಾಯಿ ನಮ್ಮ ತಾಯಿ ಮನೇಲಿ ಹಾಕ್ತಾರೆ, ನಾನು ಇಸ್ಕೊಂಡು ಬರ್ತೀನಿ. ಯಾಕಂದ್ರೆ ನಾನು ಒಬ್ಬಳೇ ಇರ್ತೀನಿ, ನನಗೆ ಇಲ್ಲ ಹಾಕ್ಲಿಕ್ಕೆ, ಅಲ್ಲಿ ಹಾಕಿರ್ತಾರೆ, ಇಸ್ಕೊಂಡು ಬರ್ತೀನಿ ನಾನೇ.
0: ಓಕೆ, ಇವತ್ತಿನ ಕಾರ್ಯಕ್ರಮ ನಿಮ್ಮ ಒಂದು ಅಮಟೆಕಾಯಿ ಉಪ್ಪಿನಕಾಯಿ ಮತ್ತೆ ಚಿತ್ರಾನ್ನ ನೆನಪು ಮಾಡ್ತು ನಿಮ್ಗೆ.
1: ಹೌದೌದು, ತುಂಬಾ ರುಚಿಯಾಗಿರುತ್ತೆ ಅಮಟೆಕಾಯಿ. ಅದೇ ಅಷ್ಟು ಇಷ್ಟಪಟ್ಟು ನಮ್ಮಮ್ಮ ಮಾಡ್ದರು, ಇದು ಚೂರು ಕೊಡು ಆ ಚಿತ್ರಾನ್ನಕ್ಕೆ ಹಾಕೋಣ ಅಂತ ಹೇಳ್ತಾರೆ. ಒಳ್ಳೆ ಟೇಸ್ಟ್ ಇರ್ತಾ ಇತ್ತು ನಮ್ಗೆ. ಆ ತರ ಒಂದೊಂದ್ ಒಳ್ಳೆ ಎಂಜಾಯ್ಮೆಂಟ್ ಇತ್ತು, ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಒಳ್ಳೆ ರುಚಿ ಕೊಡ್ತಾ ಇತ್ತು ಚಿತ್ರ. ಸೊ ಅದೆಲ್ಲ ನೆನಪಾಗುತ್ತೆ ನಮ್ಗೆ. ಅದ್ ಬಿಟ್ಟರೆ ಬೇರೆ ಯಾವ್ದು ನಾವು ಡಿಶಸ್ ಮಾಡ್ತಾ ಇರ್ಲಿಲ್ಲ ಅಮಟೆಕಾಯಿ. ಇದೊಂದು ಎನಿಥಿಂಗ್ ಏನ್ ಮಾಡ್ಬೇಕಾದ್ರ ಬಗ್ಗೆ ಅದ್ರಿಂದ ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ.
0: ಹೌದಾ, ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರಿ. ನಾನೊಂದೆರಡು ಮಲೆನಾಡು ಭಾಗದಲ್ಲಿ ಮಾಡುವಂತಹ ಅಮಟೆಕಾಯಿ ಡಿಶಸ್ ಬಗ್ಗೆ ತಮ್ಗೆ ಮಾಹಿತಿ ನೀಡ್ತೀನಿ.
1: ಥ್ಯಾಂಕ್ ಯು.
0: ಓಕೆ, ನಳಿನಿ ಸತೀಶ್ ಅವರು ಕರೆ ಮಾಡಿದ್ರು, ಅಮಟೆಕಾಯಿ ಚಿತ್ರಾನ್ನದ ಬಗ್ಗೆ ಹೇಳಿದ್ರು. ಹಾಗಾದ್ರೆ ಈ ಅಮಟೆಕಾಯಿ ಚಿತ್ರಾನ್ನ ಹೇಗ್ ಮಾಡ್ತಾರೆ ಅಂತ ನೋಡೋದಾದ್ರೆ, ನಾನು ನಮ್ಮ ಮನೆಯಲ್ಲಿ ಮಾಡುವ ಒಂದು ರೆಸಿಪಿ ಹೇಳೋದಾದ್ರೆ, ಅಮಟೆಕಾಯಿ ಅಂದ್ರೆ ಅಮಟೆಕಾಯಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಈ ಎರಡನ್ನ ಮೂರನ್ನ ಸೇರಿಸ್ಬಿಟ್ಟು ಮಿಕ್ಸಿಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆ ಕಡಲೆಬೇಳೆ, ಕರಿಬೇವು, ಈ

ಮೂರ ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಆದ್ಮೇಲೆ ಇದಕ್ಕೇನು ಈರುಳ್ಳಿ ಕೆಲವರು ಹಾಕಿದ್ರೆ ಹಾಕ್ಬೋದು, ಬಳಸಲ್ಲ ಅಂದ್ರೆ ಏನು ಈರುಳ್ಳಿ ಹಾಕ್ತಿದ್ರು ನಡೆಯುತ್ತೆ. ಆಮೇಲೆ ನಾವು ಈಗ ತರಿ ತರಿಯಾಗಿ ರುಬ್ಬಿರುವಂತಹ ಏನು ಗೊಜ್ಜಿದೆಯಲ್ವಾ ಇದನ್ನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಕೊನೆಗೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನ ಹಾಕ್ಬಿಟ್ಟು ಕೊನೆಗೆ ನಾವು ಮಾಡಿಟ್ಕೊಂಡಿರುವಂತಹ ಬಿಸಿ ಅನ್ನ ಏನಿರುತ್ತೆ ಅಲ್ವಾ ಅದನ್ನ ಹಾಕ್ಬಿಟ್ಟು ಕಲಸಿ ಚಿತ್ರಾನ್ನವನ್ನ ತಿನ್ಬೋದು. ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಅಮಟೆಕಾಯಿ ಚಿತ್ರಾನ್ನ ಅಂತಾನೆ ಹೇಳ್ಬೋದು. ಓಕೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ಅಮಟೆಕಾಯಿಯಿಂದ ಏನೆಲ್ಲ ಖಾದ್ಯಗಳನ್ನ ಮಾಡ್ಬೋದು ಅನ್ನೋದನ್ನ ಕೂಡ ನಮ್ಮೊಂದಿಗೆ ಹಂಚ್ಕೊಳ್ಬೋದು. ಇನ್ನು ಅಮಟೆಕಾಯಿ, ಈ ಅಮಟೆಕಾಯಿಲಿ ಉಪ್ಪಿನಕಾಯಿ ಅಂತ ಹೇಳಿದ್ರು ಈಗ ಕರೆ ಮಾಡಿದವರು. ಓಕೆ, ಅಮಟೆಕಾಯಿ ಉಪ್ಪಿನಕಾಯಿ ಅಂದರೆ ರೆಡಿ ಉಪ್ಪಿನಕಾಯಿ ಕೂಡ ಮಾಡ್ಕೋಬೋದು ಅಮಟೆಕಾಯಿಲಿ. ಅಂದರೆ ಈ ಎಳೆ ಅಮಟೆಕಾಯಿ ಏನು ಬರುತ್ತಲ್ವಾ ಅದನ್ನು ತಗೊಂಡು ಚಿಕ್ಕದಾಗಿ ಸ್ಲೈಸಸ್ ಆಗಿ ಮಾಡಿಬಿಟ್ಟು ರೆಡಿಯಾಗಿ ಅಂದರೆ ತಕ್ಷಣಕ್ಕೆ ಮಾಡ್ಕೊಳ್ಳೋ ಅಂಥದ್ದು ತಿರುಗ್ ದಿನಾನೇ ತಿನ್ನೋವಂಥ ಉಪ್ಪಿನಕಾಯಿ. ಅಂದರೆ ಸ್ವಲ್ಪ ಉಪ್ಪಲ್ಲಿ ಅದನ್ನು ಮಿಕ್ಸ್ ಮಾಡಿ ಖಾರದ ಪುಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ಖಾರದ ಪುಡಿ ಹಾಕ್ಕೊಂಡು ಇನ್ನು ಸ್ವಲ್ಪ ಮೆಂತಿ ಮತ್ತು ಸಾಸಿವೆಯನ್ನು ಕೂಡ ಬಿಸಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಚ್ಕೊಂಡು ಇನ್ನು ಕರಿಬೇವು ಒಗ್ಗರಣೆ ಹಾಕಿ ಎಣ್ಣೆ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರೆ ರೆಡಿ ಉಪ್ಪಿನಕಾಯಿ. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವೇನಿಲ್ಲ ಅಂದ್ರೂ ಒಂದು ವಾರ 15 ದಿನದ ತನಕ ಕೂಡ ಈ ಉಪ್ಪಿನಕಾಯಿನ ನಾವು ಉಪಯೋಗಿಸ್ಕೋಬಹುದಾಗುತ್ತೆ. ಕೊನೆಗೆ ಇನ್ನು ಈ ಅಮಟೆಕಾಯಿಯಿಂದ ನಾನು ಹೇಳ್ತಾ ಇದ್ದೆ ನಿಮಗೆ, ಈ ಅಮಟೆಕಾಯಿ ರೆಡಿ ಉಪ್ಪಿನಕಾಯಿ ಜೊತೆಗೆ ಅಮಟೆಕಾಯಿಯನ್ನ ಉಪ್ಪಲ್ಲಿ ನೆನೆಸಿಬಿಟ್ಟು ಮಾಡುವಂತಹ ಉಪ್ಪಿನಕಾಯಿ ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮಾಹಿತಿಯನ್ನ ನೀಡ್ತೀನಿ, ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ಒಗ್ಗರಣೆ ಚಿತ್ರದ ಈ ಗೀತೆಯನ್ನ.

0: Mysore Sandal Soap.
1: ಓಕೆ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಅಡುಗೆ ಅರಮನೆ ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇವತ್ತಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಮಟೆಕಾಯಿಯ ಉಪಯೋಗ, ಹಾಗೆ ಅಮಟೆಕಾಯಿಯ ಖಾದ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅಮಟೆಕಾಯಿ ಚಿತ್ರಾನ್ನ, ಅಮಟೆಕಾಯಿ ಉಪ್ಪಿನಕಾಯಿ ಬಗ್ಗೆ ಕೂಡ ಹೇಳಿದೆ. ಇನ್ನು ಅಮಟೆಕಾಯಿ ರೆಡಿ ಉಪ್ಪಿನಕಾಯಿ ಜೊತೆಗೆ ಅಮಟೆಕಾಯಿಯನ್ನು ಉಪ್ಪಲ್ಲಿ ನೆನೆಯಿಟ್ಟು, ಅಂದರೆ ಇಡೀ ಕಾಯಿಯನ್ನು ನೆನೆಯಿಟ್ಟು ಆಮೇಲೆ ಉಪ್ಪಿನಕಾಯಿ, ನಾವೇನು ಮಾಮೂಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ತೀವೋ ಅದೇ ಒಂದು ರೀತಿಯಲ್ಲೇ ಕೂಡ ಈ ಅಮಟೆಕಾಯಿ ಉಪ್ಪಿನಕಾಯಿಯನ್ನು ಮಾಡ್ಬೋದು. ಇನ್ನು ಮಲೆನಾಡ ಭಾಗದಲ್ಲಿ ಅಮಟೆಕಾಯಿ ಗೊಜ್ಜು ಅಂತ ಮಾಡ್ತಾರೆ. ಹಾಗಾದರೆ ಇದು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ಈ ಅಮಟೆಕಾಯಿ ಅಂದರೆ ಸ್ವಲ್ಪ ಎಳೆದೂ ಇರಬಾರ್ದು, ಸ್ವಲ್ಪ ಬಲ್ತಿರೋದು, ಮೀಡಿಯಂ ಸೈಜ್ ನೋಡಿಕೊಂಡು ಈ ಅಮಟೆಕಾಯಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಬೇಸೋದಕ್ಕೆ ಹಾಕ್ಕೋಬೇಕು. ಓಕೆ, ಬೇಸೋದಕ್ಕೆ ಹಾಕಿದ್ದೀನಿ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ, ಹಲೋ ಕೇಳಿಸ್ತಾ ಇದೆಯಾ? ಹಲೋ, ಓಕೆ ಕರೆ ಮಾಡಿದ್ದೀರಾ ಆದರೆ ಮಾತಾಡ್ತಾ ಇಲ್ಲ. ಓಕೆ, ಏನೋ ಅಮಟೆಕಾಯಿನ ಬೇಯಿಸೋದಕ್ಕೆ ಹಾಕಬೇಕು ಅಂತ ಹೇಳಿದೆ. ಆಯಿತು, ಅಮಟೆಕಾಯಿ ಬೇಯ್ತಾ ಇರದೆ. ಅಮಟೆಕಾಯಿ ಬೇಯಬೇಕಾದ್ರೆ ನಾವು ರುಬ್ಬೋದಕ್ಕೆ ಕಾಯಿ ಹಾಗೆ ಹಸಿಮೆಣಸಿನಕಾಯಿ ಈ ಎರಡನ್ನು ರುಬ್ಬಿಕೊಳ್ಬೇಕು. ಅಂದರೆ ತುಂಬ ನುಣ್ಣಗೆ ಈ ಎರಡು ಮಿಶ್ರಣವನ್ನು ರುಬ್ಕೊಳ್ಬೇಕಾಗುತ್ತೆ. ಹಾಗೆ ಆ ಬೇಯ್ತಾ ಇರೋ ಅಮಟೆಕಾಯಿ ಬೆಂದಾಗ ಒಂದು ಅಮಟೆಕಾಯಿನ ತಗೊಂಡು ಆ ಪಲ್ಪನ್ನು ತೆಗೆದುಬಿಟ್ಟು ಆ ಪಲ್ಪನ್ನು ಸಹ ರುಬ್ಬುತ್ತಿರೋ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಈ ರುಬ್ಬಿದ ಆದಮೇಲೆ ಈ ಅಮಟೆಕಾಯಿ ಬೇಯ್ತಾ ಇತ್ತಲ್ವ, ಅದಕ್ಕೆ ನಾವು ಈ ಮಿಶ್ರಣವನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದು ಕುದೀತಾ ಇರಬೇಕಾದ್ರೆ ಅದಕ್ಕೆ ಬೆಲ್ಲವನ್ನು ಹಾಕಬೇಕಾಗುತ್ತೆ. ಬೆಲ್ಲವನ್ನು ಹಾಕಿದ್ಮೇಲೆ ಚೆನ್ನಾಗಿ ಅದು ಮಿಕ್ಸ್ ಆಗಿ ಬೆಲ್ಲವೆಲ್ಲ ಕರಗಿದ್ಮೇಲೆ, ಅಂದರೆ ಸಾಮಾನ್ಯವಾಗಿ ನಾವು ಮಾಮೂಲಿ ಬೆಲ್ಲವನ್ನು ಉಪಯೋಗಿಸ್ತೀವಿ, ಮಲೆನಾಡ ಭಾಗದಲ್ಲಿ ಜೋನಿ ಬೆಲ್ಲ ಅಂತ ಸಿಗುತ್ತೆ, ಇದು ತುಂಬಾ ಅದಕ್ಕೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದಿಷ್ಟು ಕುದಿಸಿದ ಆದಮೇಲೆ ನಾವು ಒಗ್ಗರಣೆಯನ್ನು ಕೊಟ್ಕೊಳ್ಳೋವಂಥದ್ದು, ಅಂದರೆ ಸಾಸಿವೆ ಮತ್ತು ಕರಿಬೇವನ್ನು ಒಗ್ಗರಣೆ ಕೊಟ್ಕೊಳ್ಳೋವಂಥದ್ದು. ಅಮಟೆಕಾಯಿ ಗೊಜ್ಜು ತಯಾರಾಗುತ್ತೆ. ಅಂದರೆ ಹುಳಿ ಸಿಹಿ ಎರಡೂ ಮಿಶ್ರಣ ಇರೋದ್ರಿಂದ ನಾವು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಈ ಗೊಜ್ಜನ್ನು ಉಪಯೋಗ ಮಾಡ್ಕೋಬೋದು, ತುಂಬಾ ರುಚಿಕರವಾಗಿರುತ್ತೆ. ಅಂದರೆ ಈ ಅಮಟೆಕಾಯಿ ಹಣ್ಣು ಏನಿದೆ ಹುಳಿ ಪ್ರಮಾಣದಲ್ಲಿರುತ್ತೆ ಅಲ್ವಾ, ಈ ಹಾಗಾಗಿ ಈ ಒಂದು ಬೆಲ್ಲವನ್ನು ಸೇರಿಸೋದ್ರಿಂದ ಅದಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಹಾಗಾದರೆ ಮುಂದಿನ ರೆಸಿಪಿ ಯಾವುದು ಅಂತ ಮಾತಾಡೋಣ. ನಮ್ಮ ಕೇಳುಗರು ಕೂಡ ಕರೆ ಮಾಡ್ತಾ ಇದ್ದಾರೆ, ಯಾರು ಅಂತ ಕೇಳೋಣ. ಓಕೆ ಹಲೋ ಹಲೋ, ನಮಸ್ತೆ ನಮಸ್ತೆ, ತಮ್ಮ ಹೆಸರು?
2: ರಾಜೇಶ್ವರಿ ಅಂತ.
1: ಓಕೆ ರಾಜೇಶ್ವರಿ ಅವರೇ, ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದ್ರಾ?
2: ಹಾಗಾದ್ರೆ
1: ಹೌದು, ಅಮಟೆಕಾಯಿ
2: ನಾನು ಅಮಟೆಕಾಯಿನಲ್ಲಿ ಚಿತ್ರಾನ್ನನೂ ಮಾಡ್ತೀನಿ, ಉಪ್ಪಿನಕಾಯಿನೂ ಮಾಮೂಲು ಮಾಡ್ತೀವಿ, ಮತ್ತೆ ಜ್ಯೂಸ್ ಮಾಡ್ತೀವಿ.
1: ಅಮಟೆಕಾಯಿ ಜ್ಯೂಸ್? ಓಕೆ,
2: ಹೌದೌದು. ಮೇಲಿಂದೆಲ್ಲ ತಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲ ಅದನ್ನ ಹಾಕಿ ಚಟ್ನಿ ತರ ರುಬ್ಕೊಂಡ್ಬಿಡ್ತೀವಿ. ಅದನ್ನ ನೀರ್ ಹಾಕಿ ಸೋಸ್ಕೊಂಡ್ಬಿಟ್ಟು ಒಣಶುಂಠಿ ಪುಡಿ,
1: ಒಣಶುಂಠಿ ಪುಡಿ, ಓಕೆ
2: ಹೌದು, ಒಣಶುಂಠಿ ಪುಡಿ ಹಾಕಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಇದನ್ನ ಹಾಕೊಳ್ತೀವಿ. ಬೇಕು ಅಂದ್ರೆ ಬೆಲ್ಲವನ್ನ ಸೇರಿಸ್ಕೋಬೇಕು. ರುಬ್ತಾ ಇರ್ತೀವಲ್ಲ ಅವಾಗನೆ ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ರುಬ್ಬಿಡೋದು, ಚಟ್ನಿ ತರ ರುಬ್ಕೊಂಡ್ಬಿಡೋದು. ಅದನ್ನ ನೀರ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೋಸ್ಕೊಂಡು ಆಮೇಲೆ ಒಣಶುಂಠಿ ಪುಡಿ ಹಾಕೋದು. ಇದು ಜ್ಯೂಸ್ ಆಯ್ತು. ಮತ್ತೆ ಗೊಜ್ಜು ಅಂದ್ರಲ್ಲ ನೀವು, ಹಸಿಮೆಣಸಿನಕಾಯಿ ಹಾಕಿ ಮಾಡಿದ್ರಿ. ನಾವು ಏನ್ ಮಾಡ್ತೀನಿ ಅಂದ್ರೆ ಇದು ಪುಳಿಯೋಗರೆ ಗೊಜ್ಜಿಗೆ ಎಲ್ಲ ಊರ್ಕೊಳ್ತೀವಲ್ಲ, ಉದ್ದಿನಬೇಳೆ, ಕಡಲೆಬೇಳೆ, ಧನ್ಯ, ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಂತ್ಯ, ಒಣಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ರುಬ್ತೀವಿ. ಚೂರು ಕಾಯಿ, ಸ್ವಲ್ಪ ಕಾಯಿ, ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ತಣ್ಣಗಾಗಿದ್ಮೇಲೆ ಅದನ್ನ ರುಬ್ಬಿಟ್ಟು, ಈ ಅಮಟೆಕಾಯಿ ಇರ್ತಾವಲ್ಲ ಎಳೆ ಬಿದ್ರೆ ಹಾಗೆ ಹಾಕ್ತೀವಿ ಒಂದ್ಸಲ ಜಜ್ಜಿ ಬಿಟ್ಟು, ಬಲ್ತಿದ್ರೆ ಸ್ವಲ್ಪ ಹೆಚ್ಚು ಬಿಟ್ಟು ಹಾಕ್ತಿವಿ ಹೂಳು ತರ.

0: ಅದನ್ನ ಒಗ್ಗರಣೆ ಹಾಕ್ಬೇಕು, ಹಿಂಗಿನ ಒಗ್ಗರಣೆನೆ ಕೊಡ್ಬೇಕು.
1: ಓಕೆ,
0: ಒಗ್ಗರಣೆ ಸಾಸಿವೆ ಜೀರಿಗೆ ಮತ್ತೆ ಕರಿಬೇವು ಅದೆಲ್ಲ ಹಾಕಿ ಆ ಕಾಯಿಗಳನ್ನ ಹಾಕಿ ಫ್ರೈ ಮಾಡ್ತಾ ಇರ್ಬೇಕು. ಫ್ರೈ ಮಾಡಿ ಸ್ವಲ್ಪ ನೀರ್ ಹಾಕಿ ಅದು ಕುದಿ ಸ್ವಲ್ಪ ಕುದಿಬೇಕು, ಬಾಯ್ಲ್ ಆಗ್ಬೇಕು. ಅದು ಬಾಯ್ಲ್ ಆದ ಮೇಲೆ ಈ ರುಬ್ಕೊಂಡಿರ್ತೀವಲ್ಲ, ಈ ರುಬ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ನಮ್ಗೆ ಕಂಟೆಸ್ ಎಷ್ಟು ಬೇಕೋ ಅದು ತೆಳು ನೋಡ್ಕೊದು, ಅಷ್ಟೊಂದು ನೀರ್ ಆಡ್ ಮಾಡ್ಬೇಕು. ಮತ್ತೆ ಬೆಲ್ಲ,
1: ಬೆಲ್ಲ
0: ಇದ ಹಾಕೊಂಡು ಕುದಿಸ್ಕೊಂಡ್ರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ. ಅದು ಕುದಿಸಿ ಕುದಿಸಿ ಗಟ್ಟಿ ಆದ್ರೆ ನೆಂಚ್ಕೊಳಕು ಸೈಡಿಗೆ ಸರಿ ಹೋಗುತ್ತೆ.
1: ಸೈಡಿಗೆ
0: ಪೈನಾಪಲ್ ಗೊಜ್ಜು ಮಾಡ್ತೀವಲ್ಲ, ಪೈನಾಪಲ್ ಗೊಜ್ಜು
1: ನಾನು ಕೂಡ ಇದನ್ನ ಹೇಳೋಣ ಅಂತಿದ್ದೆ. ಅಂದ್ರೆ ನೀವು ಗೊಜ್ಜು ತರ ಹೇಳಿದ್ವಿ, ಈಗ ಅಮಟೆಕಾಯಿ ಸಾರ್ ಅಂತಾನು ಕೂಡ ಮಾಡ್ತಾರೆ, ನೀವ್ ಹೇಳಿದ್ರಲ್ಲ ಈಗ ಇದೇ ಪ್ರೊಸೀಜರ್ ಅಂದ್ರೆ ಹುರ್ಕೊಳ್ಳೋಂಥದ್ದು
0: ಸಾಂಬಾರ್
1: ಆಗುತ್ತೆ.
0: ಹೌದು ಹೌದು ಹೌದು,
1: ಖಂಡಿತ ನೀವ್ ಹೇಳ್ದಂಗೆ ಈ ಉದ್ದಿನ ಬೇಳೆ, ಕಡಲೆ ಬೇಳೆ, ಹಾಗೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಕಾಯಿ ಇದನ್ನೆಲ್ಲ ಹುರ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅಂದ್ರೆ ಅಮಟೆಕಾಯಿನ ಸ್ವಲ್ಪ ನಾವು ಮುಂಚೆನೆ ಬೇಸಕ್ ಇಡ್ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಗಟ್ಟಿ
0: ಅದು ಬೇಸಿ ಅದು ಕಲ್ಪ ತೆಗೆದು ಮಾಡ್ತಾರೆ. ನಾನೇನ್ ಮಾಡ್ತೀನಿ ಹೇಳೇದಿರ್ತಲ್ಲ ಹಂಗೆ ಒಂದೆರಡು ಬಿಟ್ರೆ
1: ಹೌದು
0: ಒಳಗಡೆ ಎಲ್ಲ ಉಪ್ಪು ಅದೆಲ್ಲ ಹಿಡಿಯುತ್ತೆ.
1: ಹೌದು, ನಾನು ಅದೇ ಹೇಳಿದ್ದೆ. ಈಗ ನೀವು ಬೇಸಕ್ ಇಟ್ರೆ ನೆಕ್ಸ್ಟ್ ಒಂದು ಮಸಾಲೆ ಹಾಕಿ ಕುದಿಸ್ಬೋದು. ಕೆಲವ ಎಳೆ ಇದು ಇರೋದ್ರಿಂದ ಅವಾಗಿಂದ ಅವಾಗೆ ಕೂಡ ಹಾಕಿ ಮಾಡ್ಬೋದು. ತುಂಬಾ ಆರೋಗ್ಯಕ್ಕೂ ಕೂಡ
0: ಹೌದು,
1: ಹೌದು ಕೆಲವು ಸೀಸನ್ ಗೆ ಮಾತ್ರ ಸಿಗುವಂತಹ ಕಾಯಲ್ವಾ ಇದು, ಬಂದಾಗ
0: ಉಪಯೋಗಿಸ್ಕೊಳ್ಳೋದು. ದಪ್ಪನವೇ ತಗೋಬೇಕು, ಸ್ವಲ್ಪ ಬಲ್ತಿರೋವೇ ತಗೊಂಡು ಮೇಲಿಂದೆಲ್ಲ ತುರ್ಕೊಂಡ್ಬಿಡ್ಬೇಕು. ತುರ್ದ್ಬಿಟ್ಟು ನಾವು ನೆರಳಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡ್ಬಿಡ್ಬೋದು, ಅದನ್ನ ಪೌಡರ್ ತರ ಮಾಡ್ಕೊಂಡು ಇಟ್ಕೋಬಹುದು ಅಥವಾ ಒಣಗಿಸಿದ್ದನ್ನ ಹಾಗೇನೆ ಇಟ್ಕೋಬಹುದು.
1: ಹೌದಾ,
0: ನಾನ್ ಸೀಸನ್ ಅಲ್ಲಿ ಬಂದಾಗ ಹಾಗೆ ಮಾಡ್ಕೊಳ್ಳೋದು, ಯಾಕಂದ್ರೆ ಸಿಗಲ್ಲ ಎಲ್ಲ ಟೈಮಲ್ಲಿ ಸಿಗಲ್ಲ, ಹುರ್ದು ಒಣಗಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ.
1: ಅಂದ್ರೆ ಆ ಟೈಮಿಗೆ ನಿಮಗೆ ತಿನ್ಬೇಕು ಅಂತ ಅನಿಸಿದಾಗ ಅದನ್ನ.
0: ಹೌದೌದು, ನಲ್ಲಿಕಾಯ್ದು ಅಷ್ಟೇ, ಆಮ್ಚೂರ್ ಪೌಡರ್ ಅಂತ
1: ಮಾಡ್ಕೊಂತಾರೆ,
0: ಯಾವ ಸೀಸನ್ ಅಲ್ಲಿ ಏನೇನ್ ಸಿಕ್ಕಿರುತ್ತೋ ಅದನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಇಟ್ಕೊಂಡ್ಬಿಡೋದು.
1: ಓಕೆ ರಾಜೇಶ್ವರಿ ಅವರೇ, ಒಳ್ಳೆ ಮಾಹಿತಿ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
1: ಓಕೆ, ರಾಜೇಶ್ವರಿ ಅವರು ಕರೆ ಮಾಡಿದ್ರು, ಅಮಟೆಕಾಯಿ ಗೊಜ್ಜು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ರು. ಹಾಗೆ ನಾನು ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ, ಅದಕ್ಕೆ ಹೆಸರಿಲ್ಲ ಅನ್ಕೊಂತೀನಿ. ಹಾಗೆ ಒಂದು ಸಿಹಿ ಖಾದ್ಯವನ್ನು ಮಾಡ್ತಾರೆ, ಅಮಟೆಕಾಯಿಯನ್ನು ಜಜ್ಜಿಬಿಟ್ಟು ಬೇಯಿಸೋದಕ್ಕೆ ಇಟ್ಟು ಅದರ ಜೊತೆಗೆ ಒಂದೆರಡು ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದು ಚೆನ್ನಾಗಿ ಬೇಯಿಸ್ತಿದ್ದಾಗ ಅದಕ್ಕೆ ಶುಂಠಿ ಪುಡಿಯನ್ನು ಹಾಕಿ ಬೆಲ್ಲವನ್ನೇ ಹಾಕುವಂಥದ್ದು. ಖಾರಕ್ಕೆ ನಾವಿಲ್ಲಿ ಖಾರದ ಪುಡಿಯನ್ನು ಬಳಸೋದಿಲ್ಲ. ಈ ಅಮಟೆಕಾಯಿ ಜೋನಿ ಬೆಲ್ಲ, ತೆಳು ಬೆಲ್ಲ ಅಂತ ಹೇಳಿದ್ನಲ್ಲ ನಾನು, ಈ ಬೆಲ್ಲವನ್ನೇ ಹಾಕಿಬಿಟ್ಟು ಅದು ಸಿಗಲಿಲ್ಲ ಅಂದರೂ ನಾವು ಮಾಮೂಲಿ ಬೆಲ್ಲವನ್ನೇ ಕೂಡ ಹಾಕಿ ಚೆನ್ನಾಗಿ ಕುದಿಸುವಂಥದ್ದು. ಅದು ತುಂಬಾ ಗಟ್ಟಿ ಆಗುತ್ತೆ ಅವಾಗ, ಅದ್ರ ಸಿಪ್ಪೆ ಸಮೇತ ನಾವು ಜಜ್ಜಿ ಹಾಕಿರ್ತೀವಲ್ವ, ಅದು ಯಾವ ಮಟ್ಟಿಗೆ ಗಟ್ಟಿ ಆಗುತ್ತೆ ಅಂದರೆ ಆ ಒಳಗಡೆ ಗೊರಟಿರುತ್ತಲ್ವ ಅಮಟೆಕಾಯಲ್ಲಿ, ಆ ಗೊರಟಲ್ಲೆಲ್ಲ ಬೆಲ್ಲದ ಪ್ರಮಾಣ ಸೇರ್ಕೊಳ್ಳುತ್ತೆ ಅದು. ಹಾಗೆ ನಾವು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಅಂದರೆ ಸೂಜಿ ಮೆಣಸು ಹಾಕಿದರೆ ಸ್ವಲ್ಪ ಖಾರ ಖಾರ ಅಂತ ತುಂಬಾ ಅನಿಸುತ್ತೆ, ನಮಗೆ ಖಾರ ಬೇಡ ಅನ್ನೋರು ಮಾಮೂಲಿ ಮೆಣಸನ್ನು ಕೂಡ ನಾವು ಬಳಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ಗಟ್ಟಿಯಾಗಿರುತ್ತೆ, ಅದನ್ನು ಕುದಿಸಿ ಚೆನ್ನಾಗಿ ಗಟ್ಟಿಯಾಗಿ ಬೆಲ್ಲದ ಪಾಕದ ರೀತಿ ಆಗುತ್ತೆ. ಇದನ್ನು ಕೂಡ ನಾವು ಊಟದಲ್ಲಿ ನೆಂಚ್ಕೊಂಡು ಊಟ ಮಾಡ್ಬೋದು ಅಮಟೆಕಾಯಿನ ಅಂತ ಹೇಳ್ಬೋದು. ಹಾಗೆ ಈ ಅಮಟೆಕಾಯಿ ಈ ಗೊಜ್ಜನ್ನ ಮಲೆನಾಡನ ಭಾಗದಲ್ಲಿ ಈ ಭೂಮಿ ಹುಣ್ಣಿಮೆ ಹಬ್ಬ ಅಂತ ಮಾಡ್ತಾರೆ. ಆ ಸಮಯದಲ್ಲಿ ಈ ಒಂದು ಗೊಜ್ಜನ್ನ ಭೂಮಿ ತಾಯಿಗೆ ನೈವೇದ್ಯವಾಗಿ ಇಡ್ತಾರೆ, ಅಂದ್ರೆ ಆ ಸಮಯದಲ್ಲೇ ಸಿಗುವಂಥದ್ರಿಂದ ಆ ಹಬ್ಬದ ಸಮಯದಲ್ಲೂ ಕೂಡ ಈ ಒಂದು ಅಮಟೆಕಾಯಿ ಗೊಜ್ಜನ್ನ ಇಡ್ತಾರೆ ಎನ್ಬೋದು. ಹಾಗೆ ಈ ಅಮಟೆಕಾಯ್ದು ನಾನು ಬೆಲ್ಲದ್ದೇನು ಹೇಳಿದ್ನಲ್ಲ, ಚೆನ್ನಾಗಿ ನೀರಿನ ಪ್ರಮಾಣ ಪೂರ್ತಿ ಮಾಯ ಆಗೋ ತನಕನೂ ನಾವು ಕುದಿಸೋದ್ರಿಂದ ಅದು ತುಂಬಾ ಗಟ್ಟಿಯಾಗಿ ಬರುತ್ತೆ. ಆಗ ನಾವು ಇದನ್ನ ಸ್ಟೋರ್ ಮಾಡಿ ವರ್ಷಗಟ್ಟಲೆ ಕೂಡ ನಾವು ಇಟ್ಕೊಂಡು ತಿನ್ಬೋದು, ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ನಮ್ಗೆ ತಿನ್ನಬೇಕು ಅನ್ನಿಸ್ದಾಗ ಈ ಒಂದು ಅಮಟೆಕಾಯಿಯನ್ನು ಉಪಯೋಗವನ್ನು ಮಾಡ್ಕೋಬೋದು. ಓಕೆ, ಮಾಹಿತಿಯನ್ನು ಮುಂದುವರ್ಸೋಣ. ನಮ್ಮ ಕೇಳುಗರು ಕೂಡ ಕರೆ ಮಾಡಿದರೆ ಮಾತಾಡೋಣ, ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಕೇಳಿ ಒಂದಾಗೋಣ ಬಾ ಚಿತ್ರದ ಈ ಗೀತೆಯನ್ನು.

ಓಕೆ ಸ್ನೇಹಿತರೆ, ಅಮಟೆಕಾಯಿ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಅಮಟೆಕಾಯಿಂದ ಮಾಡುವಂತಹ ಖಾದ್ಯಗಳನ್ನ ನೋಡೋದಾದ್ರೆ, ಈ ಅಮಟೆಕಾಯಿ ಅಪ್ಪೆ ಹುಳಿ ಅಂತಾನೆ ಮಾಡ್ತಾರೆ. ಅಂದ್ರೆ ಈ ಅಮಟೆಕಾಯಿ ಏನಿದೆ, ಇದರ ಪಲ್ಪ್ ಮೇಲಿನ ಸಿಪ್ಪೆಯನ್ನ ತೆಗೆದುಬಿಟ್ಟು ಅದನ್ನ ಸಣ್ಣದಾಗಿ ಹೆಚ್ಚಿ ಅದನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಬಾಂಡ್ಲಿಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಬ್ಬಬೇಕಾದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕಿ ತೆಳ್ಳಗಿರುತ್ತೆ, ಅಂದ್ರೆ ನೀರಿನ ಅಂಶ. ಅದಕ್ಕೆ ನಾವು ಕಾಯಿಗೆ ಏನು ಹಾಕೋದಿಲ್ಲ. ಅಂದ್ರೆ ಈಗ ರಾಜೇಶ್ವರಿಯವರು ಹೇಳ್ದಂಗೆ ನಾವು ಜ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಈ ಮಲೆನಾಡ ಭಾಗದಲ್ಲಿ ಅಪ್ಪೆ ಹುಳಿ ಅಂತಾನೆ ಕರೀತಾರೆ ಇದನ್ನ. ಇದನ್ನ ತೆಳ್ಳದಾಗಿ ಏನು ಇರೋದಿಲ್ಲ ಅಂಶ, ಅಂದ್ರೆ ಸ್ವಲ್ಪ ಖಾರ ಖಾರ ಇರುತ್ತೆ. ನಮಗೆ ಬೇಕು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನ ಕೂಡ ಹಾಕೋಬಹುದು, ಹಾಗೆ ಒಗ್ಗರಣೆಯನ್ನ ಕೂಡ ಕೊಟ್ಕೋಬಹುದು. ಅಂದ್ರೆ ಒಂದು ಸಾಸಿವೆ ಕರ್ಬೇವನ್ನ ಒಗ್ಗರಣೆಯನ್ನ ಕೊಟ್ಟು ನಾವು ಇದನ್ನ ಅಪ್ಪೆ ಹುಳಿ ಅಂತಾನೆ ಇದನ್ನ ಕರೀತಾರೆ. ಅಂದ್ರೆ ಊಟಕ್ಕೆ ಅನ್ನಕ್ಕೆ ಕೂಡ ಹಾಕೊಂಡು ಊಟ ಮಾಡ್ಬೋದು. ಬೇಡ ಅಂದ್ರೆ ನಾವು ಊಟ ಎಲ್ಲ ಆದ್ಮೇಲೆ ಇದನ್ನ ಜ್ಯೂಸ್ ತರ, ಅಂದ್ರೆ ಈಗ ನಾವು ಮಜ್ಜಿಗೆ ಏನ್ ಕುಡಿತೀವಲ್ವಾ ಊಟ ಆದ್ಮೇಲೆ, ಅದೇ ರೀತಿ ಇದನ್ನ ಸೇವನೆ ಮಾಡ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು.

ಓಕೆ, ಇನ್ನು ಅಂಟೆಕಾಯಿಯಿಂದ ಮಾಡುವ ಖಾದ್ಯಗಳನ್ನ ನೋಡೋದಾದ್ರೆ ಅಂಟೆಕಾಯಿ ತಂಬುಳೆ ಅಂತ ಕೂಡ ಮಾಡ್ತಾರೆ. ಇದು ಕೂಡ ಕಾಯಿಯನ್ನ ರುಬ್ಬಿ ಹಾಕಿ ಮಾಡುವಂತಹ ತಂಬುಳೆ. ಇದನ್ನ ನಾವು ಒಣಮೆಣಸಿನಕಾಯಿ ಕೂಡ ಬಳಸ್ಕೊಂಡು ಮಾಡ್ಬೋದು. ಕೆಲವರು ಹಸಿಮೆಣಸಿನಕಾಯಿ ತಿನ್ನೋದಿಲ್ಲ ಅಲ್ವಾ, ಇಲ್ಲಾಂದ್ರೆ ಹಸಿಮೆಣಸಿನಕಾಯಿ ತಂಬುಳಿ ಕೂಡ ಮಾಡ್ಬೋದು. ಹಾಗೆ ಇನ್ನು ನಾನಾ ವಿಧದ ಖಾದ್ಯಗಳನ್ನ ಕೂಡ ನಾವು ಮಾಡ್ಬೋದು. ಹೇಳ್ತಾರಲ್ವಾ, ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ ಅಂತ. ಒಂದು ಪ್ರಮಾಣದಲ್ಲಿ ಅಂದ್ರೆ ನಮಗೆ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಇದ್ರೆ ಏನಾದ್ರೂ ಒಂದು ಹಾಕಿ ಒಂದು ರುಚಿಯನ್ನ ಸಿದ್ಧಗೊಳಿಸ್ಬೋದಲ್ವಾ. ಹಾಗಾಗಿ ಈ ಅಂಟೆಕಾಯಿಯನ್ನ ಉಪಯೋಗಿಸ್ಕೊಂಡು ನಾನಾ ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೋದು. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಅಂಟೆಕಾಯಿಯನ್ನ ತಿನ್ನೋದು ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಎಳೆ, ನಾನೀಗ ಸಾಕಷ್ಟು ಮಾಹಿತಿ ನನಗೆ ತಿಳಿದರಷ್ಟು ನೀಡಿದೆ. ಅಂಟೆಕಾಯಿ ಉಪ್ಪಿನಕಾಯಿ, ಚಿತ್ರಾನ್ನ, ಸಾರು, ತಂಬುಳಿ, ಅಪ್ಪೆ ಹುಳಿ, ಹಾಗೆ ಅಂಟೆಕಾಯಿ ಗೊಜ್ಜು, ಹಾಗೆ ಅಂಟೆಕಾಯಿಯಿಂದ ಬೆಲ್ಲದಿಂದ ಮಾಡುವಂತಹ ಒಂದು ಸ್ವೀಟ್ ತರನೇ ಇರುತ್ತೆ ಅದು, ಹುಳಿಸಿ ಹುಳಿಸಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲವೂ ಕೂಡ ನಾವು ಅಂಟೆಕಾಯಿನ ಬಳಸ್ಕೊಂಡು ಅಡಿಗೆಯನ್ನ ಮಾಡ್ಬೋದು ಅಂತ ಹೇಳ್ತಾ ಕರೆ ಮಾಡಿ ಒಂದೆರಡು ಕೇಳುಗರು ನಮಗೆ ಮಾಹಿತಿಯನ್ನ ನೀಡಿದ್ರು. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.

ಇದುವರೆಗೂ ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇವತ್ತಿನ ವಿಷಯ ಅಮಟೆಕಾಯಿ ಉಪಯೋಗಿಸಿಕೊಂಡು ಮಾಡುವಂತಹ ಖಾದ್ಯಗಳು.

ಈಗ ಸ್ಟುಡಿಯೋ ಸಮಯ ಆಗಿದೆ 11:30. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಮಾಹಿತಿ ಕಣಜ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದ ಕ್ರೀಡಾ ಪರಿಚಯದಲ್ಲಿ ನಮ್ಮ ಭಾರತದ ಕೇರಳ ರಾಜ್ಯದಲ್ಲಿ ಹುಟ್ಟಿಕೊಂಡ ಒಂದು ಪ್ರಾಚೀನ ಕ್ರೀಡೆಯಾಗಿರುವಂತಹ ಕಲರಿಪಯಟ್ಟು ಕ್ರೀಡೆಯ ಕುರಿತಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಈ ಕಲರಿಪಯಟ್ಟು ಕ್ರೀಡೆಯು ಶರೀರದ ನಿಯಂತ್ರಣ, ಶಕ್ತಿ, ವೇಗ ಮತ್ತು ನಮ್ಯತೆಯನ್ನು ಸುಧಾರಿಸುವ ಶಿಸ್ತುಬದ್ಧ ತರಬೇತಿಯನ್ನು ಒಳಗೊಂಡ ಕ್ರೀಡೆಯಾಗಿದೆ. ಈ ಕ್ರೀಡೆಯನ್ನ ಸಮರ ಕಲೆ ಅಂತಲೂ ಕೂಡ ಕರೀತಾರೆ. ಈ ಸಮರ ಕಲೆಯಲ್ಲಿ ಮರ ಮತ್ತು ಲೋಹದ ವಿವಿಧ ಆಯುಧಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಓಕೆ, ಮಾಹಿತಿಯನ್ನ ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಂಗಿ ತರಂಗ ಚಿತ್ರದ ಗೀತೆಯನ್ನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೇಳುಗರೆ, ಕಲರಿ ಪಯಟ್ಟು ಕ್ರೀಡೆಯ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಕಲರಿ ಪಯಟ್ಟು ಸಮರ ಕಲೆಯಲ್ಲಿ ಮರ ಮತ್ತು ಲೋಹದ ಆಯುಧಗಳೊಂದಿಗೆ ಬಳಸುವ ತಂತ್ರಗಳನ್ನ ಹಾಗೆ ಮೈ ಪರಂಪರೆಯ ಅಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಕದನ ತಂತ್ರಗಳನ್ನ ಕೂಡ ಒಳಗೊಂಡಿದೆ. ಕಲರಿ ಪಯಟ್ಟು ಒಂದು ಕ್ರೀಡೆಯಾಗಿ ಅಥವಾ ಯುದ್ಧ ಕಲೆಯಾಗಿ ಮಾತ್ರವಲ್ಲದೆ ನೃತ್ಯ, ನಾಟಕ ಮತ್ತು ಇತರ ಕಲಾ ಪ್ರಕಾರಗಳ ಮೇಲೆ ಪ್ರಭಾವ ಬೀರುವ ದೈಹಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮೂಲತಃ ಕೇರಳದ ಕ್ರೀಡೆಯಾಗಿದ್ದು ಕಲರಿ ಪಯಟ್ಟು ಎಂಬ ಪದವು ಎರಡು ಪದಗಳಿಂದ ಬಂದಿದೆ. ಕಲರಿ ಎಂದರೆ ವ್ಯಾಯಾಮ ಅಥವಾ ಜಿಮ್ನಾಷಿಯಂ ಸ್ಥಳ ಮತ್ತು ಪಯಟ್ಟು ಎಂದರೆ ಹೋರಾಡುವುದು ಅಥವಾ ವ್ಯಾಯಾಮ ಮಾಡುವುದು ಎಂದು ಅರ್ಥ. ಈ ಕಲರಿ ಪಯಟ್ಟು ಕ್ರೀಡೆಯು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹುಟ್ಟಿಕೊಂಡಿತು ಅಂತ ನಂಬಲಾಗಿದೆ. ವಿಷ್ಣುವಿನ ಅವತಾರವಾದ ಸಂತ ಪರಶುರಾಮನು ಕಲರಿ ಪಯಟ್ಟುವಿನ ಸ್ಥಾಪಕ ಅಂತ ಕೂಡ ಹೇಳಲಾಗುತ್ತೆ. ಈ ಸಮರ ಕಲೆಯನ್ನ ಕೇರಳದ ಯೋಧ ವರ್ಗವು ಭೂಮಿಯನ್ನ ರಕ್ಷಿಸಲು ಅಭ್ಯಾಸ ಮಾಡುತ್ತಿತ್ತು ಅಂತ ನಮಗೆ ಪುರಾಣಗಳಿಂದ ತಿಳಿಯುತ್ತೆ. ಹಾಗೆ ಈ ಕಲರಿ ಪಯಟ್ಟು ಕ್ರೀಡೆಯಲ್ಲಿ ಎರಡು ಶೈಲಿಗಳಿವೆ. ಅವುಗಳೆಂದ್ರೆ ಒಂದು ವಡಕ್ಕನ್ ಶೈಲಿ, ಇದು ಉತ್ತರ ಶೈಲಿ ಅಂತಾನೆ ಕರೀತಾರೆ. ಮಲಬಾರ್ ಪ್ರದೇಶಗಳಲ್ಲಿ ಇದು ಪ್ರಧಾನವಾಗಿದೆ. ಚಲನೆಗಳು ಮತ್ತು ಆಕರ್ಷಕ ದೈಹಿಕ ಕೌಶಲ್ಯಗಳಿಗೆ ಈ ಒಂದು ಶೈಲಿಯಲ್ಲಿ ಒತ್ತನ್ನು ನೀಡಲಾಗುತ್ತೆ. ಇನ್ನು ತೆಕ್ಕನ್ ಕಲರಿ ದಕ್ಷಿಣ ಶೈಲಿ, ಇದು ತಿರುವಾಂಕೂರು ಪ್ರದೇಶದಲ್ಲಿ ಪ್ರಬಲವಾಗಿದೆ. ಅಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶಕ್ತಿಶಾಲಿ ಚಲನೆಗಳಿಗೆ ಒತ್ತು ನೀಡುವಂತಹ ಶೈಲಿ ಇದಾಗಿದೆ. ಮಾಹಿತಿಯನ್ನ ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಗಾಳಿಪಟ ಚಿತ್ರದ ಗೀತೆಯನ್ನ. ಚಿತ್ರ ಅವರು ಹಾಡಿರುವಂತಹ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಸಾಹಿತ್ಯ ಯೋಗರಾಜ್ ಭಟ್.

ಇನ್ನು ಈ ಕಲರಿ ಪಯಟ್ಟು ಕ್ರೀಡೆಯನ್ನ ಅಭ್ಯಾಸ ಮಾಡುವಾಗ ಮುಖ್ಯವಾಗಿ 4 ಹಂತಗಳಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಮೊದಲನೇದು ಮೈಥರಿ, ಇದು ದೇಹ ನಿಯಂತ್ರಣ ವ್ಯಾಯಾಮಗಳು. ಕೊಲ್ತಾರಿ, ಇದು ಮರದ ಆಯುಧಗಳ ಅಭ್ಯಾಸ. ಮೂರನೇದು ಅಂಕತರಿ, ಲೋಹದ ಆಯುಧಗಳ ಅಭ್ಯಾಸ. ನಾಲ್ಕನೇದು ವೆರುಮೈಕೈ, ಇದು ಶಸ್ತ್ರಾಸ್ತ್ರಗಳಿಲ್ಲದೆ ಕದನ ತಂತ್ರಗಳು. ಕಲರಿ ತರಬೇತಿಯ ಮೂಲ ತತ್ವ ಎಂದರೆ ಅದು ಎಣ್ಣೆ ಮಸಾಜ್ನೊಂದಿಗೆ ಪ್ರಾರಂಭ ಆಗುತ್ತೆ. ಇದು ದೇಹವು ಚುರುಕು ಮತ್ತು ಮೃದುವಾಗುವವರೆಗೆ ಮುಂದುವರಿಯುತ್ತೆ. ನಂತರ ವಿದ್ಯಾರ್ಥಿಗಳನ್ನು ಕಲರಿ ಅಭ್ಯಾಸಕ್ಕೆ ಸೇರಿಸಲಾಗುತ್ತೆ. ಇದು ಕಲರಿ ಪಯಟ್ಟುವಿಕೆ ವಿಶಿಷ್ಟವಾಗಿದೆ. ಈ ಪ್ರಕ್ರಿಯೆಯು ನಮ್ಯತೆಯನ್ನು ಹೆಚ್ಚಿಸುತ್ತೆ, ಮಾನಸಿಕ ತೀಕ್ಷ್ಣತೆಯನ್ನು ಕೂಡ ಸುಧಾರಣೆ ಮಾಡುತ್ತೆ, ಹಾಗೆ ಪ್ರಮುಖ ಶಕ್ತಿಯ ಹರಿವನ್ನು ಕೂಡ ಉತ್ತೇಜಿಸುತ್ತೆ. ಕಥಕ್ಕಳಿ, ಕೋಲ್ಕಳಿ, ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಮುಂತಾದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಯಾವಾಗಲೂ ಕಲರಿ ಪಯಟ್ಟುವಿನ ಚಲನೆಗಳಿಂದ ಪ್ರಭಾವಿತವಾಗಿದೆ ಅಂತಲೇ ಹೇಳಬಹುದು. ಮಾಹಿತಿಯನ್ನು ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನು. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಓಕೆ ಕೇಳುಗರೆ, ಕಲರಿ ಪಯಟ್ಟು ಕ್ರೀಡೆಯ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಕ್ರೀಡೆಯ ಪ್ರಯೋಜನಗಳನ್ನ ನೋಡೋದಾದ್ರೆ, ಇದು ಕೇವಲ ಯುದ್ಧ ಕಲೆಯಲ್ಲ, ಇದು ದೇಹದ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸಲು, ಹಾಗೆ ಶಿಸ್ತನ್ನ ಕಲಿಯಲು, ನಮ್ಯತೆ, ಚುರುಕುತನ, ಸಮತೋಲನ ಮತ್ತು ಕೈ ಹಾಗೆ ಕಣ್ಣಿನ ಸಮನ್ವಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಹಾಗೆ ಈ ಕ್ರೀಡೆಯು ಕೇರಳದ ನೃತ್ಯ, ನಾಟಕ ಮತ್ತು ಧಾರ್ಮಿಕ ಸಂಸ್ಕೃತಿಗಳ ಮೇಲೆ ಆಳವಾದ ಪ್ರಭಾವವನ್ನ ಕೂಡ ಬೀರಿದೆ. 1958 ಕೇರಳ ಸರ್ಕಾರವು ಈ ಕಲರಿಪಯಟ್ಟುವನ್ನು ಕ್ರೀಡಾಕೂಟವೆಂದು ಕೂಡ ಗುರುತಿಸಿದೆ. 2015 ಭಾರತೀಯ ಕಲರಿಪಯಟ್ಟು ಫೆಡರೇಷನ್ ಅನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ ಎಂದು ಗುರುತಿಸಿ ಅಂದಿನಿಂದ ಫೆಡರೇಷನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳನ್ನು ನಡೆಸ್ತಾ ಇದೆ. ಹೆಣ್ಣು ಮತ್ತು ಗಂಡು ಎಂಬ ಭೇದವಿಲ್ಲ.

ಭೇದ ಭಾವವಿಲ್ಲದೆ ಈ ಕಲರಿಪಯಟ್ಟು ಕ್ರೀಡೆಯನ್ನ ಎಲ್ಲರೂ ಅಭ್ಯಾಸವನ್ನ ಮಾಡ್ತಾರೆ. ಮತ್ತೆ ಇತ್ತೀಚೆಗೆ ಈ ಕ್ರೀಡೆಯು ಪ್ರಪಂಚದಾದ್ಯಂತ ತನ್ನ ಛಾಪನ್ನ ಕೂಡ ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಕಲರಿಪಯಟ್ಟು ಭಾರತದ ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ಇದಾಗಿತ್ತು ಕೇಳುಗರೆ ಇಂದಿನ ಮಾಹಿತಿ ಕಣಜದ ಕ್ರೀಡಾ ಪರಿಚಯದಲ್ಲಿ ದಕ್ಷಿಣ ಭಾರತದ ಕೇರಳ ರಾಜ್ಯದ ಕ್ರೀಡೆ ಕಲರಿಪಯಟ್ಟು ಅಂದರೆ ಸಮರ ಕಲೆ ಮಾರ್ಷಲ್ ಆರ್ಟ್ನ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಚಕ್ರವರ್ತಿ ಚಿತ್ರದ ಗೀತೆಯನ್ನ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯರುವ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಅರ್ಮಾನ್ ಮಲಿಕ್.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕಲರಿಪಯಟ್ಟು ಕ್ರೀಡೆಯ ಪರಿಚಯದ ಜೊತೆಗೆ ಚಿತ್ರಗೀತೆಗಳು ಕೂಡ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ.

ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀ ಸಂಧಾನದ ಮೂಲಕ

0: ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
0: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

ಸೊಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿವೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು

ಮೊದಲೆನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿದೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನ ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವ ದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.

0: ಇಲ್ಲಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿರ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 12:30:23. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.

0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಕರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026, ಅಂದರೆ ಬುಧವಾರ ಬೆಳಿಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳು. ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು: ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು. ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳ ಕುರಿತು ಕರೆ ಮಾಡುವ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗದಿಂದ ಇದೇ 15ನೇ ತಾರೀಕು ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇದೇ 15ನೇ ತಾರೀಕು, ಅಂದರೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ.

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿಯನ್ನ ಕೇಳುವಿರಿ. ಬಳಿಕ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿಯವರೇ.
2: ನಮಸ್ಕಾರ ಸರ್.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ

0: ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ?
1: ಸರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, July 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯ್ತು, ಅಂತಂದ್ರೆ 500 ಕೋಟಿಗಳಷ್ಟು ರೀಚ್ ಆಯ್ತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ, ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್,
0: ಅಂದ್ರೆ ಯೋಜನೆಯ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂಥ.
1: ಹೌದು,
0: ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ?
1: ಸರ್, ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ, ಅಂತಂದ್ರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದ್ರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿಯಾಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದ್ರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಅಷ್ಟು ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
0: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
1: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
0: 7 ಕೋಟಿ ಆಗಿದೆ.
1: ಹೌದು ಸರ್.
0: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಪರಿಸ್ಥಿತಿ ಅಂತ.
1: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅದರ ಪ್ರಕಾರ 17.1 ಬರ್ತ್ ಪ್ರತಿ 1,000 ಜನಸಂಖ್ಯೆಗೆ, ಮರಣ ಪ್ರಮಾಣ 6.2 ಡೆತ್ ಪ್ರತಿ 1,000 ಜನಸಂಖ್ಯೆಗೆ. ಸೊ ಒಟ್ಟಾರೆ ಗ್ರೋತ್ ರೇಟ್ 10.9 ಪ್ರತಿ 1,000 ಪಾಪ್ಯುಲೇಷನ್ಗಷ್ಟು ಆಗಿದೆ.
0: ಡಾಕ್ಟರ್, ಈಗ ಈ ಜನಸಂಖ್ಯೆಯ ಹೆಚ್ಚುವರಿ ಆಗ್ತಾ ಇರುವಂತಹದ್ದು, ಅದರ ಒಂದು ಗತಿ ಹೇಗಿದೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ?
1: ಸರ್, ಹೇಳಬೇಕು ಅಂತಂದ್ರೆ ಇದು ಶರವೇಗದಲ್ಲಿ ಹೋಗ್ತಾ ಇದೆ. ಸೊ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ದಿನಕ್ಕೆ 67,000 ಹೊಸದಾಗಿ ಮಕ್ಕಳುಗಳು ಹುಡ್ತಾ ಇದೆ. ಅಂತಂದ್ರೆ 2,600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
0: ಅಂದ್ರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ದೇ ಇರುವಂತಹದ್ದು ಇದು.
1: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂತ ಒಂದು ಪರಿಸ್ಥಿತಿಯಲ್ಲಿದೆ.
0: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ, ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು?
1: ಸರ್, ಇದನ್ನ ನಾನು ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಒಂದೇದಾಗಿ ಭೌತಿಕ ಸವಾಲುಗಳು ಏನಂತಂದ್ರೆ ಆಹಾರದ ಮತ್ತೆ ನೀರಿನ ಕೊರತೆ ಆರಂಭವಾಗುತ್ತೆ. ಆಮೇಲೆ ಪೂರ್ ಲಿವಿಂಗ್ ಕಂಡೀಷನ್ಸ್, ಜೀವನ ಶೈಲಿ ಕುಂಠಿತಗೊಳ್ತದೆ. ಕೊಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ, ನೀರು, ಶಬ್ದ, ಮಣ್ಣು ಮಾಲಿನ್ಯಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳ್ಬೇಕಂದ್ರೆ ಮಾನಸಿಕ ಒತ್ತಡ, ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರ್ಬೋದು, ಶಿಕ್ಷಣ ಸಿಗದೇ ಇರ್ಬೋದು. ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್, ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, STDs, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ

0: ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗದೇ ಇರಬಹುದು. ಸೊ ಇಂಥ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
1: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
0: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರುತ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ, ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್ ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನಿಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ. ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್, ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸ್, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸ್, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
1: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ್ನ.
0: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮೊದಲದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದಿರ್ತದೆ. ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ,
0: ಸೊಳ್ಳೆಗಳು ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವು ಸಾಮಾನ್ಯವಾಗಿ ಕಂಡು ಬರುವಂತ. ಒಂದು ಸತಿ ಈಗ ಮಲೇರಿಯಾ, ಚಿಕನ್ ಗುನ್ಯಾ ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರಿ, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಅದು ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ ಹೇಗೆ?
0: ಸರ್, ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್. ಹೇಳಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತೆ ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು, ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು, ಯುವಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲೇ ನಡಿಬೇಕು ಅಂತಂದ್ರೆ ಯುವಜನರ ಪಾತ್ರ ಮಾತ್ರವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳನ್ನು ಅದನ್ನೆಲ್ಲ ತಿಳ್ಕೊಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ ನಾವು ಅದನ್ನೇ ಕಾಣ್ತಾ ಇದ್ದೇವೆ, ಬಹಳಷ್ಟು ಜನ ಮುಂದೂಡ್ತದ್ರಿ ಎಜುಕೇಶನ್ ಅಂತಂದೇಳಿ ಮುಂದೂಡ್ತದೆ. ಅದು ಒಂದು ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳಬಹುದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು, ಮಹಿಳಾ ಸಬಲೀಕರಣ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಇಂದಿಷ್ಟು ಏಜಿಗೆ ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇಂದು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವಾ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು. ಇನ್ನು ಜೀವನ ಶೈಲಿ

0: ಉತ್ತಮಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತಂದು ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ ಪೋನ್ ಮಾಡೋದು ಅಥವಾ ಮುಂದೂಡುವುದು, ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗುವಾದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯೂಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತಂದು ಹೇಳ್ತೇವೆ. ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದು ಹೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಅಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡ್ ಅಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸಬಹುದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸಬಹುದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸಬಹುದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUCD ಅಥವಾ ಇಂಟ್ರಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್, ಇದರಲ್ಲಿ ಮೆಡಿಕೇಟೆಡ್ ಮತ್ತೆ ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಟೀ, ಇನ್ನು ನಾನ್ ಮೆಡಿಕೇಟೆಡ್ ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಪ್ಪಿ ಸ್ಲೂಪ್. ಸೊ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಒಂದು ಡೆಲಿವರಿ ಆದ ನಂತರ ಇನ್ನೊಂದು ಡೆಲಿವರಿ ಮಧ್ಯದಲ್ಲಿ ಇದನ್ನು ಬಳಸ್ಕೊಂತಾರೆ. ಪ್ರಸ್ತುತ ಇದನ್ನೇ ಬಹಳಷ್ಟು ಜನ ಮಹಿಳೆಯರು ಬಳಸ್ತಾ ಇದ್ದಾರೆ. ಇನ್ನು ಹಾರ್ಮೋನಲ್ ಮೆಥಡ್, ಹಾರ್ಮೋನಲ್ ಮೆಥಡ್ ಅಲ್ಲಿ ಸೊ ಎರಡು ಟೈಪ್ ಇದೆ. ಒಂದು ನುಂಗುವ ಅಥವಾ ಮಾತ್ರೆ ರೂಪದಲ್ಲಿ ದೊರಕುವಂತ ವಿಧಾನಗಳು, ಇನ್ನೊಂದು ಡಿಪಾಟ್ ಫಾರ್ಮುಲೇಷನ್ಸ್ ಅಂತ ಇದೆ. ಈಗ ಮಾತ್ರೆಗಳು ಅಂತಂದ್ರೆ ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರ್ತದೆ, ಕಂಬೈನ್ಡ್ ಪಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನು ಅದು ಕಂಬೈನ್ಡ್ ಮಾಡಿ ಒಂದು ಪಿಲ್ಸ್ ಅನ್ನು ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು, ಕಂಬೈನ್ಡ್ ಪಿಲ್ಸ್, ಅದರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ, ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್. ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸ್ ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೆ ಒಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂಥ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗ್ಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್. ಇನ್ನು ಡೆಪೋಟ್ ಫಾರ್ಮುಲೇಷನ್ಸ್ ಅಲ್ಲಿ ಮೂರು ವಿಧಾನ ಇದೆ, ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದು ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡೋದು, ಅಂದ್ರೆ ತೋರಿಸೋದು ಅದನ್ನು, ಅದು ಅಲ್ಲಿ ಇನ್ಸರ್ಟ್ ಮಾಡಿದೆ ಅಂತಂದ್ರೆ ಸೊ ಸುಮಾರು ಒಂದು 5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ.
1: ಶಾಶ್ವತ ವಿಧಾನ,
0: ಶಾಶ್ವತ ವಿಧಾನ. ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರ್ಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ, ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು 1-6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕ್ವಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತಾಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕ್ವಾಯಿಟಸ್ ಇಂಟರಪ್ಟಸ್ ಅಂತಂದ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಕ್ಯಾಲೆಂಡರ್ ಮೆಥಡ್.

0: ಹೀಗೆ ನಾನಾ ರೀತಿಗಳಿದೆ. ಜನರು ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಉದ್ಯೋಗ ಮಾಡ್ಲೇಬೇಕು.
1: ಸೊ
0: ಉದ್ಯೋಗ
1: ಮಾಡಬೇಕಾದ
0: ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು, ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನು ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ ಮತ್ತು ಅನಿವಾರ್ಯತೆನು ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳಬಹುದು.
1: ಅದರಿಂದ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ ಎರಡು ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರ ಲವ್ವ ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು ಎರಡು ಮಕ್ಕಳಾಯ್ತು, ಕಡೆಗೆ ಒಂದು ಮಕ್ಕಳಾಯ್ತು, ಈಗ ಒಂದು ಇಲ್ದಿದ್ರು ಕೂಡ ನಡೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದೂ ಇರಬೇಕು. ಸೊ ಮಕ್ಕಳು ಇರಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.
1: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತದ್ದು ಕೂಡ ಜಾಸ್ತಿ ಆಗ್ತದೆ, ಹಳ್ಳಿಯಲ್ಲಿ ಉದ್ಯೋಗ ಇರುವುದಿಲ್ಲ.
0: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭ ಆಗ್ತವೆ. ಒಂದ್ ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
1: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣದ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ.
0: ಹೌದು ಸರ್, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
1: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
0: ಹೌದು ಸರ್, ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬಹುದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನೂ 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
1: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1,000 ಜನ ಏಕಕಾಲದಲ್ಲಿ ಬಂದ್ಬಿಟ್ರೆ ಏನಾಗ್ತದೋ ಹಾಗೆ
0: ಕಷ್ಟ ಆಗ್ತದೆ.
1: ಸರ್, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬಹುದು, ಸರ್ಕಾರ ಆಗ್ಬಹುದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
0: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳಾಗಿದೆ ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತ ಕಾರ್ಯಕ್ರಮಗಳು. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತಹ

0: ತಾಯಿ ಮಗುವನ್ನು ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JNK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರೆಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
1: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳಬಹುದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲೇ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲಾ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲೇ ನಡೆಸಬೇಕು ಅಂತಂದು, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
4: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ID ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 August 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ

ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನ ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್

ವಿಳಾಸ ಇನ್ನಿತರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನ ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂ ಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇಕಡ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಅಂದರೆ ಎಬಿಪಿಎಂ ಜೆಎವೈ ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ಎಬಿಪಿಎಂ ಜೆಎವೈ ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನ ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇ ಫಾರ್ಮಸಿ

0: ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯೋಗ್ನೆಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. PMJAY ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565ಕ್ಕೆ ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನ ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ SP ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ಧ ಪ್ರದೇಶಕ್ಕಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು

0: ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ July 11 ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ.

0: 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ .05%ರಷ್ಟಿದ್ದರೂ 2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ ಸರಿಯಾಗಿ 1:20:11 ಇದೀಗ ಕೆಲವು ಪ್ರಕಟಣೆಗಳು.
2: ಒಂದು ಕನಸು ಒಂದು ಸಂಕಲ್ಪ ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00-10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
3: ಬಿಎಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನ ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
2: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8443141856.
4: ಜುಲೈ 11

0: ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದೀಗ ಕೇಳಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಭಾವಗೀತೆಗಳನ್ನ. ಆರಂಭದಲ್ಲಿ ಕೇಳೋಣ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು.

ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯ

0: ಕೇಳುಕರೆ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಕತೆ ಹೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಹೇಳುವ ಕತೆಯ ಮುಂದುವರಿದ ಭಾಗವನ್ನ ಮಕ್ಕಳು ಕರೆ ಮಾಡಿ ನಮಗೆ ಕಥೆಯ ಮುಂದುವರಿದ ಭಾಗವನ್ನ ತಿಳಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಪ್ಪದೇ ಕೇಳಿ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕರುಣಾಳುವ ಬೆಳಕೆ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು ಮಹಾಭಾರತದ ಉಪಕಥೆ. ಇದು ಕುರುಕ್ಷೇತ್ರದಲ್ಲಾದಂಥ ಮಾರಣ ಹೋಮ ಯುಧಿಷ್ಠಿರನ ಮನಸ್ಸು ನೋಯಿಸ್ಬಿಡ್ತು. ನಾನು ಏನು ಮಾಡಿದೆ? ನನಗೇನೋ ರಾಜ್ಯ ಬೇಕು ಅಂತ ಸರಿ, ನಾನು ರಾಜ್ಯ ಪಡ್ಕೊಳ್ಳುವಂಥ ಉತ್ಸಾಹದಲ್ಲಿ ಎಷ್ಟೊಂದು ಜನರನ್ನು ಕೊಂದು ಹಾಕಿದ್ನಲ್ಲ ನಾನು. ಛೇ, ಇದು ಒಳ್ಳೇದಲ್ಲ ಮಾಡಿದ್ದು. ವೇದವ್ಯಾಸರ ಆಜ್ಞೆ ಮಾಡಿದ ಮೇಲೆ ಅಶ್ವಮೇಧ ಯಜ್ಞ ಮಾಡಿದ, ಎಲ್ರಿಗೂ ದಾನ ಮಾಡಿದ. ಅವನು ಎಷ್ಟರ ಮಟ್ಟಿಗೆ ದಾನ ಮಾಡಿದ್ದ ಅಂದರೆ, ಪ್ರಪಂಚದ ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡದಂಥ ಪ್ರಮಾಣದಲ್ಲಿ

0: ದಾನವನ್ನು ಧರ್ಮರಾಜ ಮಾಡಿದ್ದ. ದಾನ ಪಡ್ಕೊಂಡವರು ಬಾಯಿ ತುಂಬ ಹೊಗಳಿದ್ರು. ಬ್ರಾಹ್ಮಣರು ಧರ್ಮರಾಜನನ್ನು ಕೊಂಡಾಡ್ತಾ ಆಶೀರ್ವಾದ ಮಾಡಿ, ಇಂಥ ಪವಿತ್ರವಾದ ದಾನವನ್ನು ಇದುವರೆಗೆ ಯಾರೂ ಮಾಡಲಿಲ್ಲಪ್ಪ, ನೀ ಧನ್ಯನಾದೆ, ಯಜ್ಞ ಯಶಸ್ವಿ ಆಯಿತು ಅಂತ ಹೇಳಿ ಹೋದ್ರಂತ. ಧರ್ಮರಾಜ ಕೂತಿದ್ದಾನೆ ಆ ಯಜ್ಞ ಕುಂಡದಲ್ಲಿ, ಬೂದಿ ಇನ್ನೂ ಇಲ್ಲೇ ಇದೆ. ಕೂತ್ ಕೂತಾಗ ಅಲ್ಲಿ ಮುಂಗುಸಿ ಬಂತಂತೆ. ಅದರ ದೇಹ ಅರ್ಧ ಬಂಗಾರದಂಗೆ ಹೊಳಿತಿತ್ತು, ಅರ್ಧ ಸಾಮಾನ್ಯವಾಗಿತ್ತು. ಅದು ಬಂದು ಏನು ಮಾಡ್ತು, ಧರ್ಮರಾಜ ನೋಡ್ತಾನೆ ಇದ್ದಾನೆ. ಯಜ್ಞ ಕುಂಡದಲ್ಲಿ ಹೋಯ್ತು, ಬೂದಿ ಮ್ಯಾಲೆ ಹೊರಳಾಡ್ತು, ಹೊರಗೆ ಬಂದು ಮೈ ಜಾಡಿಸ್ಕೊಂತು, ನೋಡ್ಕೊಂತು. ಛೇ, ಇದಂಥ ಯಜ್ಞ, ಇದೆಂಥ ಜ್ಞಾನ, ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತು. ಧರ್ಮರಾಜನ ಗಾಬರಿ, ಆಶ್ಚರ್ಯ. ಅಲ್ಲಯ್ಯ, ಇಂಥ ದೊಡ್ಡ ದಾನ, ಇಂಥ ದೊಡ್ಡ ಯಜ್ಞ ಮಾಡಿದ್ದು, ದೊಡ್ಡ ದೊಡ್ಡ ಋಷಿಗಳೆಲ್ಲ ಹೊಗಳು ಹೋದ್ರು, ಈ ದಾನವೇ ಅಲ್ವೇ? ಮುಂಗ್ಸಿ ಹೇಳ್ದಂತೆ, ಆ ಬಡಬ್ರಾಹ್ಮಣ ಮಾಡಿದ ದಾನಕ್ಕೆ ಹೋಲಿಸಿದ್ರೆ ಇದೆಂಥ ದಾನ ಅಯ್ಯ ನಿಂದು ಅಂತಂತೆ. ಯಾವ ಬ್ರಾಹ್ಮಣ, ಏನ್ ದಾನ ಅಂತ ಧರ್ಮರಾಜ ಕೇಳಿದ. ಮುಂಗ್ಸಿ ಹೇಳ್ತು, ಬಹಳ ವರ್ಷಗಳ ಹಿಂದೆ ಇದೇ ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಸಂಸಾರ ಇತ್ತು. ಇಲ್ಲಿ ಮನೆಯಲ್ಲಿ ಹೆಂಡತಿ ಮಗ ಸೊಸೆ ಒಂದಿಗೆ ಬ್ರಾಹ್ಮಣ ತೃಪ್ತಿಯಿಂದಿದ್ದ, ನಾಲ್ಕೇ ಜನ. ದೇಶದಲ್ಲಿ ಒಂದ್ಸಲ ಅತ್ಯಂತ ಬರಗಾಲ ಬಿತ್ತು, ಹಿಂದೆಂದು ಕಂಡರಿಯದಂಥ ಬರಗಾಲ ಬಿದ್ದಿತ್ತು. ಎರಡು ದಿನಕ್ಕೊಂದು ಹೊತ್ತು ಕೂಡ ಊಟ ಸಿಗೋ ಸಾಧ್ಯ ಇರಲಿಲ್ಲ, ಕೆಲವೊಮ್ಮೆ ಅದೂ ಸಿಗ್ತಿರ್ಲಿಲ್ಲ. ಆದರೂ ಈ ಬ್ರಾಹ್ಮಣನ ಸಂಸಾರದವರು ಭಗವಂತ ನಂಬಿ ಸಾತ್ವಿಕ ಜೀವನ ನಡೆಸ್ತಾ ಇದ್ರು. ಒಂದು ದಿನ ಬ್ರಾಹ್ಮಣನಿಗೆ ಒಂದಿಷ್ಟು, ಒಂದು ಮುಷ್ಟಿಯಷ್ಟಿಷ್ಟು ಭಿಕ್ಷೆಯಲ್ಲಿ ದೊರಕಿತ್ತು. ಹೆಂಡತಿ ಅದನ್ನೇ ಬೇಯಿಸಿ ಎಲ್ಲರಿಗೂ ಒಂದೊಂದು ತುತ್ತು ಮಾಡಿಟ್ಲಂತೆ. ನಾಲ್ಕೇ ತುತ್ತು ಇರೋದು, ನಾಲ್ಕು ತುತ್ತು ಮಾಡಿಟ್ಲು. ಇನ್ನೇನು ಊಟಕ್ಕೆ ಕೂಡಬೇಕು ಅನ್ನುವಾಗ ಒಬ್ಬ ಅತಿಥಿ ಒಳಬಂದ. ಅತಿಥಿ ಬಂದಾಗ ಬ್ರಾಹ್ಮಣ ಎದ್ದು ಆದರದಿಂದ ಬರಮಾಡಿಕೊಂಡು ಕುಳ್ಳರಿಸಿದ್ದಂತೆ. ಬ್ರಾಹ್ಮಣ ತನ್ನ ಪಾಲಿನ ಆಹಾರ ಇತ್ತಲ್ಲ ಒಂದು ತುತ್ತು ಅತಿಥಿ ಕೊಟ್ಟ. ನೋಡಿದ ಅತಿಥಿ ಹಸಿವು ಇನ್ನೂ ಹಿಂಗಿರಲಿಲ್ಲ. ಅದು ನೋಡಿ ತಕ್ಷಣ ಬ್ರಾಹ್ಮಣನ ಹೆಂಡತಿ ತನ್ನ ಪಾಲಿನ ಹಿಟ್ಟನ್ನು ಕೊಟ್ಲು. ಇನ್ನು ಅತಿಥಿ ಅರ್ಧ ಹೊಟ್ಟೆ ತುಂಬಲಿಲ್ಲ ಅಂತ ಅನಿಸ್ತು. ತಕ್ಷಣ ಬ್ರಾಹ್ಮಣನ ಮಗ ಬಂದು ತನ್ನ ಪಾಲಿನ ಕೊಟ್ಟ. ನಂತರ ಸೊಸೆ ತನ್ನ ಪಾಲಿನ ತುತ್ತನ್ನು ಕೊಟ್ಲು, ನಮಸ್ಕಾರ ಮಾಡಿದರು. ನಂತರ ಬ್ರಾಹ್ಮಣ ಹೇಳಿದ, ಸ್ವಾಮಿ, ಇನ್ನ ಮಾತ್ರ ಕೊಡೋಕೆ ಏನೂ ಉಳಿದಿಲ್ಲ, ನಮ್ಮ ಅಶಕ್ತತೆಯನ್ನು ಕ್ಷಮಿಸ್ಬೇಕು ನೀವು ಅಂತ ಕೈ ಮುಗಿದ. ಆಗ ಅತಿಥಿ ಎದ್ದಿಂತು ತನ್ನ ನಿಜರೂಪವನ್ನು ತೋರಿಸಿದಂತೆ. ಆತ ಸಾಕ್ಷಾತ್ ಯಮ ಧರ್ಮ, ನಿಮ್ಮ ಆತಿಥ್ಯಕ್ಕೆ ನಾನು ಮೆಚ್ಚಿದ್ದೇನೆ ಮಕ್ಕಳೇ. ಈ ದೇಹದ ಬವಣೆನೇ ಸಾಕು ನಿಮ್ಮದು, ಎಷ್ಟು ಬಡತನ ಸಾಕಿನ, ನಿಮಗಾಗಿ ಸ್ವರ್ಗದ ಬಾಗಿಲು ಬಂದಿದೆ, ವಿಮಾನ ಬಂದಿದೆ, ನಡೀರಿ ಹೋಗೋಣ ಅಂತ ಹೇಳಿ ಅವ್ರನ್ನ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಕರೆದೊಯ್ದಂತೆ. ಆಗ ನಾನು ಬಿಲದಲ್ಲಿದ್ದೆ, ಹೊರಗೆ ಬಂದು ಅತಿಥಿ ಎಲೆ ಊಟ ಮಾಡುವಾಗ ಹೊರಗೆ ಬಿದ್ದಿತ್ತಲ್ಲ ಒಂದಿಷ್ಟು ಪುಡಿ, ಆ ಹಿಟ್ಟಿನ ಪುಡಿ, ಅದರಲ್ಲಿ ಹೊರಳಾಡಿದೆ. ಹೊರಳಾಡಿದಾಗ ನಾನು ಅರ್ಧ ದೇಹ ಬಂಗಾರ ಆಗೋಯ್ತು. ಇನ್ನು ಅರ್ಧ ಆಗೋಷ್ಟು ಪುಡಿ ಇಲ್ಲ ಅಲ್ಲಿ. ಅಂದಿನಿಂದ ಇಲ್ಲಿವರೆಗೂ ನಾನು ಅನೇಕ ಪವಿತ್ರ ಸ್ಥಳಗಳಿಗೆ, ಶ್ರೇಷ್ಠ ಯಜ್ಞಗಳಿಗೆ ಹೋಗಿ ಹೊರಡಾಡಿ ಹೊರಡಾಡಿ ಇನ್ನು ಅರ್ಧ ದೇಹವನ್ನು ಬಂಗಾರ ಮಾಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿ ವಿಫಲ ಆಗಿ ಹೋಗಿದ್ದೇನೆ. ಧರ್ಮರಾಜ, ನಿನ್ನ ದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿ ಆಸೆಯಿಂದ ಓಡಿ ಬಂದಪ್ಪ, ಆದರೆ ನಿನ್ನ ದಾನ ಆ ಬ್ರಾಹ್ಮಣನ ದಾನಕ್ಕೆ ಯಾವ ರೀತಿಯೂ ಸಮನಾದದ್ದಲ್ಲ ಅಂತ ಹೇಳಿದ್ದಂತೆ. ಕೇಳುಗರೆ, ದಾನ ಅನ್ನುವಂಥದ್ದು ನಮ್ಮಲ್ಲಿ ಹೆಚ್ಚಾಗಿರುವ ಹಣವನ್ನು ಪ್ರದರ್ಶನೆ ಮಾಡುವಂಥ ಕೆಲಸ ಅಲ್ಲ, ನಮ್ಮದಾದಂಥದ್ದು, ನಮಗಾಗಿ ಇಟ್ಕೊಂಡಂಥ ವಸ್ತುವಿನಿಂದ ಎತ್ತಿಕೊಡೋದಿದೆಯಲ್ಲ, ಅದು ಬಹುದೊಡ್ಡ ದಾನ. ಅದು ತ್ಯಾಗದ ಒಂದು ಪವಿತ್ರ ರೂಪ. ಯಾವಾಗಲೂ ತಿಳ್ಕೋಬೇಕು, ದಾನ ಅಂದರೆ ಹೆಚ್ಚಿಗೆ ದುಡ್ಡನ್ನು ಕೊಡೋದಲ್ಲ, ನನಗಾಗಿ ಇಟ್ಕೊಂಡದ್ದನ್ನು ಎತ್ತಿಕೊಡೋದಿದೆಯಲ್ಲ ಅದು ತ್ಯಾಗ. ತ್ಯಾಗವೇ ಶ್ರೇಷ್ಠ ದಾನ ಆಗುವಂಥದ್ದು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೇ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಚಿತ್ರದುರ್ಗ ಕಕ್ಕೆ ಹರಿವು ಗ್ರಾಮದ ಕೆ ಸದಾಶಿವಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ.
3: ಮಂಗಲ ಭವನ ಮಂಗಲ ಹಾರಿ ದ್ರಬಹು ಸುದರ್ಶನ.
4: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಔರ್ ದೊಪಹರ್ 12:30 DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
2: ಕೇಳುಗರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026 ಅಂದರೆ ಬುಧವಾರ ಬೆಳಿಗ್ಗೆ 10:00-11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ

0: ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳು. ಭಾಗವಹಿಸುತ್ತಾರೆ ಅನಿಲ್ ಭಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳ ಕುರಿತು ಕರೆ ಮಾಡುವ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು. ಅದಕ್ಕಾಗಿ ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29569. ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಇದೇ 15ನೇ ತಾರೀಕು ಬುಧವಾರ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆರೋಗ್ಯ ಬಿಂದು. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆತಂಕಕ್ಕೆ ಪರಿಹಾರ, ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಡಾಕ್ಟರ್ ಹೆಚ್ಜಿ ಮಂಜುನಾಥ್ ಕುಮಾರ್.
1: ಆತಂಕ ಎನ್ನುವ ಪೆಡಂಭೂತ ಮಾನವನ ಹುಟ್ಟಿನೊಂದಿಗೆ ಬೆನ್ನೇರಿದೆ. ಅನಾದಿ ಕಾಲದಿಂದಲೂ ಮಾನವ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಹೆಣಗುತ್ತಲೇ ಬಂದಿದ್ದಾನೆ. ಆತಂಕಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಅವು ಯಾವುವೆಂದರೆ ಫೋಬಿಕ್, ಪ್ಯಾನಿಕ್ ಮತ್ತು ಜನರಲೈಸ್ಡ್ ಎಂಗ್ಸೈಟಿ ಡಿಸಾರ್ಡರ್ ಎಂದು ಕರೆಯಲ್ಪಟ್ಟಿದೆ. ಫೋಬಿಕ್ ಎಂದರೆ ಯಾವುದಾದರೂ ಸಂದರ್ಭಗಳು ಅಥವಾ ವಸ್ತುವಿನ ಬಗ್ಗೆ ಭಯ ಹೊಂದಿ ಅವುಗಳನ್ನು ತಪ್ಪಿಸಲು ರೋಗಿಯು ಪ್ರಯತ್ನಿಸುತ್ತಾನೆ. ಒಬ್ಬನೇ ಮನೆಯಿಂದ ಹೊರಗೆ ಹೋಗಲು ಭಯ ಅಥವಾ ಜನಜಂಗುಳಿಯಲ್ಲಿ ಅಡ್ಡಾಡಲು ಭಯ ಇತ್ಯಾದಿ. ಪ್ಯಾನಿಕ್ ಎಂದರೆ ರೋಗಿಯು ತನಗೆ ಯಾವುದೋ ಮಹಾರೋಗವಿದೆ ಎಂದು ತಿಳಿದು ಎದೆ ಬಡಿತದ ಏರುವಿಕೆ, ಎದೆನೋವು ಇತ್ಯಾದಿಗಳಿಂದ ಬಳಲುವುದು. ಜನರಲೈಸ್ಡ್ ಎಂಗ್ಸೈಟಿ ಡಿಸಾರ್ಡರ್ ಎಂಬುದು ಒಂದು ದೀರ್ಘಕಾಲೀನ ಆತಂಕ. ಇದರಲ್ಲಿ ರೋಗಿಯು ತಡೆಯಲಾರದ ಚಿಂತೆ, ಮಾಂಸಖಂಡಗಳ ಸೆಳೆತ, ಬೇಧಿ ಇತ್ಯಾದಿಗಳಿಂದ ನರಳುತ್ತಾನೆ. ಹೋಮಿಯೋಪತಿ ವೈದ್ಯಶಾಸ್ತ್ರದ ಜನಕ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ರೋಗಗಳ ಮೂಲ ಮಾನಸಿಕ ಮಟ್ಟದಲ್ಲಿರುತ್ತದೆ, ಅಲ್ಲಿ ಉದಯಿಸಿದ ರೋಗಗಳು ಕಾಲಾಂತರದಲ್ಲಿ ದೇಹದ ಮೇಲೂ ಕಾಣಿಸಿಕೊಳ್ಳುತ್ತದೆ ಎಂದು ವಿವರವಾಗಿ ಅವರು ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ರೋಗಿಗೆ ಚಿಕಿತ್ಸೆ ನೀಡುವಾಗ ಆತನ ಮಾನಸಿಕ ಲಕ್ಷಣಗಳೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಚಿಕಿತ್ಸೆ ನೀಡಬೇಕೆಂದು ತಿಳಿಸಿರುತ್ತಾರೆ. ಹ್ಯಾನಿಮನ್ ರೋಗಿಯ ಮಾನಸಿಕ ಲಕ್ಷಣಗಳಿಗೆ ತುಂಬಾ ಪ್ರಾಮುಖ್ಯತೆ ನೀಡಿರುವುದರಿಂದ ಹೋಮಿಯೋಪತಿಯ ಅನೇಕ ಔಷಧಗಳು ಮನುಷ್ಯನ ಮನೋರೋಗಕ್ಕೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಪ್ರಕೃತಿಯಲ್ಲಿ ಹುಟ್ಟಿದ ಮನುಷ್ಯನ ರೋಗಗಳಿಗೆ ಪ್ರಕೃತಿಯಲ್ಲಿಯೇ ಚಿಕಿತ್ಸೆಯ ಮೂಲ ದೊರೆಯುತ್ತದೆ. ಇವುಗಳನ್ನು ಅರಿತುಕೊಂಡು ನಾವು ಬಳಸಿಕೊಳ್ಳಬೇಕಷ್ಟೆ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆತಂಕಕ್ಕೆ ಪರಿಹಾರ, ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಹೆಚ್ಜಿ ಮಂಜುನಾಥ್ ಕುಮಾರ್.
2: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಜೆಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ.

0: ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗುರಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳೋಣ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದಾರ್ ಬೆಟ್ಟು ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇನ್ನು ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ಬಳಿಕ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯ

0: ಲಕ್ಷ್ಮೀಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು, ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯಂತೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳು ಸೇರಿದಂತೆ ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16ರಂದು ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5190564 8109 6 4 8 1 0 5 6 1 9 0 5 5 8 7 0 6 0 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನ

0: ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣ ಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ 2:40:16. ಇದೀಗ ಕೇಳಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುವ ಮಳೆಯಿಂದಾಗಿ ಈ ನಡುವೆ ಪ್ರಕೃತಿಯನ್ನ ನೋಡುವುದೇ ಒಂದು ಖುಷಿ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪಶ್ಚಿಮ ಘಟ್ಟಗಳಲ್ಲಿನ ಗಿರಿ ಶಿಖರಗಳು ಹಚ್ಚ ಹಸಿರಿನಿಂದ ಎಲ್ಲರ ಕಣ್ಮನ ಸೆಳೆಯುತ್ತಿವೆ. ಚಾರಣಿಗರ ಪಾಲಿಗೆ ಸ್ವರ್ಗವಾಗಿ ಮಾರ್ಪಟ್ಟಿದೆ ಈ ಗಿರಿ ಶಿಖರ. ಯಾವ ಗಿರಿ ಶಿಖರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಹೌದು ಕೇಳುಗ್ರೆ, ಈ ದಿನದ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊಡಚಾದ್ರಿ ಬೆಟ್ಟದ ಕುರಿತಾಗಿ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಬೆಟ್ಟಗಳಿ ಬೆಟ್ಟ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರಗಳಲ್ಲಿ ಒಂದಾಗಿದೆ. ಅನೇಕ ಕಡೆಗಳಿಂದ ಪ್ರವಾಸಿಗರು ಈ ಕೊಡಚಾದ್ರಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಬರ್ತಾರೆ. ಕಾಡಿನ ಮಧ್ಯೆ ನಡೆದಾಡುತ್ತಾ ಜಲಪಾತಗಳ ಸೌಂದರ್ಯ ಸವಿಯುತ್ತಾ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯಲು ಕೊಡಚಾದ್ರಿ ಬೆಟ್ಟ ಕೈಬೀಸಿ ಕರೆಯುತ್ತೆ. ಈ ಕೊಡಚಾದ್ರಿಯನ್ನು ನಿಸರ್ಗ ಸೃಷ್ಟಿಸಿದ ಸ್ವರ್ಗವೆಂದೇ ಕರೆಯಲಾಗುತ್ತೆ. ಹಾಗೆ ಕೊಲ್ಲೂರು ಮೂಕಾಂಬಿಕೆಯ ತಪ್ಪಲಿನಲ್ಲಿರುವ ಕೊಡಚಾದ್ರಿ ಆಧ್ಯಾತ್ಮಿಕ ಮಹತ್ವವನ್ನ ಕೂಡ ಹೊಂದಿದೆ. ಇನ್ನು ಕೊಡಚಾದ್ರಿ ಬೆಟ್ಟವು ಮಲೆನಾಡಿನ ಹೆಬ್ಬಾಗಿಲು ಎಂದೇ ಕರೆಸಿಕೊಳ್ಳುವ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 1343 ಮೀಟರ್ ಎತ್ತರದಲ್ಲಿದೆ. ಕರ್ನಾಟಕದ ಅತಿ ಎತ್ತರದ ಶಿಖರಗಳಲ್ಲಿ ಒಂದಾದ ಈ ಕೊಡಚಾದ್ರಿ ಎನ್ನುವ ಪದವು ಎರಡು ಸಂಸ್ಕೃತ ಪದಗಳಾದ ಕೊಡಚ ಮತ್ತು ಆದ್ರಿ ಎನ್ನುವುದರಿಂದ ಸೃಷ್ಟಿಯಾಗಿದೆ. ಆದಿಶಂಕರಾಚಾರ್ಯರು ಸುಮಾರು ಕ್ರಿಸ್ತಶಕ 6 ಅಥವಾ 7ನೇ ಶತಮಾನದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದರು ಎಂದು ಪುರಾವೆಗಳು ನಮಗೆ ತಿಳಿಸುತ್ತವೆ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹಿಮಪಾತ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೆಳಗರೆ ಕೊಡಚಾದ್ರಿ ಬೆಟ್ಟದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಕೊಡಚಾದ್ರಿ ಬೆಟ್ಟಕ್ಕೆ ಚಾರಣ ಮಾಡುವ ಅನುಭವ ಒಂದಾದ್ರೆ ಜೀಪ್ನಲ್ಲಿ ತೆರಳೋದು ಮತ್ತೊಂದು ಹೊಸ ಅನುಭವವನ್ನ ನೀಡುತ್ತೆ. ಜೀಪ್ ಮೂಲಕ ತೆರಳಿದ್ರೆ ಕೊಡಚಾದ್ರಿಯ ಸೊಬಗನ್ನ ಸವಿಯಲು 2 ಗಂಟೆಗಳ ಕಾಲ ಅವಕಾಶವಿರುತ್ತೆ. ಅದೇ ಚಾರಣವಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಅವಕಾಶವಿರುತ್ತೆ. ಈ ಕೊಡಚಾದ್ರಿ ಬೆಟ್ಟದ ಸಾಲುಗಳು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತೆ. ಕೊಡಚಾದ್ರಿ ಬೆಟ್ಟದ ಮೇಲೆ ಸರ್ವಜ್ಞ ಪೀಠವೆಂಬ ಸಣ್ಣ ದೇವಾಲಯವಿದೆ. ಈ ಸರ್ವಜ್ಞ ಪೀಠದಿಂದ ಮುಂದಕ್ಕೆ ಕಡಿದಾದ ಬೆಟ್ಟವನ್ನ ಇಳಿದ್ರೆ ಚಿತ್ರಮೂಲವನ್ನ ತಲುಪಬಹುದು. ಇದು ಸೌಪರ್ಣಕ್ಕಾ ನದಿಯ ಉಗಮ ಸ್ಥಾನವಾಗಿರುತ್ತೆ. ಈ ಬೆಟ್ಟವು ದಟ್ಟವಾದ ಅರಣ್ಯ ಹಾಗೂ ಶೋಲ ಕಾಡುಗಳಿಂದ ಆವೃತ್ತವಾಗಿದೆ. ಹಾಗೆ ಈ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗಲು ಅರಣ್ಯ ಇಲಾಖೆಯಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಇನ್ನು ದಟ್ಟವಾದ ಅರಣ್ಯಗಳಲ್ಲಿ ಸಾಗುತ್ತಾ ಹೋದಂತೆ ಸುಂದರ ಪ್ರಕೃತಿಯ ಅನುಭವವನ್ನ ಕಣ್ತುಂಬಿಕೊಳ್ಳಬಹುದು. ಇದಾಗಿತ್ತು ಕೇಳುಗರೆ ಪಶ್ಚಿಮ ಘಟ್ಟದ ಚಾರಣ ಸ್ನೇಹಿ ಬೆಟ್ಟ ಕೊಡಚಾದ್ರಿ ಬೆಟ್ಟದ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದಲ್ಲಿ ಕೇಳಿ ಗಂಗಾ ಕಾವೇರಿ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ 5:34. ನಮ್ಮೆಲ್ಲ ಕೇಳುಗರಿಗೆಲ್ಲ ನಿಲಯದ ಚಂದ್ರಪಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಾರಣಾಂತರಗಳಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಏನು ಪ್ರಸಾರ ಆಗ್ತಾ ಇದ್ವೋ ಹಾಗಾಗಿ ಆ ಹಾಡುಗಳನ್ನು ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಡಚಣೆಗಾಗಿ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸೋಣ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಚೈತ್ರ ಹಾಗೂ ಉನ್ನಿ ಕೃಷ್ಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಗೆ ಅವರ ಸಂಗೀತ ಸಂಯೋಜನೆ.

ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಸಂಜೆ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಗಾದ್ರೆ ಯಾವ ಕಥೆ ಹೇಳ್ತಾರೆ ಅನ್ನೋದು ನಿಮಗೆ ಕುತೂಹಲ ಇದ್ರೆ ಖಂಡಿತ ಕೇಳಿ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970772. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಯಾರೇ ನೀನು ಚೆಲುವೆ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 12:00 102.6 ಮೆಗಾಹರ್ಟ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಈ ಕುರಿತು ಭಾಗವಹಿಸುತ್ತಾರೆ ಅನಿಲ್ ಭಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773 ಹಾಗೂ ಮತ್ತೊಂದು ಸಂಖ್ಯೆ 9141970722. ದೂರವಾಣಿ ಸಂಖ್ಯೆ 29562.

4 9 ಎಸ್ಟಿಡಿ ಕ್ರಮಾಂಕ 08 1 9 4. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದೀಗ ಕೇಳೋಣ ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡು. ಈ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಹರೀಕ್ಷಾ ದೇವನಾಥ್.

ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಸಂಜೆ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಗಾದ್ರೆ ಯಾವ ಕಥೆ ಇರಲಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ತಪ್ಪದೆ ಕೇಳಿ 5:30 ಇಂದು ಸಂಜೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಗಾದ್ರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇದೀಗ ಕೇಳೋಣ ಕೇಡಿ ಚಿತ್ರದ ಹಾಡು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ.

ಪುಟಾಣಿ ಮಕ್ಕಳಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಹಾಗೇನೆ ಆ ಮಕ್ಕಳಿಗೆ ಯಾರೆಲ್ಲ ಸಹಕಾರವನ್ನ ನೀಡ್ತಾ ಇದ್ದೀರಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಯಾವ ಕಥೆನ ಇವತ್ತು ಹೇಳ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಲ್ವಾ? ಓಕೆ, ಇವಾಗ ತಡ ಮಾಡೋದು ಬೇಡ, ಕಥೆನ ಹೇಳಿಬಿಡೋಣ ಅಲ್ವಾ? ಈ ಕಥೆ ಚಿಟ್ಟೆಯ ಕನಸಿನ ಕುರಿತು. ಚಿಟ್ಟೆ ಅಂತಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಅದರಲ್ಲೂ ಪುಟ್ಟ ಮಕ್ಕಳಿಗೆಲ್ಲ ಬಣ್ಣ ಬಣ್ಣದ ಚಿಟ್ಟೆ ಅಂತಂದರೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಹಿಡಿಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತೀವಲ್ವಾ? ಓಕೆ, ಆ ಚಿಟ್ಟೆಯ ಕುರಿತು ಯಾವ ಕಥೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಒಂದು ಸುಂದರ ತೋಟ ಇರುತ್ತಂತೆ, ಅಲ್ಲಿ ಪುಟ್ಟ ಮರಿಹುಳು ವಾಸಿಸ್ತಾ ಇರುತ್ತಂತೆ. ಆ ತೋಟದಲ್ಲಿದ್ದ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಿ ಅದು ಯಾವಾಗಲೂ ಯೋಚನೆ ಮಾಡ್ತಾ ಇತ್ತಂತೆ. ಏನಂತ, ನಾನು ಯಾವಾಗಾದರೂ ಹೀಗೆ ಹಾರಬಹುದಾ ಅಂತ ಹೇಳಿ ಮರಿಹುಳು ಯೋಚನೆ ಮಾಡುತ್ತಂತೆ. ಅದನ್ನು ಆ ಯೋಚನೆ ಮಾಡ್ತಾ ಇರುವಂತಹ ಮರಿಹುಳನ ನೋಡಿ ಬೇರೆ ಬೇರೆ ಕೀಟಗಳು ನಗ್ತಾ ಇದ್ವಂತೆ. ನೀನು ನೆಲದಲ್ಲಿ ಮಾತ್ರ ನಡೀತೀಯ, ಹಾರೋದು ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ವಂತೆ. ಹಾಗಾದರೆ ಆ ಮರಿಹುಳು ಏನು ಮಾಡ್ತು ಆವಾಗ? ಅದನ್ನು ನೀವು ನಿಮ್ಮ ಒಂದು ಕಾಲ್ಪನಿಕ ಒಂದು ಕಥೆಗಳನ್ನು ಹೇಗೆಲ್ಲ ಹೇಳ್ತೀರಾ ಅನ್ನೋದು ನನ್ನ ಒಂದು ಕುತೂಹಲ ಕೂಡ ಇದೆ ಅಂತ ಹೇಳ್ತಾ, ಹಾಗಾದರೆ ಮಕ್ಕಳೇ ಕರೆ ಮಾಡಿ, ನಮ್ಮ ನಿಲಯದ ಸಂಖ್ಯೆಗಳು ನಿಮಗೆ ಗೊತ್ತೇ ಇದೆ, ಮತ್ತೊಂದ್ಸಲಿ ಹೇಳ್ಬಿಡ್ತೀನಿ, 9448640773 ಹಾಗೂ ಮತ್ತೊಂದು ಸಂಖ್ಯೆ 9141970222. ಹಾಗಾದರೆ ಮತ್ತೊಂದ್ಸಲಿ ಕತೆ ಹೇಳೋಣ ಅಲ್ವಾ? ಯಾವ ಕತೆ ಅಂತ ಹೇಳಿ, ಚಿಟ್ಟೆಯ ಕತೆ, ಚಿಟ್ಟೆಯ ಕನಸು ಏನಾಯಿತು ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಹಾಗಾದರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನೆಲದ ಸಂಖ್ಯೆಗಳು ನಾನು ಈಗಾಗಲೇ ತಿಳಿಸಿದ್ದೀನಿ. ಒಂದು ಸುಂದರ ತೋಟದಲ್ಲಿ ಪುಟ್ಟ ಮರಿಹುಳು ಇರುತ್ತೆ. ಆ ತೋಟದಲ್ಲಿದ್ದ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಿ ಅದು ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ, ನಾನು ಯಾವಾಗ ಹೀಗೆ ಹಾರಬೇಕು ಅಂತ ಹೇಳಿ. ಆವಾಗ ಬೇರೆ ಚಿಟ್ಟೆಗಳು ಹೇಳ್ತಾವಂತೆ, ನೀನೇನಿದ್ರೂ ನೆಲದ ಮೇಲೆ ಮಾತ್ರ ನಡೆಯೋದು, ಹಾರೋದು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ರೇಗಿಸಿದ್ವಂತೆ. ಆಗ ಆ ಮರಿಹುಳು ಏನು ಮಾಡ್ತು ಅನ್ನೋದು ನನ್ನ ಕಥೆಯ ಮುಂದುವರೆದ ಭಾಗ ಆಗಿರುತ್ತೆ. ಆ ಮುಂದುವರೆದ ಭಾಗವನ್ನು ನೀವು ಯೋಚನೆ ಮಾಡಿ, ಆಲೋಚಿಸಿ, ಕಾಲ್ಪನಿಕವಾಗಿ ಹೇಗೆಲ್ಲ ಇರ್ಬೋದು ಅಂಥೇಳಿ ಒಂದು ಸುಂದರ ಕಲ್ಪನೆಯನ್ನು ಮಾಡಿಕೊಂಡು ನಮ್ಮ ನಿಲಯದ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಹಾಗಾದರೆ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇದೀಗ ಆರಂಭದಲ್ಲಿ ಕೇಳೋಣ 2 ನಕ್ಷತ್ರಗಳು ಚಿತ್ರದ ಗೀತೆ.

ಓಕೆ ಪುಟಾಣಿಗಳೇ, ಕಥೆ ಕೇಳಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹಾಗೇನೆ ಕಥೆಯನ್ನ ಯಾರೆಲ್ಲ ವಾಟ್ಸಪ್ ಮುಖೇನ ಏನಾದರೂ ಸಂದೇಶವನ್ನ ಕಳಿಸ್ತಾ ಇದ್ರೆ ವಾಟ್ಸಪ್ ಈ ಸಮಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ನೇರವಾಗಿ ಕರೆಯನ್ನ ಮಾಡಬೇಕಾಗತ್ತೆ. ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9446840273, ಇನ್ನೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಮಕ್ಕಳೆಲ್ಲ ಕರೆ ಮಾಡಬಹುದು ಅಂತ ಹೇಳ್ತಾ, ಹಾಗೆಯೇ ಕಥೆಯನ್ನು ಹೇಳಿದ್ದೆ ಅಲ್ವಾ, ಆ ಕಥೆಯ ಮುಂದುವರಿದ ಭಾಗವನ್ನು ನೀವು ಏನಿರುತ್ತೆ ಅಂತ ಹೇಳಿ ಕರೆ ಮಾಡುವ ಮೂಲಕ ಹೇಳಬಹುದು, ತಿಳಿಸ್ಬೋದು ಅಂತ ಹೇಳ್ತಾ ಕಥೆನ ಮತ್ತೊಮ್ಮೆ ನೆನಪು ಮಾಡ್ತೀನಿ. ಒಂದು ಚಿಟ್ಟೆಯ ಕನಸು ಅಂತಲೇ ಹೇಳ್ಬೋದು. ಒಂದು ಸಣ್ಣ ಒಂದು ತೋಟ ಇರುತ್ತಂತೆ, ಆ ತೋಟದಲ್ಲಿ ಮರಿಹುಳು ಇರುತ್ತಂತೆ. ಆ ಮರಿಹುಳು ಬೇರೆ ಬೇರೆ ಚಿಟ್ಟೆಗಳನ್ನು ನೋಡಿ ನಾನು ಯಾವಾಗ ಈ ರೀತಿ ಹಾರಬಹುದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಂತೆ. ಆದರೆ ಅಲ್ಲಿರೋ ಚಿಟ್ಟೆಗಳು ಆ ಮರಿಹುಳಿಗೆ ಹೇಳುತ್ತಂತೆ, ನಿನ್ನ ಕೈಯಲ್ಲಿ ಹಾರಕ್ಕೆ ಆಗೋದಿಲ್ಲ ಅಂತ ಹೇಳಿ ರೇಗಿಸುತ್ತಂತೆ. ಆಗ ಆ ಚಿಟ್ಟೆ ಅಂದರೆ ಆ ಮರಿಹುಳು ಏನು ಮಾಡುತ್ತೆ ಅನ್ನೋದು ಕಥೆಯ ಮುಂದುವರಿದ ಭಾಗ ಆಗಿರುತ್ತೆ. ಈ ಭಾಗವನ್ನು ಯಾರೆಲ್ಲ ಕಂಪ್ಲೀಟ್ ಮಾಡ್ತಾರೆ ಅಂತ ನೋಡೋಣ. ಇದೀಗ ಕೇಳೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಹಾಡು.

0: ಓಕೆ ಸ್ನೇಹಿತರೆ, ಹಾಡನ್ನ ಮುಂದುವರಿಸ್ತೇನೆ. ಇದೀಗ ಒಂದು ಕರೆ ಸಿದ್ಧವಾಗಿದೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಅನ್ವಿತಾ ಎಂ.
0: ಅನ್ವಿತಾ, ಅನ್ವಿತಾ ಎಂ ಎಲ್ಲಿಂದ? ಚಿತ್ರದುರ್ಗದಿಂದನಾ? ಓಕೆ. ಎಷ್ಟನೇ ತರಗತಿ ಓದ್ತಾ ಇದೀಯಾ ಅನ್ವಿತಾ? ಏಳನೇ ತರಗತಿ. ಹಾಗಾದ್ರೆ ನಾನೊಂದು ಕಥೆಯ ಅರ್ಧ ಭಾಗವನ್ನ ಹೇಳಿದ್ದೆ, ಇನ್ನು ಅರ್ಧ ಭಾಗ ರೆಡಿ ಇದೆಯಾ? ಹಾ, ಹೇಳ್ತೀಯಾ? ಏನ್ ಮಾಡುತ್ತೆ ಆ ಚಿಟ್ಟೆ ಅಂತ ಹೇಳಿ, ಚಿಟ್ಟೆಯ ಕನಸು ಕುರಿತು ಹೇಳ್ತಾ ಇದ್ದೆ ಅಲ್ವಾ? ಎಸ್. ಏನ್ ಮಾಡುತ್ತೆ ಆ ಚಿಟ್ಟೆ ಮುಂದೆ? ಹೌದು,
1: ಅದು ಆ ತೋಟದಲ್ಲಿ ನಡ್ದಾಡ್ತಾ ಇರುತ್ತೆ.
0: ಹೌದು,
1: ನಮ್ ಹೇಗಾದ್ರು ಮಾಡಿ ಹಾರಾಡ್ಲೇಬೇಕು ಅಂತ ಅನ್ಕೊಂಡು ಅಲ್ಲಿ ಓಡಾಡ್ತಿರುತ್ತೆ.
0: ಅಲ್ಲೇ ಓಡಾಡ್ತಾ ಇರುತ್ತೆ.
1: ಅದಕ್ಕೆ ಅಲ್ಲಿ ಎರಡು ಒಣಗಿದ ಎಲೆಗಳು ಸಿಗುತ್ತೆ.
0: ಓಕೆ.
1: ಎಲೆಗಳನ್ನು ತನ್ನ ಮೈಗೆ ಅಂಟಿಸ್ಕೊಳುತ್ತೆ.
0: ಓಕೆ.
1: ಮತ್ತು ಜೋರಾಗಿ ಗಾಳಿ ಬೀಸಿದಾಗ ಎಲೆಗಳ ಜೊತೆ ಅದು ಹಾರಿ ಹೋಗುತ್ತೆ.
0: ವೆರಿ ಗುಡ್, ತುಂಬಾ ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡಿದೀಯ ಅನ್ವಿತಾ. ಅಂದ್ರೆ ಎಲೆಗಳು ಸಹಾಯ ಮೂಲಕ ಒಂದು ಮರಿಹುಳು ಹಾರುವ ಒಂದು ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾ ಇದೀಯಾ. ಓಕೆ, ತುಂಬಾ ಚೆನ್ನಾಗಿ ಕಲ್ಪನೆಯಿಂದ ಮಾಡ್ಕೊಂಡಿದೀಯಾ, ತುಂಬಾ ಚೆನ್ನಾಗಿ ಹೇಳಿದೆ ಕಥೆನ. ಥ್ಯಾಂಕ್ ಯು ಅನ್ವಿತಾ. ಓಕೆ ಓಕೆ, ಪುಟಾಣಿಗಳ ಅನ್ವಿತಾ ತರನೆ ನೀವು ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಕೇಳುವಂತ ಕುತೂಹಲ ನನಗೂ ಕೂಡ ಇದೆ ಅಂತ ಹೇಳ್ತಾ ಇದೀಗ ಹಾಡನ್ನ ಮುಂದುವರಿಸ್ತೇನೆ.

ನೀವು ಕೇಳ್ತಾ ಇದ್ದೀರಿ ಕಥೆ ಕೇಳಿ, ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಓಕೆ ಪುಟಾಣಿಗಳೇ, ಚಿಟ್ಟೆಯ ಕನಸು ಏನಾಯಿತು ಅಂತ ಹೇಳಿ ನಿಮಗೆ ಒಂದು ಕಥೆಯ ಅರ್ಧ ಭಾಗವನ್ನು ಹೇಳಿದೆ. ಈಗಾಗಲೇ ಅನ್ವಿತಾ ಅನ್ನೋರು ಕೂಡ ಒಂದು ಅವರ ಒಂದು ಕಾಲ್ಪನಿಕವಾಗಿ ಸುಂದರವಾಗಿ

ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ ಮರಿ ಹುಳು ಏನ್ ಮಾಡುತ್ತೆ ಅಂತ ಹೇಳಿ ತಿಳಿಸಿದ್ರು. ನೀವು ಕೂಡ ಆ ಒಂದು ಕಥೆಯ ಮುಂದುವರಿದ ಭಾಗವನ್ನ ನಮ್ಮ ನಿಲಯದ ಸಂಖ್ಯೆಗಳಿಗೆ ಕರೆ ಮಾಡಬೇಕು ಅಂತ ಹೇಳಿದ್ದೆ. ವಾಟ್ಸಪ್ ಮುಖೇನ ಸಂದೇಶ ಕಳಿಸಿದ್ರೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ಡೈರೆಕ್ಟ್ ಆಗಿ ಕರೆಯನ್ನ ಮಾಡಬೇಕಾಗತ್ತೆ. ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640773 ಹಾಗೂ ಮತ್ತೊಂದು ಸಂಖ್ಯೆ 9141970272. ಆ ಒಂದು ಕಥೆಯ ಮತ್ತೊಂದ್ಸಲಿ ಹೇಳ್ಬಿಡ್ತೇನೆ. ಚಿಟ್ಟೆಯ ಕನಸು ಏನಾಯ್ತು ಅಂತ ಹೇಳಿ, ಒಂದು ಸುಂದರವಾದ ತೋಟ ಇರುತ್ತೆ, ಆ ತೋಟದಲ್ಲಿ ಮರಿ ಹುಳು ಒಂದು ವಾಸ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ಬಣ್ಣ ಬಣ್ಣದ ಚಿಟ್ಟೆಗಳೆಲ್ಲ ಹಾರಾಡ್ತಾ ಇರುತ್ತೆ. ಆ ಮರಿ ಹುಳಿಗೆ ಅನ್ಸುತ್ತೆ, ನಾನು ಯಾವಾಗ ಹೀಗೆ ಹಾರಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರತ್ತಂತೆ. ಆಗ ಆ ಚಿಟ್ಟೆಗಳೆಲ್ಲ ಏನ್ ಹೇಳ್ತವೆ, ನಿನ್ ಕೈಲಿ ಹಾರಕ ಆಗಲ್ಲ ಅಂತ ಹೇಳಿ ರೇಗಿಸುತ್ತಂತೆ. ಆಗ ಮರಿ ಹುಳು ಏನ್ ಮಾಡುತ್ತೆ ಅನ್ನೋದು ಕಥೆಯ ಮುಂದುವರೆದ ಭಾಗ ಆಗಿರುತ್ತೆ. ಈ ಮುಂದುವರೆದ ಭಾಗವನ್ನ ಯಾರು ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳೋಣ. ಇನ್ನೊಂದು ಹಾಡಿನ ಕಾಲಾವಕಾಶವನ್ನ ಕೊಡೋಣ, ಕೇಳೋಣ ಗುರು ಶಿಷ್ಯರು ಚಿತ್ರದ ಹಾಡು.

0: ಒಂದು ಕರೆ ಸಿದ್ಧವಾಗಿದೆ, ಯಾರು ಲೈನಲ್ಲಿ ಇದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ, ಯಾರಿದು? ಕೀರ್ತನಾ? ಎಲ್ಲಿಂದ ಕೀರ್ತನಾ? ಮೆದೆಹಳ್ಳಿಯಿಂದ. ಏನ್ ಓದ್ತಾ ಇದ್ದೀಯಾ ಕೀರ್ತನಾ? ಫಿಫ್ತ್ ಸ್ಟ್ಯಾಂಡರ್ಡ್. ಓಕೆ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಓಕೆ, ಹಾಗಾದ್ರೆ ಫೋರ್ತ್ ಮತ್ತೆ ಫಿಫ್ತ್ ಅಂದೆ? ಫೋರ್ತ್ ಅಂದ್ಯಾ? ಓಕೆ, ಹಾಗಾದ್ರೆ ಎಲ್ಲ ಹೋಮ್ವರ್ಕ್ ಮುಗಿಸಿ ಆಟ ಗೀಟ ಎಲ್ಲ ಮುಗಿಸಿದ್ಯಾ? ಕತೆ ಕೇಳಿಸ್ಕೊ.
1: ಶನಿವಾರ ಕತೆ ಮುಂದುವರ್ಸೋದಿರುತ್ತೆ.

0: ವೆರಿ ಗುಡ್ ಕೀರ್ತನಾ. ಹಾಗಾದ್ರೆ ಕಥೆ ಮುಂದುವರಿಸ್ತೀಯಾ? ಹೇಳು.
1: ಹುಳು ಚಿಟ್ಟೆ ಹೇಳಿದ ಮಾತನ್ನು ಕೇಳಿ ತುಂಬಾ ಬೇಸರದಿಂದ ಸುಮ್ಮನೆಯಾಯಿತು. ಚಿಟ್ಟೆ ಮನದಲ್ಲೇ ನಕ್ಕು ಹಾರುತ್ತಿತ್ತು, ಮುಂದೆ ಹೋಗುತ್ತಿತ್ತು. ಅವಾಗ ಆ ಉಳುವಿಗೆ ಎರಡು ಹಸುಗಳನ್ನು ಕವು, ಅವುಗಳನ್ನು ಕಟ್ಟಿಕೊಂಡು ಆಗ ಗಾಳಿ ಬೀಸಿತು. ಹಾರಿತು. ಚಿಟ್ಟೆಗಳನ್ನು ನೋಡಿ ಆಶ್ಚರ್ಯ
0: ತುಂಬಾ ಚೆನ್ನಾಗಿ ಬರ್ಕೊಂಡಿದ್ಯಾ ಕೀರ್ತನ. ಯಾರು ಸಹಾಯ ಮಾಡಿದ್ರು ನಿಂಗೆ? ಹೌದಾ, ಹಾಗಾದ್ರೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳು ಮತ್ತೆ. ಓಕೆ ಕೀರ್ತನ, ಹೀಗೆ ಎಲ್ಲ ಹೀಗೆ ಕಥೆಗಳನ್ನೆಲ್ಲ ನೀನು ಕಾಲ್ಪನಿಕವಾಗಿ ಹೇಗೆಲ್ಲ ಮಾಡಬಹುದು ಅಂದ್ರೆ ನಿನ್ನ ಒಂದು ಆಲೋಚನೆಯ ಶಕ್ತಿ ವೃದ್ಧಿಸುತ್ತೆ
1: ಅಲ್ವಾ?
0: ಓಕೆ, ಕೀಪ್ ಇಟ್ ಅಪ್ ಕೀರ್ತನಾ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮ್ಯಾಮ್.

0: ಓಕೆ, ನಮ್ಮ ಪುಟಾಣಿಗಳು ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಿದರು ಆ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋದಕ್ಕೆ. ಈಗ ಮತ್ತೊಂದು ಕರೆ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳು? ಭಾಗ್ಯನಾಳಿಂದ. ನಿತಿನ್. ನಿತಿನ್ ಎಷ್ಟನೇ ಕ್ಲಾಸು? ಸಿಕ್ಸ್ತ್. ಓಕೆ, ಹಾಗಾದ್ರೆ ಕತೆ ಕೇಳಿಸ್ಕೊಂಡಿದ್ಯಾ ಅಲ್ವಾ? ಮುಂದುವರಿಸ್ತೀಯ ಕಥೆನ? ಹೇಗಿರುತ್ತೆ ಕಥೆ ಅಂತ ಹೇಳ್ಬಿಟ್ಟು ಹೇಳು.
1: ಮರಿಗಳು ಆ ಚಿಟ್ಟೆಗಳನ್ನು ನೋಡುತ್ತಾ ಪ್ರಯತ್ನ ಮಾಡಿ ಪ್ರಯತ್ನ ಮಾಡುತ್ತಾ ಇಷ್ಟಪಟ್ಟು ಕಷ್ಟಪಟ್ಟು ಅದರ ಅವುಗಳಂತೆ ಹಾರಾಡಲು ಬಯಸುತ್ತವೆ.
0: ಓಕೆ,
1: ಅದರ ಕನಸನ್ನು ಈಡೇರಿಸುತ್ತದೆ. ಪ್ರಯತ್ನವನ್ನು ಮಾಡಿದರೆ ಯಾವುದು ಯಾವುದು ಅಸಾಧ್ಯವಲ್ಲ.
0: ಓಕೆ, ಪ್ರಯತ್ನ ಮಾಡಿದ್ರೆ ಯಾವ ಕೆಲ್ಸನೂ ಅಸಾಧ್ಯ ಅಲ್ಲ ಅನ್ನುವಂಥದ್ ಹೇಳ್ತಾ ಇದೀಯ ಅಲ್ವಾ ನೀತಿ ಕಥೆನ? ಮರಳಿ ಯತ್ನವ ಮಾಡ್ಬೇಕು ಖಂಡಿತ. ಹೌದು ನಿತಿನ್, ಒಂದ್ಸತಿ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಯ್ತು ಅಥವಾ ಫೇಲ್ ಆಯ್ತು ಅಂತಂದ್ರೆ ಬೇಜಾರು ಮಾಡ್ಕೋಬಾರ್ದು, ಮರಳಿ ಯತ್ನವ ಮಾಡ್ತಾ ಇರ್ಬೇಕು ಅಲ್ವಾ? ಓಕೆ, ಸಹಾಯ ಯಾರು ಮಾಡಿದ್ರು ನಿಂಗೆ? ಓಕೆ, ಹಾಗಾದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳು ಮತ್ತೆ. ಓಕೆ ನಿತಿನ್, ತುಂಬ ಚೆನ್ನಾಗಿ ಬರ್ಕೊಂಡು ಹೇಳಿದ್ದೀಯಾ ಕಥೆನ, ಮುಂದುವರಿಸಿದ್ಯಾ. ಥ್ಯಾಂಕ್ ಯು. ಖಂಡಿತ, ಹೌದು, ಕಷ್ಟಪಟ್ರೆ ಕೆಲಸ ಸುಲಭ ಆಗುತ್ತೆ. ಹೌದು ಹೌದು, ರಮ್ಯಾ ಅವರ ಮಾತಾಡ್ತಾ ಇರೋದು. ನಮಸ್ತೆ ನಮಸ್ತೆ, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ಆ ಹೇಳಿ. ಹೌದು ಹೌದು, ಸೊ ಅವರ ಆಲೋಚನೆಗೂ ಕೂಡ ಆಲೋಚನಾ ಮಟ್ಟದ ಶಕ್ತಿ ಕೂಡ ಇಂಪ್ರೂವ್ ಆಗತ್ತೆ ಅಲ್ವಾ? ಓಕೆ, ಥ್ಯಾಂಕ್ ಯು ನಿಮ್ಮಿಬ್ರಿಗೂ. ಓಕೆ, ಪುಟಾಣಿಗಳ ಕಥೆಯ ಮುಂದುವರಿದ ಭಾಗವನ್ನ ಅಂದ್ರೆ ನನಗೆ ತಿಳಿದಿರುವಂತಹ ಮುಂದುವರಿದ ಭಾಗವನ್ನ ಹೇಳ್ತೇನೆ. ನಾ ಏನಂತ ಹೇಳಿದ್ದೆ, ಒಂದು ಸುಂದರ ತೋಟದಲ್ಲಿ ಒಂದು ಪುಟ್ಟ ಮರಿ ಹುಳು ವಾಸಿಸ್ತಾ ಇರುತ್ತೆ. ಆ ತೋಟದಲ್ಲಿದ್ದ ಬಣ್ಣ ಬಣ್ಣದ ಚಿಟ್ಟೆಗಳನ್ನ

ನೋಡಿ ಯಾವಾಗಲೂ ಯೋಚನೆ ಮಾಡುತ್ತಂತೆ, ನಾನು ಯಾವಾಗ ಹೀಗೆ ಹಾರೋದು ಅಂತ ಹೇಳಿ ಯೋಚನೆ ಮಾಡತ್ತಂತೆ. ಆಗ ಬೇರೆ ಕೀಟಗಳೆಲ್ಲ ಅದನ್ನ ನೋಡಿ ನಗ್ತಿತ್ತಂತೆ, ನೀನು ಬರೀ ನೆಲದ ಮೇಲೆ ಮಾತ್ರ ನಡೆಯೋದು, ಹಾರೋ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ರೇಗಿಸ್ತಾವಂತೆ. ಆಗ ಮರಿಹುಳು ನಿರಾಶೆ ಮಾಡ್ಕೊಳ್ಲಿಲ್ಲ, ಬೇಜಾರಾಗಲಿಲ್ಲ, ಅದು ತನ್ನ ಪಾಡಿ ತಾನು ತಾಳ್ಮೆಯಿಂದ ಕೆಲಸ ಮಾಡ್ತಾ ಇತ್ತಂತೆ. ಒಂದು ದಿನ ಅದರ ಸುತ್ತ ತನ್ನ ಗೂಡನ್ನು ಕಟ್ಕೊಳ್ಳುತ್ತಂತೆ. ಆಗ ಸ್ವಲ್ಪ ದಿನ ನಂತರ ಆ ಗೂಡು ಒಡೆದು ಹೊರಗಡೆ ಬರುತ್ತಂತೆ. ಅವಾಗೇನಾಗುತ್ತೆ, ಮರಿಹುಳು ಇದ್ದದ್ದು ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ. ಮರಿಹುಳು ಇರುತ್ತೆ ಅಲ್ವಾ ಸಣ್ಣದಾಗಿ, ಸ್ವಲ್ಪ ದಿನ ಗೂಡಲ್ಲಿ ಇದ್ದಾದ್ಮೇಲೆ ಅದಕ್ಕೆ ರೆಕ್ಕೆ ಬರುತ್ತೆ ಅಲ್ವಾ, ಆ ರೆಕ್ಕೆಯನ್ನು ಬರೆಸ್ಕೊಂಡು ಹೊರಗಡೆ ಬರುತ್ತಂತೆ. ಅದು ಮೊದಲ ಬಾರಿಗೆ ಆಕಾಶದಲ್ಲಿ ಹಾರಿದ್ದನ್ನು ಬೇರೆ ಕೀಟಗಳೆಲ್ಲ ನೋಡಿ ಆಶ್ಚರ್ಯ ಪಟ್ಟುವಂತೆ. ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಲ್ವಾ ಇದು ಅಂತ ಹೇಳಿ. ಆವಾಗ ಚಿಟ್ಟೆ ಏನು ಹೇಳುತ್ತೆ, ನಗ್ತಾ ಹೇಳುತ್ತೆ ಏನಂತ, ತಾಳ್ಮೆ ಮತ್ತು ಪ್ರಯತ್ನ ಇದ್ದರೆ ಕನಸುಗಳು ನಿಜವಾಗತ್ತೆ ಅನ್ನುವಂಥದ್ದು. ಹಾಗಾದರೆ ಈ ಕಥೆಯ ನೀತಿ ಏನು ಹೇಳಿ, ಇವತ್ತು ಚಿಕ್ಕವರಾಗಿರ್ತೀರಿ, ನಾಳೆ ದೊಡ್ಡ ಸಾಧನೆ ಮಾಡಬೇಕು ಅಂತಂದರೆ ಕನಸುಗಳನ್ನು ಕಾಣಬೇಕು ಅಲ್ವೇ ಮಕ್ಕಳೇ? ಚಿಕ್ಕವರಿದ್ದಾಗ ನಾವೇನೇನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದ್ರ ಪಾಡಿ ನಾವು ಮಾಡ್ಕೊತ ಹೋಗಬೇಕು. ಆದರೆ ನಾಳೆ ದೊಡ್ಡ ಸಾಧನೆ ಮಾಡಬೇಕು ಅಂತಂದರೆ ಇವಾಗಿಂದನೇ ಕನಸುಗಳನ್ನು, ಒಳ್ಳೊಳ್ಳೆ ಕನಸುಗಳನ್ನು ನಾನು ಮುಂದೆ ಏನು ಮಾಡ್ಬೋದು, ಏನು ಸಾಧನೆ ಮಾಡಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನುವ ಮೂಲಕ ಒಂದು ಕನಸುಗಳನ್ನು ಕಟ್ಟಿಕೊಳ್ಬೇಕು. ಆ ಕನಸನ್ನು ನನಸು ಮಾಡಬೇಕು ಅಂತಂದರೆ ಅದರ ಒಂದು ಪ್ರಯತ್ನ ಇರಬೇಕು ಅಲ್ಲವೇ ಮಕ್ಕಳೇ? ಓಕೆ, ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಕೂಡ ಭಾವಿಸ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸ್ನೇಹಿತರು ಚಿತ್ರದ ಹಾಡು.

0: ಇದುವರೆಗೂ ಕಥೆ ಕೇಳಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಕರೆ ಮಾಡಿದವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೂ ಎಲ್ಲರಿಗೂ ಕೂಡ ಧನ್ಯವಾದ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ದಿನಾಂಕ 15/7/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 ಮೆಗಾಹೆರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಈ ಕುರಿತು ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773 ಹಾಗೂ ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15ನೇ ತಾರೀಕು ಬುಧವಾರ ಬೆಳಗ್ಗೆ 10:00 ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: ಸೌಲಭ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬಿಎಸ್ ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000 ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ: ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಇಂದಿನ ಜನಪದ ಸಂಗೀತದಲ್ಲಿ ಚಿತ್ರದುರ್ಗದ ಕಕ್ಕೆ ಹರಬು ಗ್ರಾಮದ ಕೆ ಸದಾಶಿವಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳೋಣ.

ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ದಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಜಿಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದಾರ್ ಬೆಟ್ಟು ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಹಾಗೂ ನಿರ್ವಹಣೆ ಯಂಶಕುಂತಲ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಆರ್ ಮಾಧುರಿ ದೇವಿ ಅವರಿಂದ ಕರ್ನಾಟಕ ವೀಣಾ ವಾದನ ಆಲಿಸುವಿರಿ. ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ದಿವಾಕರ ದುಗ್ರೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಆಲಿಸುವರಿ. 6:35 ದೇಶಭಕ್ತಿ ಗೀತೆ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿ ಉಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ವಿಷಯ ಸಾವಯವ ಗೊಬ್ಬರ ಉತ್ಪಾದನಾ ತಾಂತ್ರಿಕತೆ ಈ ಕುರಿತು ಭಾಗವಹಿಸುತ್ತಾರೆ ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ರುದ್ರಮುನಿ ಅವರು. ಪ್ರಾಯೋಜಕರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗಾಗಿ ಸಲಹೆ, 6:50 ಆರೋಗ್ಯ ಬಿಂದು ವಿಷಯ ಮುಸಲಿಯ ಅಥವಾ ಕುರ್ಕಿ ಲೋಗ ಔಷಧಿ ಸಸ್ಯದ ಉಪಯೋಗದ ಕುರಿತು ಮಾಹಿತಿಯನ್ನು ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. 7:15 ಭಾವತರಂಗ, 7:45 ಪದಬಂಧ ನೇರ ಫೋನಿನ ಕಾರ್ಯಕ್ರಮ ಆಲಿಸುವಿರಿ. 8:30 ಚಿತ್ರಗೀತೆಗಳು, 9:05 ಕಾಮನಬಿಲ್ಲು ಕಾರ್ಯಕ್ರಮ, 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ, 10:00 ಚಿನ್ನರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಆಲಿಸುವಿರಿ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ವೈವಿಧ್ಯ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಗಂಗಾಪುರದ ಋಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲ ಭಾಗ ಆಲಿಸುವಿರಿ. 11:30 ಮಾಹಿತಿ ಕಡಜ, ಸಿನಿಮಾ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳುವಿರಿ. ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಾದಿ ಅವರ ಅನುಭವ ಇವರನ್ನ ಸಂದರ್ಶಿಸುತ್ತಾರೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಖಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಈ ಕುರಿತು ಡಾ ಮಾಲತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿದ್ಭಾರತಿಯಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ಜಯಮ್ಮ ಹಾಗೂ ಸಂಘಟಕರಿಂದ ಶೋಭಾ ನೇಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕಿಸಾನ್ ವಾಣಿ ಕೃಷಿ ಅಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು, 8:45 ವಚನಗಳು. 9:15 ಭಾವಗೀತೆ, 9:30 ನಾಟಕ ದೇಶದ ವೈರಿಗಳು, ಮೂಲ ಹಿಂದಿ ವಿನೋದ ರಸ್ತುಗಿ, ಕನ್ನಡಕ್ಕೆ ಅನುವಾದ ಪ್ರೊಫೆಸರ್ ಧರಣೀಂದ್ರ ಕುರುಕುರಿ, ನಿರ್ದೇಶನ ಸುರೇಖಾ ಸುರೇಶ್. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೂಡಿಬರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪಕ್ಷಿನೋಟ. ಇನ್ನೀಗ ಜನಪದ ಸಂಗೀತ ಮುಂದುವರೆಯುವುದು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಕಕ್ಕೆಹರವು ಗ್ರಾಮದ ಕೆ ಸದಾಶಿವಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಆಲಿಸುವರಿ.

0: ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ
1: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ಮುಟ್ಟ

0: ಇಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಆಮೇಲಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ. ಒಂದ್ ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್. ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಏಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾನ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೆಲವರಿ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15 7

2022 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ವಿಷಯ ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಈ ಕುರಿತು ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272 ದೂರವಾಣಿ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15 ಬುಧವಾರ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ.

0: ಸಾಗಣೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ

0: ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿ ಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನ ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96ರಷ್ಟು ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತೇವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
2: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿಹಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು

0: ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
3: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431111856. ಒಂದು ಕನಸು, ಒಂದು ಸಂಕಲ್ಪ, ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00-10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
4: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ

0: ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ ಯೋಜಿತ ಕುಟುಂಬ ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫೋರಂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾದ ಡಾ ಜಿಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳೋಣ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಜೆಎಂ ಸರಸ್ವತಿ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಬುದ್ಧಿವಂತ ಗ್ರಾಹಕತ್ವ ಎಂಬ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
2: ಮೇಡಮ್ ಹೇಳಿ ಮೇಡಮ್, ಇವತ್ತು ಈ ಒಂದು ಬುದ್ಧಿವಂತ ಗ್ರಾಹಕತ್ವದ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ.
4: ಗ್ರಾಹಕತ್ವ ಅಂತಂದ್ರೆ, ಗ್ರಾಹಕರು ಅಂತಂದ್ರೆ ಯಾರು ಹೋಗಿ ಯಾವುದೇ ಒಂದು ಪದಾರ್ಥವನ್ನ ಖರೀದಿಸ್ತಾರೋ ಅವರಿಗೆ ನಾವು ಗ್ರಾಹಕರು ಅಂತ ಹೇಳ್ತೀವಿ ಸರ್. ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಬುದ್ಧಿವಂತ ಗ್ರಾಹಕತ್ವ ಅಂದ್ರೆ, ಗ್ರಾಹಕರಲ್ಲಿ ಏನು ಬುದ್ಧಿವಂತಿಕೆ ಇರಬೇಕು, ಯಾಕೆ ಇರಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ.
2: ಇವತ್ತು ಆಹಾರ ಕಲಬೆರಿಕೆ ಅಂತಂದ್ರೆ ಏನ್ ಮೇಡಮ್?
4: ಫಸ್ಟಿಗೆ ನೀವು ಕೇಳ್ದಂಗೆ ಆಹಾರ ಕಲಬೆರಿಕೆ ಅಂತಂದ್ರೆ ಏನು ಅಂತ, ಇತ್ತೀಚಿನ ಸಮೀಕ್ಷೆ ಪ್ರಕಾರ ನಾವು ದಿನನಿತ್ಯ ಆಹಾರ ಪದಾರ್ಥಗಳನ್ನ ಅಥವಾ ತಿನಿಸುಗಳನ್ನ ನಾವೇನು ಉಪಯೋಗಿಸ್ತಾ ಇದೀವಲ್ವಾ ಸರ್, ಅದರಲ್ಲಿ ಶೇಕಡಾ 5-28% ವರಷ್ಟು ಆಹಾರ ಕಲಬೆರಿಕೆ ಆಗಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಈ ರೀತಿ ಕಲಬೆರಿಕೆ ಆಹಾರವನ್ನ ನಾವು ಸೇವಿಸೋದ್ರಿಂದ ರೋಗದಿಂದ ನರಳೋದಲ್ಲದೆ ಅಕಾಲಿಕ ಮರಣಕ್ಕೂ ಸಹ ನಾವು ತುತ್ತಾಗ್ತಾ ಇದ್ದೇವೆ ಸರ್. ಅಂತ ಉದಾಹರಣೆಗಳು ಸಾಕಷ್ಟು ನಾವು ಮಾಧ್ಯಮಗಳಲ್ಲೂ ಸಹ ನೋಡ್ತಾ ಇರ್ತವೆ. ಒಮ್ಮೊಮ್ಮೆ ಈ ಆಹಾರದಲ್ಲಿ ಬೇರೆ ವಸ್ತುಗಳನ್ನ ಬೆರೆಸೋದು ಮಾತ್ರವೇ ಅಲ್ಲ, ಇದರಲ್ಲಿ ಯಾವುದೇ ಮುಖ್ಯವಾದಂತಹ ಪೋಷಕಾಂಶಗಳನ್ನ ಪೌಷ್ಟಿಕಾಂಶಗಳನ್ನ ಅದನ್ನ ಬೇರ್ಪಡಿಸ್ಬಿಟ್ಟು ಮಾರುವಂತದ್ದು ಸಹ ಕಲಬೆರಿಕೆ ಅಂತ ನಾವು ಹೇಳ್ತೇವೆ. ಮತ್ತೆ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತಹ ಕಡಿಮೆ ಬೆಲೆ ಅಥವಾ ಕೀಳು ಬೆಲೆ ಅಂತ ನಾವೇನ್ ಹೇಳ್ತೀವಲ್ಲ, ಅಂತ ಕೀಳು ದರ್ಜೆಯ ಪದಾರ್ಥಗಳನ್ನ ಮಿಶ್ರಣ ಮಾಡಿ ಮಾರಾಟ ಮಾಡುವಂಥದ್ದು. ಆಮೇಲೆ ನೈರ್ಮಲ್ಯಕತೆ ಅಂದ್ರೆ ಸ್ವಚ್ಛವಾಗಿ ಇಲ್ಲದೆ ಇರತಕ್ಕಂಥ ಜಾಗಗಳಲ್ಲಿ ಆಹಾರ ವಸ್ತುಗಳನ್ನ ಇಟ್ಟು ಮಾರಾಟ ಮಾಡುವಂಥದ್ದು, ಇಂಥ ಸನ್ನಿವೇಶಗಳಲ್ಲಿ ಆಹಾರ ತಯಾರಿಸೋದು ಅಥವಾ ಶೇಖರಣೆ ಮಾಡೋದು, ಇವೆಲ್ಲವೂ ಸಹ ಕಾನೂನಿನ ಪ್ರಕಾರ ಕಲಬೆರಿಕೆ ಅಂತ ನಾವು ಪರಿಗಣಿಸ್ತೀವಿ ಸರ್.
2: ಅದ್ರಲ್ಲಿ ಇವತ್ತಿನ ಸಂದರ್ಭದಲ್ಲಿ ಆಹಾರ ಕಲಬೆರಿಕೆ ಯಾಕೆ ನಡೀತಾ ಇದೆ ಮೇಡಮ್?
4: ಸರ್, ಆಹಾರ ಕಲಬೆರಿಕೆ ಮಾಡೋದಕ್ಕೆ ಒಂದು ಮುಖ್ಯವಾಗಿ ಒಂದು ಲಾಭ ಗಳಿಸುವಂತದ್ದು, ತೂಕ ಹೆಚ್ಚಿಸುವಂತದ್ದು, ಇನ್ನೊಂದು ಏನಂತಂದ್ರೆ ಗ್ರಾಹಕರನ್ನ ಆಕರ್ಷಿಸೋದು, ಅದನ್ನ ನೋಡಿದ ತಕ್ಷಣ ಅವರಿಗೆ ತಗೋಬೇಕು, ಕಲರ್ ಕೊಡುವಂತದ್ದು. ಆಮೇಲೆ ಈಗ ಕೆಲವೊಂದು ಲೇಬಲಿಂಗ್, ಅದು ಒಳಗಡೆ ನಮಗೆ ಕಲಬೆರಿಕೆ ಇದೆಯಾ ಇಲ್ವಾ ಅಂತ ಗೊತ್ತಿರಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಆಕರ್ಷಣೀಯವಾಗಿ ಅದನ್ನ ರ್ಯಾಪ್ ಮಾಡುವಂತದ್ದು ಆಹಾರ ಪದಾರ್ಥಗಳನ್ನ, ಅದ್ರ ಒಳಗಡೆ ಏನಿದೆ ಅನ್ನುವಂಥದ್ದು ನಮ್ಮ ಗ್ರಾಹಕರಿಗೆ ಒಮ್ಮೊಮ್ಮೆ ಅದ್ರ ಬಗ್ಗೆ ಅರಿವಿಲ್ಲದೆ ಇದ್ದಾಗ ನಮಗೆ ಆರೋಗ್ಯಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸರ್.
2: ಈಗ ಸಾಮಾನ್ಯವಾಗಿ ಆಹಾರದಲ್ಲಿ ಕಲಬೆರಿಕೆ ಅಂತಂದ್ರೆ ಸಂಪೂರ್ಣವಾಗಿ ಎಲ್ಲಾ ಆಹಾರದಲ್ಲಿ ಕಲಬೆರಿಕೆ ಆಗ್ತಾ ಇದೆಯಾ ಈಗ?
4: ಹೌದು ಸರ್, ಈಗ ಏನಂದ್ರೆ ನಾವು 100% ಅಂತ ಹೇಳ್ತಾ ಇಲ್ಲ, 5-28% ಅಂತ ಹೇಳಿದಾಗ ಒಂದು ಯಾವ್ದೋ ಒಂದು ವಿಚಾರವಾಗಿ, ಈಗ ಫಾರ್ ಎಕ್ಸಾಂಪಲ್ ನಾವು ಅಕ್ಕಿ ತಗೊಳ್ಳೋಣ ಅಥವಾ ಬೇಳೆ ತಗೊಳ್ಳೋಣ ಅಥವಾ ಇನ್ನೊಂದು, ಅದರಲ್ಲಿ 1%, 2%, 3% ಇದ್ರೆ ಇನ್ನು ಬೇರೆ ಯಾವುದೋ ಒಂದು ಆಹಾರ ಪದಾರ್ಥಗಳಲ್ಲಿ ನಾವು 10% ನೋಡ್ಬೋದು, ಇನ್ನು ಕೆಲವರಲ್ಲಿ 20% ನೋಡ್ಬೋದು. ಹಾಗೆ ಕಲಬೆರಿಕೆಯನ್ನ ಪರ್ಸೆಂಟೇಜು ನಾವು ಈ ಒಂದಕ್ಕೇನೆ ನಾವು ಸೀಮಿತ ಅಲ್ಲ, ಅಂದ್ರೆ 30%-ರಷ್ಟು ಆಹಾರ ಪದಾರ್ಥಗಳು ಕಲಬೆರಿಕೆ ಆಗ್ತಾ ಇದೆ ಅಂತ ಸಮೀಕ್ಷೆ ಹೇಳುತ್ತೆ ಸರ್. ಅದ್ರ ಪ್ರಕಾರ ಈಗ ನಾವು ಫಾರ್ ಎಕ್ಸಾಂಪಲ್ ಯಾವ ರೀತಿ ಕಂಡುಹಿಡಿಯಬಹುದು ಅದನ್ನ ಅಂತಂದ್ರೆ, ಅಕ್ಕಿ, ಈಗ ನಾವು ಕೆಲವೊಂದು ಕಲಬೆರಿಕೆಯನ್ನ ಕಂಡುಹಿಡಿಯುವಾಗ ನಾವು ಕಣ್ಣಳತೆಯಲ್ಲೂ ಸಹ ಕಂಡುಹಿಡಿಯಬಹುದು, ಕೆಲವೊಂದಕ್ಕೆ ರಾಸಾಯನಿಕ ವಸ್ತುಗಳನ್ನ ಬಳಸಿ ನಾವು ಕಂಡುಹಿಡಿಯಬೇಕಾಗುತ್ತೆ ಇದರಲ್ಲಿ ಏನಾದರೂ
2: ಕಲಬೆರಿಕೆ ಆಗಿದೆ ಅಂತ ಹೇಳಿ ಕಂಡುಹಿಡಿಯಬಹುದು.
4: ಅದನ್ನ ನಾವು ಯಾವ ರೀತಿ ಅಂದ್ರೆ, ಅದನ್ನ ಹೇಳಿದ್ನಲ್ಲ ಸರ್, ಎರಡು ವಿಧಾನಗಳಿದೆ ಅದರಲ್ಲಿ. ಒಂದು ನಾವು ಕಣ್ಣಲ್ಲಿ ಪರೀಕ್ಷಿಸುವಂತದ್ದು, ಇನ್ನೊಂದು ಕೆಲವೊಂದು ರಾಸಾಯನಿಕ ವಸ್ತುಗಳು ಬೇಕಾಗುತ್ತೆ ಅದನ್ನ ನಾವು ಪರೀಕ್ಷಿಸೋದಕ್ಕೆ.
2: ಉದಾಹರಣೆ
4: ಫಾರ್ ಎಕ್ಸಾಂಪಲ್ ಇವಾಗ ಅಕ್ಕಿ, ಅಕ್ಕಿಯನ್ನ ನಾವು ಪರೀಕ್ಷಿಸಿದಾಗ ಅದರಲ್ಲಿ ಕಲ್ಲಿದೆಯಾ, ಮಣ್ಣಿದೆಯಾ, ಮರಳಿದೆಯಾ, ಅಥವಾ ಬೇರೆ ಇನ್ನೇನಾದ್ರೂ ಅದರಲ್ಲಿ ಒಂದು ಒಂದೊಂದ್ಸಲ ಅಕ್ಕಿನಲ್ಲಿ ಊಡ್ಗಟ್ಟಿರುತ್ತೆ ಅಕ್ಕಿ, ಅಂತದನ್ನು ಮಾರಾಟ ಮಾಡೋದಕ್ಕೆ ಅರ್ಹ ಅಲ್ಲ.

0: ಯಾವಾಗಲೂ ಗ್ರಾಹಕರಿಗೆ ಅದು ಕೊಡುವಾಗ ಅದು ಫ್ರೆಶ್ ಆಗಿರಬೇಕು, ಅದರಲ್ಲಿ ಯಾವುದೇ ಕಲಬೆರಕೆಗಳು ಇರಬಾರ್ದು ಅನ್ನೋವಂಥದ್ದು ಕಾನೂನು ಪ್ರಕಾರ ಇರೋದು. ಈಗ ಅವರು ಆ ರೀತಿ ಈಗ ಅಕ್ಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲು ಅಥವಾ ಬೇರೆ ಯಾವುದೋ ಅಕ್ಕಿಯನ್ನು ಮಿಕ್ಸ್ ಮಾಡೋವಂಥದ್ದು ಅದು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವರಿಗೆ ತೂಕದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಅಥವಾ ಸ್ಟಾಕ್ ಇರುತ್ತೆ ಅದನ್ನು ಕರೆಕ್ಟಾಗಿ ಅದು ಸೇಲ್ ಆಗಿರೋದಿಲ್ಲ, ಸ್ಟಾಕ್ ಇದ್ರೂ ಕೂಡ ಅದನ್ನು ಕ್ಲೀನ್ ಮಾಡಿರೋದಿಲ್ಲ, ಅದನ್ನು ಗ್ರಾಹಕರಿಗೆ ಅದೇ ರೀತಿ ಮಾರಾಟ ಮಾಡುವಂಥದ್ದು, ಲಾಭ ಗಳಿಸುವಂಥದ್ದು. ಅವರಿಗೆ ಏನಂದ್ರೆ ಆ ಒಂದು ಕ್ಲೀನಿಂಗ್ ಚಾರ್ಜಸ್ ಏನಿರುತ್ತೆ ಅದನ್ನ ಅವರು ಬೇರ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ಮಾರಾಟಗಾರರು, ಒಮ್ಮೊಮ್ಮೆ ಅದನ್ನೇ ಮಾರಾಟ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನಾವು ಗೋಧಿ ಇರ್ಬೋದು, ಅದರಲ್ಲೂ ಕಳಪೆ ಗೋಧಿ, ಕಡಿಮೆ ದರ್ಜೆ ಗೋಧಿ, ಆಮೇಲೆ ಅದರಲ್ಲೂ ಸಮೇತ ಅಕ್ಕಿ ಇರ್ಬೋದು, ಮರಳಿರ್ಬೋದು, ಕಲ್ಲುಗಳನ್ನ ಮಿಕ್ಸ್ ಮಾಡುವಂಥದ್ದು, ಇವನ್ನೆಲ್ಲ ನಾವು ಸಾಮಾನ್ಯವಾಗಿ ಹುಳಗಳಿರುತ್ತೆ ಆಲ್ರೆಡಿ ಅದನ್ನ ನಾವು ಮಾರಾಟ ಮಾಡುವಂಥದ್ದು. ಈಗ ಬೇಳೆಕಾಳುಗಳು, ಬೇಳೆಕಾಳುಗಳನ್ನ ನಾವು ನೋಡಿದಾಗ ಅದರಲ್ಲಿ ಒಂದು ತುಂಬಾ ಹಳದಿಯಾಗಿ ಕಾಣಿಸುವಂತ ಬೇಳೆಕಾಳುಗಳನ್ನ ನಾವು ನೋಡ್ತೇವೆ ಸರ್, ಶೈನಿಂಗ್ ಇರುತ್ತೆ, ಅದು ಪಾಲಿಶ್ ಆಗಿರುತ್ತೆ. ಅದರಲ್ಲಿ ಏನಂದ್ರೆ ಮೆಟಾನಿಲ್ ಹಳದಿ ಅನ್ನೋವಂಥದ್ದು, ಅದನ್ನ ಹಾಕಿ ಒಂದೆರಡು ಡ್ರಾಪ್ ಹಾಕ್ಬಿಟ್ರೆ ಒಳ್ಳೆ ಹಳದಿ ಕಲರ್ ಬಂದಿರುತ್ತೆ, ಅಂಥದನ್ನು ಸಹ ಸೇಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೂ ಕೆಲವು ವಸ್ತುಗಳನ್ನ ನಾವು ಗೋಧಿ ಹಿಟ್ಟು, ಅದರಲ್ಲಿ ಬೇರೆ ಹಿಟ್ಟುಗಳನ್ನ ಮಿಕ್ಸ್ ಮಾಡುವಂಥದ್ದು, ಬಾರ್ಲಿ ಪುಡಿ ಮಿಕ್ಸ್ ಮಾಡುವಂಥದ್ದು, ಈ ಬೇರೆ ಯಾವ್ದಾದ್ರು ಅಧಿಕ ತೌಡು ಯುಕ್ತ ಯಾವ್ದಾದ್ರು ಇದ್ದಾಗ ಅದನ್ನ ಮಿಕ್ಸ್ ಮಾಡುವಂಥದ್ದು, ಮತ್ತೆ ಹಾಲು, ಹಾಲಿಗೆ ನೀರ್ ಮಿಕ್ಸ್ ಮಾಡುವಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು. ಆಮೇಲೆ ನಾವು ಒಂದು ಕೆಲವೊಂದು ಮಾರಾಟ ಮಾಡುವಾಗ ಹಾಲಿನ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಅದ್ರ ಮೇಲೆ ಏನಂತ, ಇಷ್ಟು ಪರ್ಸೆಂಟ್ ಫ್ಯಾಟ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಮ್ಮೆ ಹಾಲಿನಲ್ಲಿ ಸ್ವಲ್ಪ ಫ್ಯಾಟ್ ಅಂಶ ಜಾಸ್ತಿ, ಕೊಬ್ಬಿನ ಅಂಶ ಜಾಸ್ತಿ, ಅದರಲ್ಲಿ 6-7% ಇದ್ರೆ ನಮಗೆ ಹಸುವಿನ ಹಾಲಲ್ಲಿ 4-5 or 5-6% ಇದ್ರೆ ಅದರಲ್ಲಿ ನಾವು ಇಷ್ಟು ಪರ್ಸೆಂಟ್ ಅನ್ನ ಉಳಿಸಿದ್ದೇವೆ ಅಂತ ಹಾಕಿರ್ತಾರೆ. ಇನ್ನು ಉಳಿದಿದ್ದನ್ನ ಫ್ಯಾಟ್ ಅನ್ನ ಕೊಬ್ಬಿನ ಅಂಶವನ್ನ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ತೆಗೆದು ಹಾಕಿರ್ತಾರೆ ಅದನ್ನ ಬೇರೆದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ. ಅದನ್ನ ನಾವು ಅಷ್ಟು ಪರ್ಸೆಂಟ್ ಇದೆ ಅಂದ್ಮೇಲೆ ಅದು ಅಷ್ಟು ಪರ್ಸೆಂಟ್ ಇರಬೇಕು ಅದರಲ್ಲಿ. ಒಮ್ಮೆ ನಾವು ಅದನ್ನ ಚೆಕ್ ಮಾಡಿದಾಗ ಅದರಲ್ಲಿ ಇಲ್ಲದೆ ಇರಬಹುದು. ಆಮೇಲೆ ಕಾಫಿ ಪುಡಿಗೆ ಚಿಕೋರಿ ಮಿಕ್ಸ್ ಮಾಡುವಂಥದ್ದು, ಚಿಕೋರಿ ಮಿಕ್ಸ್ ಮಾಡಿದಾಗ ನಮಗೆ ಟೇಸ್ಟ್ ವೈಸ್ ಅಥವಾ ಅದು ಏನೋ ಒಂದು, ಈಗ ನಾವು ಕಾಫಿ ಮತ್ತೆ ಟೀ ಕುಡಿದಾಗ ಇನ್ಸ್ಟಂಟ್ ಆಗಿ ನಮ್ಮ ನರಗಳಿಗೆ ಒಳ್ಳೆ ಶಕ್ತಿ ಸಿಗೋದ್ರಿಂದ ನಾವೇನು ನಮಗೆ ಒಂದು ರಿಲ್ಯಾಕ್ಸ್ ಆದಂತಹ ಒಂದು ಮನಸ್ಥಿತಿಗೆ ಬರ್ತೇವೆ. ನಾವು ಯಾವಾಗ್ಲೂ ನಾವು ಬೋರ್ ಆಗಿದೆ ಸ್ವಲ್ಪ ಕಾಫಿ ಕುಡಿಬೇಕು ಕೆಲಸ ಮಾಡ್ತಾ ಇರುವಾಗ ಅದು ನಮಗೆ ಅನ್ಸುತ್ತೆ, ಯಾಕೆ ಅಂದ್ರೆ ಅದು ಇನ್ಸ್ಟಂಟ್ ಆಗಿ ತಕ್ಷಣ ನಮಗೆ ನರಗಳಿಗೆ ಒಂದು ಶಕ್ತಿಯನ್ನ ಕೊಡುವಂತ ಒಂದು ಅಂಶ ಕಾಫಿ ಮತ್ತೆ ಟೀನಲ್ಲಿ ಇದೆ. ಅದರಲ್ಲಿ ನಾವು ಚಿಕೋರಿ ಮಿಕ್ಸ್ ಮಾಡುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ತೀರಾ ನಾವು ಅದಕ್ಕೆ ಕಳಪೆ ಅಂತಂದಾಗ ಹುಣಸೆ ಬೀಜನೂ ಸಹ ಮಿಕ್ಸ್ ಮಾಡುವಂತ ಸಾಧ್ಯತೆ ಇದೆ ಕಾಫಿ ಪುಡಿಗೆ. ಮತ್ತೆ ಚಹಾ ಪುಡಿಗೆ ಉಪಯೋಗಿಸಿರುವಂತ ಚಹಾ ಪುಡಿಯನ್ನು ಇವೆಲ್ಲ ಕಲಬೆರಕೆ, ಜೇನುತುಪ್ಪಕ್ಕೆ ಕಾಕಂಬಿ ಮಿಕ್ಸ್ ಮಾಡುವಂಥದ್ದು, ಆಮೇಲೆ ಕಾಳು ಮೆಣಸಿಗೆ ಪಪ್ಪಾಯಿ ಬೀಜ ಮಿಕ್ಸ್ ಮಾಡುವಂಥದ್ದು, ಯಾಕೆಂದ್ರೆ ಅದು ರೂಪ ಒಂದೇ ಇದೆ. ಆಮೇಲೆ ಜೀರಿಗೆಗೆ ಒಮ್ಮೊಮ್ಮೆ ಬೇರೆ ಕಾಳುಗಳನ್ನ ಮಿಕ್ಸ್ ಮಾಡೋದು, ಬಣ್ಣ ಹಾಕಿದ ಒಂದು ಹುಲ್ಲಿನ ಬೀಜಗಳು ಈ ತರದ್ದೆಲ್ಲ ಮಿಕ್ಸ್ ಮಾಡುವಂಥದ್ದು. ಆಮೇಲೆ ಅರಿಶಿನ ಪುಡಿ, ಅರಿಶಿನ ಪುಡಿಗೆ ನಾವು ಕೆಲವೊಂದು ಬಣ್ಣ ಎಕ್ಸ್ಟ್ರಾ ಬಣ್ಣ, ಈಗ ನಾವು ಯಾವ್ದಾದ್ರು ಒಂದು ಹೋಟೆಲ್ನಲ್ಲಿ ಹೋದಾಗ ನಾವೇನಾದ್ರು ದಾಲ್ ಫ್ರೈ ತಗೋತೀವಿ ಅದು ಬಹಳ ಹಳದಿ ಕಲರ್ ಇರುತ್ತೆ, ನಾವು ಮನೆಯಲ್ಲೇ ತಯಾರಿಸಿದಂತ ಅರಿಶಿನ ಪುಡಿ ಅಷ್ಟು ಬಣ್ಣವಾಗಿರೋದಿಲ್ಲ. ಆಮೇಲೆ ಅದರ ರುಚಿನೇ ಬೇರೆ, ಅದರ ಸುವಾಸನೆ ಬೇರೆ ಇರುತ್ತೆ. ನಾವು ಹೋಟೆಲ್ಗಳಲ್ಲಿ ಹೋದಾಗ ಹೊರಗಡೆ ಹೋದಾಗ ಆ ಬಣ್ಣಕ್ಕೆ ನಾವು ಬಹಳ ಮಾರು ಹೋಗ್ಬಿಡ್ತೇವೆ, ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಇದು ತುಂಬಾ ಹಳದಿ ಇದೆ, ಆ ಒಂದು ಬಣ್ಣಕ್ಕೆ ನೋಡಿ ಈ ತರ ಎಲ್ಲ ಕಲಬೆರಕೆ ಮಾಡುವಂತ ಸಾಧ್ಯತೆ ಇರುತ್ತೆ ಸರ್. ಅಡಿಕೆ ಪುಡಿಗೂ ಸಹ ಬಣ್ಣ ಹಚ್ಚುವಂಥದ್ದು, ಮರದ ಹೊಟ್ಟನ್ನ ಮಿಕ್ಸ್ ಮಾಡುವಂಥದ್ದು. ಲವಂಗದಲ್ಲಿ ನೋಡಿ ನಾವು ಹೇಳಿದೆ ಕಲಬೆರಕೆ ಅಂದ್ರೆ ಒಂದು ಅಂಶವನ್ನ ತೆಗೆದ್ರೂ ಸಹ ಅದಕ್ಕೆ ಕಲಬೆರಕೆನೆ. ಲವಂಗದಲ್ಲಿ ಆ ಎಣ್ಣೆಯನ್ನ ಕೆಲವೊಮ್ಮೆ ತೆಗೆದು ಬಿಟ್ಟಿರ್ತಾರೆ, ಲವಂಗದಲ್ಲಿ ವಾಸನೆ ಬಣ್ಣ ಎಣ್ಣೆಯನ್ನ ಅಂಶವನ್ನು ಬೇರ್ಪಡಿಸಿರುವಂಥದ್ದು, ಇಂಗುಗೆ ವಾಸನೆ ಬಣ್ಣ ಸೇರಿಸಿ ರಾಳ ಅಥವಾ ಅಂಟನ್ನ ಹಾಕುವಂಥದ್ದು. ಕೇಸರಿ ನಾವು ಈಗೆಲ್ಲ ಬಹಳವಾಗಿ ಉಪಯೋಗಿಸುವಂತ ಒಂದು ಪದಾರ್ಥ, ಆದ್ರೆ ಜೋಳದ ಕಡ್ಡಿ, ಕಡ್ಡಿಗೆ ಬಣ್ಣ ಹಚ್ಚಿ ಹಾಕಿರುವಂಥದ್ದು, ಈ ತರದ್ದೆಲ್ಲ ನಾವು ಇನ್ನು ನೋಡ್ತಾ ಹೋದ್ರೆ ಸಾಕಷ್ಟು ಸಿಗುತ್ತೆ. ಇಂಥದ್ದೆಲ್ಲವೂ ಸಹ ಕಲಬೆರಕೆ ಆಗಿ ಇವತ್ತು ಸೇಲ್ ಆಗ್ತಾ ಇದೆ, ಇದು ಪ್ರಚಲಿತವಾಗಿ ನಡೀತಾ ಇದೆ ಅಂತ ಒಂದು ಸಮೀಕ್ಷೆಗಳ ಪ್ರಕಾರ ವರದಿಯಾಗಿದೆ. ಅದು ನಾವು ಕೂಡ ಮಾರ್ಕೆಟ್ ಅಲ್ಲಿ ಹೋದಾಗ ಇದನ್ನೆಲ್ಲ ಗಮನಿಸಬಹುದು ನಾವು.
1: ಅಂದ್ರೆ ಎಲ್ಲೇ ಒಂದ್ ಕಡೆ ಆಹಾರದಲ್ಲಿ ಕಲಬೆರಕೆ ಅಂತಂದ್ರೆ ಎರಡು ವಿಧವಾಗಿ ನಾವು ನೋಡಬಹುದು. ಒಂದು ಈಗ ಹೇಳಿದ್ರೆ ನೀವು ಆಹಾರದಲ್ಲಿ ತೂಕ ಬರಲಿ ಲಾಭ ಆಗ್ಲಿ ಅಂತ ಹೇಳಿ ಕಸಕಡ್ಡಿಗಳನ್ನೆಲ್ಲ ಮಿಕ್ಸ್ ಮಾಡುವಂತದ್ದು ಒಂದ್ ಕಡೆ ಆದ್ರೆ, ಇದು ಕಸಕಡ್ಡಿಗಳನ್ನ ತೆಗೆದು ನಾವು ಅವನ್ನ ಬಳಕೆ ಮಾಡಿದ್ರೆ ಅಷ್ಟೊಂದು ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ. ಈಗ ಎರಡನೇದ್ದು ನಾವು ಈ ಒಂದು ಆಹಾರದಲ್ಲಿ ಕಲಬೆರಕೆ ಅಂತಂದ್ರೆ ರಾಸಾಯನಿಕ ಕಲಬೆರಕೆ, ಇದು ಸಾಕಷ್ಟು ನಮಗೆ ಅಪಾಯ ತಂದು ಕೊಡುವಂತ

0: ಈ ರಾಸಾಯನಿಕ ಕಲಬೆರಕೆ ಆಗಿದೆ ಅಂತ ಹೇಳಿ ಹೆಂಗ್ ಗೊತ್ತಿಡಬಹುದು ಮೇಡಮ್? ನಾವು ಈಗ ಕಸಕಡ್ಡಿಗಳಿದ್ರೆ ಅದನ್ನೆಲ್ಲ ನಮಗೆ ನೇರವಾಗಿ ಕಣ್ಣಿಂದ ಗೊತ್ತಾಗುತ್ತೆ. ಈಗ ಕಣ್ಣಿಗೆ ಕಾಣದ ರೀತಿಯಲ್ಲಿ ಈ ರಾಸಾಯನಿಕಗಳ ಒಂದು ಅದರಲ್ಲಿ ಕಲಬೆರಕೆ ಆದ್ರೆ ನಮ್ಮ ಗ್ರಾಹಕರಿಗೆ ಯಾವ ರೀತಿ ಗೊತ್ತಾಗಬೇಕು, ಅದನ್ನ ಏನು ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ?
1: ಸರಿ, ಈಗ ನಾನು ಹೇಳಿದ್ನಲ್ಲ, ಕಲ್ಲು ಮಣ್ಣು ಈ ತರದನ್ನೆಲ್ಲ ಪರಿಶೀಲನೆ ಮಾಡಿ ಸ್ವಚ್ಛ ಮಾಡ್ಕೊಂಡ್ರೆ ನಾವು ಏನು ಅಂತ ಒಂದು
0: ಸಮಸ್ಯೆ
1: ಆರೋಗ್ಯಕ್ಕೆ ಅಲ್ಲ ಅಂತ. ಬಟ್ ಆದ್ರೆ ಈ ಕೆಲವೊಂದು ಹೇಳಿದ್ನಲ್ಲ ಬಣ್ಣಗಳು ಇಂಥದನ್ನೆಲ್ಲ ಮಾಡಿದಾಗ ನಾವು HCl ಅನ್ನೋ ದ್ರಾವಣವನ್ನ, ಈಗ ಫಾರ್ ಎಕ್ಸಾಂಪಲ್ ಬೇಳೆಕಾಳುಗಳು, ನೀರಿನಲ್ಲಿ ಸ್ವಲ್ಪ ಬೇಳೆಕಾಳು ಹಾಕ್ಬಿಟ್ಟು ಅದಕ್ಕೊಂದೆರಡು ಹನಿ HCl ದ್ರಾವಣವನ್ನ ಹಾಕಿದಾಗ ಈ ದ್ರಾವಣ ಗುಲಾಬಿ ಬಣ್ಣಕ್ಕೆ ತಿರುಗಿದ್ರೆ ಓ ಇದರಲ್ಲಿ ಮೆಟಾನಿಲ್ ಹಳದಿ ಇದೆ ಅಂತ ಅರ್ಥ.
0: ಈಗ ಬೇಳೆಯಲ್ಲೂ ಮಾಡ್ತಾರ ಮಿಕ್ಸ್?
1: ಬೇಳೆಯಲ್ಲೂ ಈಗ ನೋಡಿ ಬಣ್ಣ ಹಳದಿ ಬಣ್ಣ ಅತಿಯಾಗಿ ಹಳದಿ ಬಣ್ಣ ಇರುವಂತದ್ದು. ನೆಕ್ಸ್ಟ್ ಈಗ ನಾವು ಈ ಒಂದು HCl ಅನ್ನ ಬಳಸಿ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ ಸರ್, ಉಪ್ಪಿನಲ್ಲಿ ಅಯೋಡಿನ್ ಅನ್ನ ನಾವು ಗಾಯಿಟ್ರ ಬರಬಾರದು. ಉಪ್ಪನ್ನ ಬಡವ ಶ್ರೀಮಂತ ಎಲ್ಲರೂ ಬಳಸೋದ್ರಿಂದ ಅದಕ್ಕೆ ಸರ್ಕಾರದವರು ಇಲ್ಲಿ ಅಯೋಡಿನ್ ಇದಕ್ಕೆ ನಾವು ಫೋರ್ಟಿಫಿಕೇಶನ್ ಅಂದ್ರೆ ಸೇರಿಸಿದ್ರೆ ಪ್ರತಿಯೊಬ್ಬರು ಬಳಸಿದಾಗ ಈ

0: ಹಳದಿ ಬಣ್ಣ, ಅತಿಯಾಗಿ ಹಳದಿ ಬಣ್ಣ ಇರುವಂತದ್ದು. ನೆಕ್ಸ್ಟ್ ಈಗ ನಾವು ಈ ಒಂದು ಎಚ್ ಸಿ ಎಲ್ ಅನ್ನ ಬಳಸಿ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ ಸರ್, ಉಪ್ಪಿನಲ್ಲಿ ಅಯೋಡಿನ್ ಅನ್ನ ನಾವು ಗಾಯಿಟ್ರ್ ಬರಬಾರದು. ಉಪ್ಪನ್ನ ಬಡವ ಶ್ರೀಮಂತ ಎಲ್ಲರೂ ಬಳಸೋದ್ರಿಂದ ಅದಕ್ಕೆ ಸರ್ಕಾರದವರು ಇಲ್ಲಿ ಅಯೋಡಿನ್ ಇದಕ್ಕೆ ನಾವು ಫೋರ್ಟಿಫಿಕೇಶನ್ ಅಂದ್ರೆ ಸೇರಿಸಿದ್ರೆ ಪ್ರತಿಯೊಬ್ಬರು ಬಳಸಿದಾಗ ಈ ಗಾಯಿಟರ್ ಗಳಗಂಡ ರೋಗ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇದನ್ನ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಸರ್ಕಾರ ಇದ ಒಂದನ್ನ ಆಯ್ಕೆ ಮಾಡ್ಕೊಂಡಿದೆ. ಈಗ ನಾವು ಅಯೋಡೈಸ್ಡ್ ಸಾಲ್ಟ್ ಅಂತ ಅವ್ರು ಕೊಟ್ಟಿರ್ತಾರೆ, ನಾವು ಅದಕ್ಕೆ 50 ರೂಪಾಯಿನ 40 ರೂಪಾಯಿನ ಕೊಟ್ಟು ತಂದಿರ್ತೇವೆ. ಇದನ್ನ ನಾವು ಮನೆ ಮಟ್ಟದಲ್ಲಿ ಚೆಕ್ ಮಾಡೋದು ಹೇಗೆ, ಅದರಲ್ಲಿ ಅಯೋಡಿನ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ.
1: ಕಳಪೆ ಆಗಿದ್ರೆ
0: ಕಳಪೆಗಿಂತ ಹೆಚ್ಚಾಗಿ ನಾವು ಇದರಲ್ಲಿ ಅಯೋಡಿನ್ ಅಂಶ ಇದೆಯಾ ಇಲ್ವಾ ಅನ್ನೋ ಚೆಕ್ ಮಾಡಿದಾಗ ಅದಕ್ಕೆ ನಾವು ಮನೆಯಲ್ಲಿ ಇರತಕ್ಕಂತ ನಿಂಬೆ ಹಣ್ಣನ್ನ ಆ ಉಪ್ಪಿನ ಮೇಲೆ ಹಿಂಡಿದಾಗ ಅದು ಒಂದು ಪರ್ಪಲ್ ನೇರಳೆ ಬಣ್ಣಕ್ಕೆ ತಿರುಗಬೇಕು, ಉಪ್ಪು ಕಲರ್ ಚೇಂಜ್ ಆಗ್ಬೇಕು. ಆ ಒಂದು ನೇರಳೆ ಬಣ್ಣಕ್ಕೆ ತಿರುಗಿದ್ರೆ ಅದರಲ್ಲಿ ಅಯೋಡಿನ್ ಇದೆ, ಅಂಶ ಇದೆ, ಇದು ಒಳ್ಳೆಯದು, ನಾವು ಬಳಸಬಹುದು ಅಂತ. ಅದರಲ್ಲಿ ಅದು ನೀಲಿ ಬಣ್ಣಕ್ಕೆ ತಿರುಗಲಿಲ್ಲ ಅಂದ್ರೆ ಅದರಲ್ಲಿ ಆ ಒಂದು ಅಯೋಡಿನ್ ಅಂಶ ಇಲ್ಲ. ಅವರು ಸುಳ್ಳು ಮಾಹಿತಿಯನ್ನ ಲೇಬಲಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಲಾಟ್ ಅಲ್ಲಿ 100 ಸಾಲ್ಟ್ ಪಾಕೆಟ್ ಇದ್ರೆ ಯಾವ್ದೋ ಒಂದು ಸಾಲ್ಟ್ ಪಾಕೆಟ್ ಅಲ್ಲಿ ಆತರ ಆಗಿರಬಹುದು, ನಮಗೆ ಗೊತ್ತಿರಲ್ಲ. ಹಾಗಾಗಿ ಇಂಥದ್ದನ್ನ ನಾವು ಚೆಕ್ ಮಾಡಬಹುದು ಸರ್.
1: ಈಗ ಸಾಕಷ್ಟು ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ, ಈಗ ಆಯಿಲ್ ಎಣ್ಣೆ ಅಂತ ಏನ್ ಹೇಳ್ತೀವಿ ನಾವು ಪ್ರತಿನಿತ್ಯ ಅಡಿಗೆಗೆ ಬಳಸೋದು, ಈಗ ಹೊರಗಡೆ ಎಣ್ಣೆ ತಂದು ತಿನ್ನಬಾರದು, ಎಣ್ಣೆಯಲ್ಲಿ ಸಾಕಷ್ಟು ಕಲಬೆರಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಗಿದೆ. ಈಗ
0: ಎಣ್ಣೆಯಲ್ಲಿ ನೋಡಿ ಸರ್, ನಾವು ನಮ್ಮ ತರಬೇತಿಗೆ ಬಂದ ಮಹಿಳೆಯರಿಗಿರ್ಬೋದು, ನಮ್ಮ ರೈತ ಬಾಂಧವರಿಗೆ, ನಮ್ಮ ತರಬೇತಿಗಳಲ್ಲಿ ನಾವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೇವೆ. ಈಗ ನಾವು 1 ಲೀಟರ್ ಎಣ್ಣೆ ತೆಗಿಬೇಕು ಗಾಣದಲ್ಲಿ ಅಂತಂದ್ರೆ, ಒಳ್ಳೆ ಎಣ್ಣೆ ಅಂಶ ಇರುವಂತ ಕಡಲೆ ಬೀಜವನ್ನ ನಾವು 3-3.5 ಕೆಜಿ ಹಾಕಿದ್ರೆ ನಮಗೆ 1 ಲೀಟರ್ ಎಣ್ಣೆ ಸಿಗುತ್ತೆ. ಈಗ ನೀವು ಬರೀ 100 ರೂಪಾಯಿ ಕಟ್ಕೊಳ್ಳಿ ಸರ್ 1 ಕೆಜಿ ಶೇಂಗಾ ಬೀಜಕ್ಕೆ, ನೆಲೆಗೆ 300-350 ರೂಪಾಯಿ ಗಾಣದ ಖರ್ಚು ಸೇರಿ 350 ರೂಪಾಯಿ ನಿಮಗೆ ಎಣ್ಣೆ ಸಿಕ್ಕೊಟ್ರೆ ಅವರು, ನಾವು ಅದನ್ನ ತುಂಬಾ ರೇಟ್ ಆಯ್ತು ಅಂತ ಹೇಳ್ತಿದೀವಿ. ಅಂತ ಪರಿಸ್ಥಿತಿನಲ್ಲಿ ನಿಮಗೆ ಹೊರಗಡೆ 100-120 ರೂಪಾಯಿಗೆ ಶೇಂಗಾ ಎಣ್ಣೆಯನ್ನ ಒಂದು ಲೇಬಲ್ ಹಾಕಿ ಶೇಂಗಾ ಎಣ್ಣೆ ಕೊಡ್ತಿದ್ದಾರೆ ಅವರು ಅಂದ್ರೆ ಏನ್ ಕೊಡ್ತಿರ್ಬೇಕು ಅವರು, ಹೇಗ್ ಸಾಧ್ಯ ಇದು?
1: ಅದನ್ನ
0: ನಮ್ಮ ಗ್ರಾಹಕರು ದಯಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಒಂದು ಕುಟುಂಬದಲ್ಲಿ 5 ಜನ 1 ಕೆಜಿ ಎಣ್ಣೆಯನ್ನ ಸೇವಿಸಿದ್ರೆ ಒಂದು ತಿಂಗಳಿಗೆ ಸಾಕು ಸರ್, ನಾವು ಅದಕ್ಕಿಂತ ಅತಿಯಾಗಿ ನಮ್ಮ ದೇಹಕ್ಕೆ ಬೇಕಿಲ್ಲ. ಹಂಗಾಗಿ ನಾವು ಏನ್ ಮಾಡ್ತೀವಿ, ಅಟ್ಲೀಸ್ಟ್ 1 ಕೆಜಿ 2 ಕೆಜಿ ದಿನನಿತ್ಯದ ಬಳಕೆಗೆ ನಾವು ಎಣ್ಣೆ ಗಾಣಗಳಲ್ಲಿ ಅಥವಾ ಕೈಗಾಣದಿಂದ ತಯಾರಿಸಿದ ಕಡಲೆಕಾಯಿ ಎಣ್ಣೆ ಇರಬಹುದು, ಕುಸುಮೆ ಎಣ್ಣೆ ತುಂಬಾ ಅತೀ ಒಳ್ಳೆಯ ಎಣ್ಣೆ ಅಂತ ಹೇಳ್ಬೋದು ಸರ್ ನಾವು. ಯಾಕೆ ಅಂದ್ರೆ ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಸಸ್ಯ ಆಧಾರಿತ ಎಣ್ಣೆ ಇದು, ಇದನ್ನ ಸಹ ಬಳಸಬಹುದು. ನಮ್ಮಲ್ಲಿ ಒಳ್ಳೆ ಕೊಬ್ಬರಿ ಎಣ್ಣೆನು ಬಳಸ್ತಾ ಇದಾರೆ ಇವಾಗ, ಈಗೆಲ್ಲ ಗಾಣಗಳು ಬಂದಿದೆ ಪ್ರಚಲಿತವಾಗಿ, ಜನನು ಕೂಡ ಅದನ್ನ ಬಳಸ್ತಾ ಇದಾರೆ ಪ್ರಸ್ತುತದಲ್ಲಿ. ಇನ್ನೂ ಸ್ವಲ್ಪ ನಮ್ಮ ಭಾಗಗಳಲ್ಲಿ ಎಲ್ಲರೂ ಕೂಡ ಅದಕ್ಕೆ ಮಾರು ಹೋಗ್ಬೇಕು, ಒಳ್ಳೆ ಎಣ್ಣೆನ ಬಳಸಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಯಾಕೆಂದ್ರೆ ನಮಗೆ ನಾವು ಆರೋಗ್ಯವಂತರಾಗಿದ್ರೆ ಮಾತ್ರ ಏನೆಲ್ಲ ಮಾಡೋದಕ್ಕೆ ಸಾಧ್ಯ. ನಮ್ಮಲ್ಲಿ ಆರೋಗ್ಯನೇ ಇಲ್ಲ ಅಂತಂದಾಗ, ನಾವು ಆರೋಗ್ಯದಲ್ಲಿ ಏರುಪೇರಾದಾಗ ನಾವೇನು ದುಡಿಯೋಕ್ಕೂ ಆಗಲ್ಲ, ಗಳಿಸಿರುವಂತ ಹಣವನ್ನ ಉಪಯೋಗಿಸೋಕ್ಕೂ ನಮಗೆ ಸಮಯಾವಕಾಶ ಸಿಗೋದಿಲ್ಲ. ಹಂಗಾಗಿ ದಯಮಾಡಿ ನಿಮ್ಮ ಖರ್ಚಿನಲ್ಲಿ ಯಾವ್ದಾದ್ರು ಒಂದು ಭಾಗವನ್ನ ಉಳಿಸಿ ದಯಮಾಡಿ ಒಳ್ಳೆ ಅಡುಗೆ ಎಣ್ಣೆಯನ್ನ ಉಪಯೋಗಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಅಷ್ಟೇ ಯೋಚನೆ ಮಾಡಿ, ಆ 1 ಲೀಟರ್ ಎಣ್ಣೆ ಹೆಂಗ ಅವ್ರು 120 ರೂಪಾಯಿ ಕೊಡ್ತಾ
1: ಇದ್ದಾರೆ
0: ಅಲ್ಲೇ ಗೊತ್ತಾಗುತ್ತೆ ನಮಗೆ. ಇಂತ ಕಲಬೆರಕೆ ಆಹಾರವನ್ನ ದಯಮಾಡಿ ನಿಲ್ಲಿಸಬೇಕು ಅಂತೇಳಿ ನನ್ನ ಗ್ರಾಹಕರಲ್ಲಿ ನನ್ನ ಮನವಿ.
1: ಈಗ ಈ ಒಂದು ಆಹಾರ ಪದಾರ್ಥಗಳನ್ನ ಈಗ ಕಲಬೆರಕೆ ಆಗಿದೆಯಾ ಇಲ್ಲವೋ ಅನ್ನೋದು ಅದೇ ಎರಡನೇ ಪ್ರಶ್ನೆ. ಅಂತಂದ್ರೆ ಈಗ ಕೊಳ್ಳಬೇಕಾದ್ರೆ ನಮ್ಮ ಗ್ರಾಹಕರು ಏನೆಲ್ಲ ಒಂದು ಮುಂಜಾಗ್ರತೆಗಳನ್ನ ಅವ್ರು ವಹಿಸಬೇಕಾಗುತ್ತೆ, ಅವರ ಜವಾಬ್ದಾರಿಗಳು ಏನು ಅನ್ನುವಂಥದ್ದರ ಬಗ್ಗೆ ಹೇಳಿ.
0: ಅದು ಬಹಳ ಮುಖ್ಯ ಸರ್. ಯಾಕೆಂದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ, ಬೆಳೆಯೋರು ಎಷ್ಟು ಜನ ಇದಾರೋ ಅದನ್ನ ವ್ಯಾಪಾರ ಮಾಡೋರು ಕೂಡ ಅಷ್ಟೇ ಜನ ಇದಾರೆ. ಅವರಿಗೆ ವ್ಯಾಪಾರ ಆಗ್ಬೇಕು ಅನ್ನೋದು ಮುಖ್ಯ ಅಂದ್ರೆ, ನಾವು ಕೊಳ್ಳುಕೊಳ್ಳುವಾಗ ನಮ್ದೇ ಅದನ್ನ ಜವಾಬ್ದಾರಿ ಇರಬೇಕು. ಯಾರು ಏನೋ ಕೊಟ್ಟರೆ ನಾವು ತಿನ್ನೋಕೆ ಆಗೋದಿಲ್ಲ. ಹಂಗಾಗಿ ನಮ್ಮ ಗ್ರಾಹಕರು ಬಹಳ ಎಚ್ಚರಿಕೆಯಿಂದ ಏನಾದ್ರು ಒಂದು ತಗೋವಾಗ ನೋಡಿ ತಗೋಬೇಕು ಸರ್. ಗ್ರಾಹಕರು ಏನಾದರೂ ಅವರು ಮಾರುಕಟ್ಟೆಯಲ್ಲಿ, ನಾವು ಮಾರುಕಟ್ಟೆಯ ರಾಜ ಅಂತ ಹೇಳ್ತೀವಿ ಗ್ರಾಹಕರನ್ನ. ಅವರು ಉತ್ಪಾದಕರಿಂದ ಅಥವಾ ಮಾರಾಟಗಾರರಿಂದ ಮೋಸ ಅಥವಾ ವಂಚನೆ ಆಗಬಾರದು ಅಂದ್ರೆ, ಅವರು ಒಂದು ಮೇನ್ ಅವರು ನೋಡಬೇಕಾಗಿರೋದು ತಗೋವಾಗ ಅವರಿಗೆ ಇದ್ರ ಬಗ್ಗೆ ಒಂದು ಹಕ್ಕು ಅಂತಲೇ ಇಟ್ಕೊಳ್ಳಿ ಸರ್. ಇದನ್ನ ಅವರ ಹಕ್ಕುಗಳು,
1: ಗ್ರಾಹಕರ
0: ಹಕ್ಕುಗಳು. ಇದು ಹಕ್ಕುಗಳು ಏನಿದೆ ಅಂತಂದ್ರೆ, ಅವರಿಗೆ ಮೊದಲನೇದಾಗಿ ಗ್ರಾಹಕರು ವಂಚನೆ ಒಳಗಾಗದನ್ನ ತಪ್ಪಿಸೋದಕ್ಕೆ ಅಂತಲೇನೆ ಈ ಒಂದು ಹಕ್ಕುಗಳನ್ನ ಮಾಡಿದ್ದಾರೆ. ಅವರು ಮೂಲಭೂತ ಅವಶ್ಯಕತೆ ಏನಿದೆ ಅದು ತೃಪ್ತಿ ಪಡಿಸಿಕೊಳ್ಳುವ ಹಕ್ಕಿದೆ ಅವ್ರಿಗೆ. ಪರ್ಚೇಸ್ ಮಾಡೋ ಅವ್ರಿಗೇನು ಯಾರೂ ಅವ್ರಿಗೆ ನೀನು ಅಕ್ಕಿನೇ ತಗೋ, ಜೋಳನೇ ತಗೋ, ರಾಗಿನ ಯಾರು ನಾವು ಫೋರ್ಸ್ ಮಾಡೋ ಹಾಗಿಲ್ಲ. ಅವ್ರಿಗೆ ಏನ್ ಬೇಕೋ ಅದು ಆಯಾ ಭಾಗದಲ್ಲಿ ಏನೇನು ಅವ್ರದ್ದು ಸ್ಟೇಪಲ್ ಫುಡ್ ಇದೆ, ಸ್ಟೇಪಲ್ ಆಹಾರ ಇದೆ, ಅಂದ್ರೆ ಬೆಳೆಯುವಂತ ಆಹಾರವನ್ನ ಅವ್ರು ಸೇವಿಸ್ತಾರೆ. ಉತ್ತರ ಭಾಗ

0: ಹೋದ್ರೆ ಕರ್ನಾಟಕಕ್ಕೆ ಹೋದ್ರೆ ರೊಟ್ಟಿ ತಿಂತಾರೆ. ಈಗ ನಾವು ದಕ್ಷಿಣಕ್ಕೆ ಬಂದ್ರೆ ಇಲ್ಲಿ ರಾಗಿ ಉಪಯೋಗಿಸ್ತಾರೆ. ಇನ್ನೊಂದ್ ಕಡೆ ಹೋದಾಗ ಮೀನನ್ನೇ ಅವರು ಭೂಮಿ ತಾಯಿ ಅಂತಾರೆ, ಮೀನು ಉಪಯೋಗಿಸ್ತಾರೆ ಹಾಗೆ. ಆಮೇಲೆ ನಮ್ಮ ಗ್ರಾಹಕರಿಗೆ ಸುರಕ್ಷಿತವಾದ ಆಹಾರವನ್ನು ಪಡೆಯೋದಕ್ಕೆ ಹಕ್ಕಿದೆ, ಅವನು ತಿನ್ನುವಂತ ವಸ್ತು ಸುರಕ್ಷಿತವಾಗಿರಬೇಕು. ಮೂರನೇದಾಗಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು, ಅವರು ಕೇಳದೆ ನೀನ್ ತಗೊಂಡೋಗು ಅಂತ ಹೇಳೋ ಹಾಗಿಲ್ಲ, ಯಾರು ಮಾರಾಟ ಮಾಡುವಂತವ್ರು ಅಥವಾ ಉತ್ಪಾದಕರು. ಹಾಗೆ ಹಕ್ಕಿದೆ ಅವ್ರಿಗೆ, ನಾನು ಹೇಳಿದಾಗ ಅವ್ರು ಏನ್ ಬೇಕಾದ್ರೂ ತಗೋಬಹುದು, ರಾಗಿ ಸಜ್ಜೆ ನವಣೆ ಏನ್ ಬೇಕಾದ್ರೂ ತಗೋಬಹುದು. ಆಮೇಲೆ ಅನ್ಯಾಯದ ವಿರುದ್ಧ ಅವ್ರಿಗೆ ನಿಜವಾಗ್ಲೂ ಗ್ರಾಹಕರಿಗೆ ಏನಾದ್ರು ತೊಂದರೆ ಆಗಿದ್ರೆ ಅದನ್ನ ಅವರು ವಿರುದ್ಧ ಧ್ವನಿಸುವ ಹಕ್ಕಿದೆ ಅವ್ರಿಗೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಪರಿಹಾರ ಪಡೆಯುವಂತ ಹಕ್ಕೂ ಇದೆ. ಆಮೇಲೆ ಗ್ರಾಹಕರ ಶಿಕ್ಷಣ, ಅದ್ರ ಬಗ್ಗೆ ಗ್ರಾಹಕರು ಏನು ಕನ್ಸ್ಯೂಮರ್ ಎಜುಕೇಶನ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಸರ್. ಕನ್ಸ್ಯೂಮರ್ ಎಜುಕೇಶನ್ ಸಹ ಅವ್ರು ತಗೋಬಹುದು. ಆರೋಗ್ಯದಾಯಕವಾದಂತಹ ವಾತಾವರಣದ ಹಕ್ಕೂ ಇದೆ. ಹೇಳಿದೆ ನಿಮಗೆ ಮೊದಲನೇದಾಗಿನೆ, ಅಡಲ್ಟ್ರೇಷನ್ ಅಂದ್ರೆ ಎಲ್ಲೆಲ್ಲೋ ಒಂದು ಕ್ಲೀನ್ಲಿನೆಸ್, ಸ್ವಚ್ಛತೆ ಇಲ್ಲ ಇರುವಂತ ಜಾಗದಲ್ಲಿ ಅವ್ರು ಮಾರಾಟ ಮಾಡ್ತಿದ್ದಾರೆ ಅಂದ್ರೂ ಕೂಡ ಅದು ತಪ್ಪೆ. ಅದನ್ನು ಕೂಡ ನಮ್ಮ ಗ್ರಾಹಕರು ಹಕ್ಕಿದೆ ಅವರಿಗೆ, ಏನು ಒಳ್ಳೆ ವಾತಾವರಣದಲ್ಲಿ ಅದು ಸೇಲ್ ಮಾಡಬೇಕು. ಅಂದ್ರೆ ಒಳ್ಳೆ ವಾತಾವರಣ ಅಂದ್ರೆ ಮಹಲ್ಲಲ್ಲೇ ಮಾಡಬೇಕು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿರಬೇಕು. ಸ್ವಚ್ಛತೆಗೆ ಯಾವುದು ದೊಡ್ಡ ಬಿಲ್ಡಿಂಗ್ಗೆ ಬೇಕಾಗಿಲ್ಲ ಸರ್, ಕ್ಲೀನ್ ಆಗಿರುವಂತ ಜಾಗದಲ್ಲಿ ಅವರು ಮಾರಾಟ ಮಾಡಬೇಕು. ಇದು ಅವರ ಹಕ್ಕುಗಳು. ಈಗ ನಾವು ಅವರ ಗ್ರಾಹಕರ ಜವಾಬ್ದಾರಿಗಳನ್ನ ನೋಡ್ತಾ ಬಂದ್ರೆ, ಆ ಜವಾಬ್ದಾರಿಗಳಲ್ಲಿ ನೋಡಿ ಎಲ್ಲಿ ಹಕ್ಕಿದೆಯೋ ಅಲ್ಲಿ ಜವಾಬ್ದಾರಿ ಇರುತ್ತೆ. ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅದೊಂದು ಟ್ವಿನ್ ವರ್ಡ್ಸ್. ಅದು ಎಲ್ಲಿ ನಮಗೆ ಹಕ್ಕಿದೆ ಅಲ್ಲಿ ಜವಾಬ್ದಾರಿ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರೂ ಕೂಡ ಉತ್ತಮ ಜೀವನವನ್ನ ನಡೆಸಬೇಕು, ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂದಾಗ ಅವರು ಯಾವುದೇ ಒಂದು ವಸ್ತುವನ್ನ ಖರೀದಿಸೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಡ್ಕೋಬೇಕು ಅವರು. ಅದವ್ರ ಜವಾಬ್ದಾರಿ. ಈಗ ನಾವೇನು ಅದ್ರ ಬಗ್ಗೆ ಮಾಹಿತಿ ಗೊತ್ತೇ ಇಲ್ಲ, ಸುಮ್ನೆ ನಾನು ಕಲರ್ ನೋಡಿ ತಗೊಂಡ್ಬಂದ್ಬಿಟ್ಟೆ, ಆ ಪಕ್ಕದ ಮನೆಯವರು ತಂದಿದ್ರು ನಾನು ಅದಕ್ಕೆ ತಂದೆ ಅಂದ್ರೆ ಅದು ಗ್ರಾಹಕರ ವೇದಿಕೆಯಲ್ಲೂ ಕೂಡ ಅದು ಸ್ಟ್ಯಾಂಡ್ ಆಗಲ್ಲ. ನೀನ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಫಸ್ಟ್. ನೆಕ್ಸ್ಟ್, ಅಗತ್ಯವಿರೋ ಮಾಹಿತಿಯನ್ನು ಪಡೆದ ನಂತರ ಮಾತ್ರ ನೀನು ಜಾಣ ತಂದಿದ ವಸ್ತುಗಳನ್ನ ಆಯ್ಕೆ ಮಾಡೋದು ನಿನ್ ಜವಾಬ್ದಾರಿ. ಆಯ್ಕೆ ಮಾಡದ ವಸ್ತುಗಳನ್ನ ಸುರಕ್ಷಿತವಾಗಿ ಉತ್ಪಾದಕರ ನಿರ್ದೇಶನದಂತೆ ಉಪಯೋಗಿಸ್ಬೇಕು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಸರ್ ನಾನು. ಈಗ ಅವರು ಒಂದು ಫಾರ್ ಎಕ್ಸಾಂಪಲ್ ಒಂದು ಮೆಡಿಸಿನ್ ತಗೊಳ್ಳಿ, ಅಥವಾ ಒಂದು ಯಾವ್ದೋ ಒಂದು ಮಗುದು ಒಂದು ಮಾಲ್ಟ್ ಇದೆ, ಅದ್ರ ಮೇಲೆ ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಬೆಸ್ಟ್ ಫ್ಯೂ ಫಾರ್ 6 ಮಂತ್ಸ್ ಅಥವಾ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕನಾಗಿ ನಾವು ಉಪಯೋಗಿಸ್ಬೇಕು. ಎಕ್ಸ್ಪೈರಿ ಡೇಟ್ ಆಗಿರೋದು ನಾವು ತಿಂದ್ರೆ ಅದಕ್ಕೆ ಮಾರಾಟಗಾರರ ಜವಾಬ್ದಾರಿ ಅಲ್ಲ.
1: ಈಗ ಮನೆಯಲ್ಲೇ ತಂದಿಟ್ಕೊಂಡು ಅದರ ಅವಧಿ ಮುಗಿದ ಮೇಲೆ ಅದನ್ನ ಉಪಯೋಗ ಮಾಡಬಾರದು ಅಂತ ಹೇಳಿ
0: ಮಾಡಬಾರದು.
1: ಅಲ್ಲಿ ಉಪಯೋಗ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಬರುತ್ತಲ್ವಾ?
0: ಬರುತ್ತೆ. ಅಂದ್ರೆ ನಾವು ಅದನ್ನ ನೋಡ್ಬೇಕು. ಅಕಸ್ಮಾತ್ ಅವರು ಹೇಳೋದು ಅವ್ರ ಜವಾಬ್ದಾರಿ, ಅವ್ರು ಸೇಲ್ ಮಾಡಬಾರ್ದು. ಯಾವ್ದ್ರಲ್ಲಿ? ಮೆಡಿಕಲ್ ಶಾಪ್ ಅಲ್ಲಿ ಎಕ್ಸ್ಪೈರಿ ಆಗಿರುವಂತ ವಸ್ತುಗಳನ್ನ ಅಥವಾ ಮೆಡಿಸಿನ್ಸ್ ಅನ್ನ ಅವರು ಸೇಲ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಬಂತು ಅಂದ್ರೆ ಗ್ರಾಹಕ ಸ್ವಲ್ಪ ಜಾಣತನ ಉಪಯೋಗಿಸಿ ಅವನ ಜೀವವನ್ನ ಅವನೇ ಉಳಿಸ್ಕೋಬೇಕು. ಅದನ್ನ ನಾವು ನೋಡ್ಬೇಕು, ಎಕ್ಸ್ಪೈರಿ ಡೇಟ್ ಅನ್ನು ನೋಡಿ ತಗೋಬೇಕು. ನೆಕ್ಸ್ಟ್, ಯಾವುದೇ ಒಂದು ದುಷ್ಟ ವರ್ತನೆ, ಈಗ ಏನೋ ತಗೊಳಕ್ ಹೋಗಿರ್ತಾರೆ ಕೆಟ್ಟ ಕೆಟ್ಟದಾಗ ಮಾತಾಡೋದವ್ರನ್ನ, ಏ ನಿಮ್ ಬರ್ಬೇಡ ಹೋಗು ಅನ್ನೋದು, ಆ ತರದ ದುಷ್ಟ ವರ್ತನೆ ಕಂಡಾಗ ಇವರು ಅದನ್ನ ತಡ್ಕೋಬೇಕು ಅನ್ನೋ ಒಂದೇನಿಲ್ಲ. ಅದನ್ನ ನ್ಯಾಯಬದ್ಧವಾಗಿ ಸಂಬಂಧಪಟ್ಟವರಿಗೆ ದೂರು ಸಹ ನೀಡಬಹುದು. ಅವರಿಗೆ ಏನಾದ್ರೂ ಅನ್ಯಾಯ ಆಗಿರ್ಲಿ ಸರ್, ಅದ್ರಲ್ಲಿ ತೂಕದಲ್ಲಿ ಒಂದು ಮೋಸ ಆಗಿರುತ್ತೆ ಅಥವಾ ಏನೋ ಒಂದು ಅಡಲ್ಟ್ರೇಷನ್ ಬೇರೆ ವಸ್ತು ಮಿಕ್ಸ್ ಮಾಡಿರೋದು ಅವ್ರಿಗೆ ಕಂಡು ಬಂದಿದೆ ಅಂತದನ್ನ ನಾವು ಗ್ರಾಹಕರ ವೇದಿಕೆಯಲ್ಲಿ ಅವರು ಕಂಪ್ಲೇಂಟ್ ಮಾಡಬಹುದು. ಆಮೇಲೆ ಎಲ್ಲರೂ ಸ್ವಲ್ಪ ಕನ್ಸ್ಯೂಮರ್ ಎಜುಕೇಶನ್ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಕನ್ಸ್ಯೂಮರ್ ಅಂದ್ರೆ ಏನು, ನಮ್ದು ರೈಟ್ಸ್ ಏನಿದೆ, ರೆಸ್ಪಾನ್ಸಿಬಿಲಿಟೀಸ್ ಏನಿದೆ. ಈ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಎಷ್ಟೋ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಆ ಹಕ್ಕುಗಳನ್ನು ಸಹ ನಾವು ತಿಳ್ಕೋಬೇಕು. ಹಾಗೇನೆ ಗ್ರಾಹಕರ ಹಕ್ಕುಗಳೇನಿದೆ, ಜವಾಬ್ದಾರಿ ಏನಿದೆ ಗೊತ್ತಿರಬೇಕು. ನೆಕ್ಸ್ಟ್, ಗ್ರಾಹಕರಿಗೆ ಅನಾವಶ್ಯಕವಾದ ಚರ್ಚೆಯನ್ನ ತಪ್ಪಿಸಬೇಕು ಗ್ರಾಹಕ. ಈಗ ನಾವು ಒಬ್ಬ ಅಂಗಡಿಯಲ್ಲಿ ಅವನಿಗೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾನೆ, ನಮಗೆ ಅದನ್ನೇ ಮಾಡೋಕ್ಕಾಗಲ್ಲ. ಅವನಿಗೆ ತುಂಬಾ ಜನ ಇರ್ತಾರೆ. ನಾವು ಟು ದ ಪಾಯಿಂಟ್ ನಮಗೆ ಏನ್ ಬೇಕೋ ಆ ಮಾಹಿತಿಯನ್ನ ತಗೊಳ್ಳೋದಕ್ಕೆ ಅವನಿಗೆ ಹಕ್ಕಿದೆ, ಮತ್ತೆ ಅದನ್ನ ಅವನು ಜವಾಬ್ದಾರಿಯುತವಾಗಿ ಅದನ್ನ ಬಳಸ್ಕೋಬೇಕು ಆ ಹಕ್ಕನ್ನ. ಯಾವುದೇ ವಸ್ತುವನ್ನ ಖರೀದಿನೇ ಮಾಡಿದ ನಂತರ ಪಾವತಿಸೋದು ಕೂಡ ಅವನ ಜವಾಬ್ದಾರಿ. ನಾವು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಕನ್ಸ್ಯೂಮರ್. ಅವನು ಹಣವನ್ನ ಪಾವತಿಸಿ ಫೋನ್ ಪೇ ಮಾಡ್ತಾನ, ಯಾವ ಪೇ ಇವಾಗೆಲ್ಲ ತುಂಬಾ ಆನ್ಲೈನ್ ಪೇಮೆಂಟ್ಸ್ ಇದೆ, ಅವನು ಕ್ಯಾಶ್ ಕೊಡ್ತಾನ. ಅದರಲ್ಲಿ ಕೊಟ್ಟು ರಸೀದಿಯನ್ನ ಪಡೆಯುವಂತದ್ದು ಕೂಡ ಬಹಳ ಮುಖ್ಯ.
1: ರಸೀದಿ ಯಾಕೆ ಬೇಕಾಗುತ್ತೆ?
0: ಅಲ್ಲ, ರಸೀದಿ ಯಾಕೆ ಬೇಕಾಗುತ್ತೆ? ನೀವ್ ಏನಾದ್ರೂ
1: ಕಲಬೆರಕೆ
0: ಇತ್ತು ಅಥವಾ ನೀ ಏನಾದ್ರು ಕಂಪ್ಲೇಂಟ್ ಮಾಡುವಾಗ ಅವರು ನಾಳೆ ನನ್ನ ಅಂಗಡಿದಲ್ಲ ಇದು ಅಂತ ಹೇಳ್ಬಹುದು. ಯಾವಾಗ್ಲೂ ನಮ್ಗೆ ವೆಯ್ಟ್ಸ್, ತೂಕ, ಅವರು ಕೊಟ್ಟಿರ್ತಕ್ಕಂಥ ರೇಟು ಎಲ್ಲದಕ್ಕೂ ನಮಗೆ ದಾಖಲೇಬೇಕು, ಅಥವಾ ಜಿ ಎಸ್ ಟಿ ಬಿಲ್ ಅದು, ಅಥವಾ ಸುಮ್ಮನೆ ಮಾಮೂಲಿ ಬಿಲ್ ಕೊಟ್ಟಿದ್ದಾರ, ಅದೆಲ್ಲದಕ್ಕೂ ನಮಗೆ ಬಿಲ್ ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮ ಗ್ರಾಹಕರ, ಈಗ ನಾವು ಬಸ್ಸಲ್ಲಿ ಟಿಕೆಟ್ ತಗೊಳ್ಳೋವಂಥದ್ದು ಕಂಡಕ್ಟರ್ಗೆ ಟಿಕೆಟ್ ಕೊಡೋದು ಎಷ್ಟು ಜವಾಬ್ದಾರಿನೋ, ಒಬ್ಬ ಪ್ಯಾಸೆಂಜರ್ ಟಿಕೆಟ್ ಪಡ್ಕೊಳ್ಳೋದು ಅಷ್ಟೇ ಜವಾಬ್ದಾರಿ.

0: ಇದೆ. ಹಾಗಾಗಿ ಇದರಲ್ಲೂ ಕೂಡ ಹಾಗೇನೆ ನಾವು ಬಿಲ್ ಅನ್ನ ಪಡಿಬೇಕು. ಇದು ಇಷ್ಟು ನಮ್ಮ ಗ್ರಾಹಕರ ರೈಟ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್, ಹಕ್ಕು ಮತ್ತು ಜವಾಬ್ದಾರಿಗಳು. ಇದು ನಮ್ಮ ಗ್ರಾಹಕರಿಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು ಸರ್.
1: ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಗ್ರಾಹಕರು ಬುದ್ಧಿವಂತರಾಗ್ಲಿಲ್ಲಪ್ಪ ಅಂತಂದ್ರೆ, ಅಂದ್ರೆ ಈ ಆಹಾರ ಪದಾರ್ಥಗಳನ್ನ ಕೊಳ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಲ್ವಾ?
0: ಹೌದು ಸರ್, ಖಂಡಿತ. ಯಾಕಂದ್ರೆ ನಮ್ಮ ಈಗ ನಾವು ನೋಡ್ತಾ ಇದ್ದೇವೆ, ಪ್ರತಿ ಕುಟುಂಬದಲ್ಲಿ ಆಹಾರಕ್ಕಿಂತ ಹೆಚ್ಚಾಗಿ ನಾವು ಔಷಧಿಗಳನ್ನ ಖರೀದಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯಮಾಡಿ ಎಲ್ಲರೂ ಸಹ ನಾವು ಏನೇ ತಿಂದ್ರು ಕೂಡ ಅದು ಆರೋಗ್ಯವಾಗಿದೆ. ಸ್ವಲ್ಪ ನಾವು ನಿಮಗೆ ರೇಡಿಯೋ ಕೇಳುಗರಿಗೆ ನಾವು ಒಮ್ಮೆ ಆಗ್ಲೇ ನ್ಯೂಟ್ರಿ ಗಾರ್ಡನ್ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ನಾವು ಪ್ರಸಾರ ಮಾಡಿದೀವಿ ಸರ್. ನಾವೊಂದು ತರಕಾರಿಗಳನ್ನ ಹಣ್ಣುಗಳನ್ನ ಇರಬಹುದು, ಯಾವ್ದೊಂದು ನಮ್ಮ ಕೈತೋಟದಲ್ಲಿ ಬೆಳ್ಕೊಳ್ಳುವಂತದ್ದು,
1: ಅಂದ್ರೆ ಪೌಷ್ಟಿಕ ಕೈತೋಟ ಯಾವ ರೀತಿ
0: ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಆದಷ್ಟು ನಿಮಗೆ ಏನಾದ್ರು ಅಲ್ಪ ಸ್ವಲ್ಪ ಹೊಲಗಳಿದ್ರೆ ಅದರಲ್ಲೆಲ್ಲ ತರಕಾರಿಗಳಿರ್ಬೋದು, ಕಾಳುಗಳಿರ್ಬೋದು, ಮನೆಗೆ ಕುಟುಂಬಕ್ಕೆ ಬೇಕಾಗುವಂತದ್ದನ್ನ ಒಂದು ಎಕರೆ ಏನಾದ್ರು ಬಳಸಿ ಸ್ವಲ್ಪ ಸಾವಯವ ರೀತಿಯಲ್ಲಿ ಬೆಳ್ಕೊಳ್ಳೋದ್ರಿಂದ ಇವೆಲ್ಲಾ ತೊಂದರೆಗಳನ್ನ ತಪ್ಪಿಸಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಅದನ್ನ ನಾವು ಮಾಡಬೇಕು, ಸ್ವಲ್ಪ ಕಷ್ಟಪಡಬೇಕು ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ.
1: ಈಗ ಎಲ್ಲಾ ಸೌಕರ್ಯ ಇದ್ದು ಎಲ್ಲರೂ ಸಹ ಈಗ ಮಾರ್ಕೆಟ್ ನಲ್ಲಿ ಏನ್ ಸಿಗುತ್ತೋ ಅದ್ರ ಮೇಲೆ ನಾವು ಅವಲಂಬಿತರಾಗಬಾರದು ಅಲ್ವಾ? ಈಗ ಜಮೀನ್ ಇದ್ದಂತವ್ರು ಜಮೀನಲ್ಲಿ ಬೆಳ್ಕೋಬಹುದು, ಈಗ ಜಮೀನ್ ಇಲ್ಲಪ್ಪ ಅಂತಂದ್ರೆ ಮನೆ ಹತ್ರ ಕೈತೋಟಗಳು
0: ಮಾಡ್ಕೋಬಹುದು, ಮನೆ ಮುಂದೆ
1: ಸಾಕಷ್ಟು ಅವಕಾಶ ಇದೆ. ಈಗ ಹಣ್ಣು ಹಂಪಲುಗಳನ್ನ ಬೆಳಕಬಹುದು, ತರಕಾರಿಗಳನ್ನ ಬೆಳಕಬಹುದು, ಸೊಪ್ಪು ಇವೆಲ್ಲ ಬೆಳಕಬಹುದು. ಇವತ್ತಿನ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಸಾಕಷ್ಟು ಆಹಾರದಲ್ಲಿ ಕಲಬೆರಕೆ ಜೊತೆಗೆ ಈ ಹಣ್ಣಿನಲ್ಲಿ ಸಹ ಕಲಬೆರಕೆ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲಾ ರಾಸಾಯನಿಕಗಳನ್ನ ಬಳಸಿ ಹಣ್ಣು ಮಾಡ್ತಾ ಇದ್ದಾರೆ, ಅವನ್ನೆಲ್ಲ ನಾವು ಸೇವನೆ ಮಾಡಿದ್ರೆ ಸಾಕಷ್ಟು ನೀವು ಹೇಳಿದಂಗೆ ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದ್ದಾವೆ.
0: ಯಾವುದೇ ಒಂದು ಹಣ್ಣು ತರಕಾರಿ ನಮ್ಮ ಮಹಿಳೆಯರು ಅಡಿಗೆ ತಯಾರಿಸುವಾಗ ಸಾಕಷ್ಟು ಸ್ವಚ್ಛವಾಗಿ ನೀರಿನಲ್ಲಿ ತೊಳೆಯುವಂತದ್ದು, ಸ್ವಲ್ಪ ಉಪ್ಪನ್ನ ಹಾಕಿ ತೊಳೆಯುವಂತದ್ದು ಬಹಳ ಮುಖ್ಯ ಸರ್. ಈಗ ಹೆಂಗಾಗಿದೆ ಅಂತಂದ್ರೆ ನಾವು ಆ ಒಂದು ಮೊದಲೆಲ್ಲ ಸೀಬೆಕಾಯಿ ಮರದಲ್ಲಿ ಸೀಬೆಕಾಯಿ ಇದೆ ಅಂದ್ರೆ ನಾವು ಕಿತ್ಕೊಂಡು
1: ತಿನ್ಬಿಡ್ತೀವಿ.
0: ಇವಾಗ ಅದನ್ನ ನಾವು ಹೇಳಕ್ ಆಗೋದಿಲ್ಲ, ಯಾಕೆ ಅಂದ್ರೆ ಸಾಕಷ್ಟು ಸ್ಪ್ರೇಗಳು ಪ್ರತಿಯೊಂದು ಹಣ್ಣಿಗೂ ಆಗ್ತಾ ಇರೋದ್ರಿಂದ ದಯಮಾಡಿ ನಮ್ಮ ಕುಟುಂಬದ ಮಹಿಳೆಯರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಪ್ರತಿಯೊಂದನ್ನ ತೊಳೆದು ನೀಟಾಗಿ ಸ್ವಚ್ಛವಾಗಿ ಒಣಗಿಸ್ಬಿಟ್ಟು ಅದನ್ನ ಸ್ವಲ್ಪ ಅಂದ್ರೆ ನೀರು ಬಸ್ಸಿಯವರೆಗೂ ಬಿಟ್ಟುಬಿಟ್ಟು ಬಳಸುವಂತದ್ದು, ಎಸ್ಪೆಷಲಿ ಸೊಪ್ಪುಗಳು ಚೆನ್ನಾಗಿ ತೊಳೆಯುವಂತದ್ದು, ನೀರುಳ್ಳಿಯಿಂದಲೂ ಸಹ ಚೆನ್ನಾಗಿ ತೊಳೆದು ಉಪಯೋಗಿಸುವಂತದ್ದು ಒಳ್ಳೇದು ಸರ್.
1: ಅಂದ್ರೆ ಯಾವುದೇ ಒಂದು ಹಣ್ಣು ಆಗಿರ್ಬೋದು, ಈಗ ಅವೆಲ್ಲ ಕಾಯಿಗಳು ಪಕ್ವಕ್ಕೆ ಬಂದಾಗ ನಾವು ನ್ಯಾಚುರಲ್ ಆಗಿ ಒತ್ತಾಕಿದ್ರು ಹಣ್ಣು ಆಗ್ತಾವಲ್ಲ?
0: ಖಂಡಿತ ಸರ್.
1: ಅಂದ್ರೆ ಎಲ್ಲ ಕೆಮಿಕಲ್ ಬಳಸ್ತಾ ಇದ್ದಾರಲ್ಲ, ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ಮಾಹಿತಿಗಳನ್ನ ಕೊಡಬಹುದಲ್ಲ ಅಂತವರಿಗೆ?
0: ಸರ್ ಖಂಡಿತ. ಇದು ಒಂದು ಯಾವುದಕ್ಕೆ ಹಣ್ಣಿಗೆ ಒಂದು ಅದನ್ನ ಹೆಚ್ಚಾಗಿ ಬಳಸೋದಕ್ಕೆ ಹೇಳೋದಿಲ್ಲ ಸರ್. ಅದನ್ನ ನಿಗದಿತ ಪ್ರಮಾಣದಲ್ಲಿ ಅದನ್ನ ಸ್ಪ್ರೇ ಮಾಡಿದಾಗ ರೈತರಿಗೆ ಯೂನಿಫಾರ್ಮ್ ರೈಪನಿಂಗ್ ಅಂದ್ರೆ ಒಟ್ಟಾಗಿ ಹಣ್ಣಾದಾಗ ಅವನು ಅಷ್ಟನ್ನು ಒಮ್ಮೆ ಸೇಲ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ನಿಯಮಿತವಾಗಿ ಬಳಸೋದಕ್ಕೆ ಹೇಳಿರ್ತಾರೆ. ಅದನ್ನ ಯಾವ ಮಟ್ಟಿಗೆ ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಅವ್ರೇನಾದ್ರು ಜಾಸ್ತಿ ಬಳಸಿದಾರ ಅದನ್ನ ಅಥವಾ ಕರೆಕ್ಟ್ ಆಗಿ ಹಾಕಿದಾರ ಗೊತ್ತಾಗಲ್ಲ ಸರ್. ಆದ್ರಿಂದ ಆದಷ್ಟು ನಾವು ನಮ್ಮ ಕುಟುಂಬಕ್ಕೆ ಬೇಕಾಗುವಂತ ಹಣ್ಣು ತರಕಾರಿಗಳನ್ನ ನಾವೇ ಬೆಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು, ಆ ಒಂದು ಏನೂ ನಾವು ಸ್ಪ್ರೇ ಆಗದೆ ಇರೋ, ನಮಗೆ ದಿನಕ್ಕೆ 5 ಹಣ್ಣಾದ್ರೆ ಸಾಕಲ್ವಾ? ಒಂದು ಕುಟುಂಬದಲ್ಲಿ ಇವತ್ತು 5 ಜನಕ್ಕಿಂತ ಯಾರು ಜಾಸ್ತಿ ಇರೋದಿಲ್ಲ, 5-6 ಜನ ಇದ್ರೆ ಸೊ ಸ್ವಲ್ಪನೆ ಹಣ್ಣಾಗ್ಲಿ ನಿಧಾನಕ್ಕೆ. ಆಮೇಲೆ ನಾವು ಏನೂ ಅದಕ್ಕೆ ಸ್ಪ್ರೇ ಆಗಿಲ್ಲ ಅಂದಾಗ ಅದು ಅದೊಂದು 10-15 ದಿನದವರೆಗೂ ಅದು ಬೇಸಿಗೆ ಅಲ್ಲದೆ ಇದ್ರೆ ಆರಾಮಾಗಿ ನೀವು ಇಟ್ಕೊಂಡು ತಿನ್ಬಹುದು, ಕೆಡೋದೇ ಇಲ್ಲ ಸರ್. ಈ ಮಾವಿನ ಹಣ್ಣು ಅಷ್ಟೇ, ನೀವು ನೇರವಾಗಿ ಗಿಡದಿಂದ ಇಳಿಸಿ ಅದನ್ನ ಹುಲ್ಲಲ್ಲಿ ನೆಲ್ಲುಲ್ಲಲ್ಲಿ ಹಣ್ಣು ಮಾಡಿದಾಗ ಅದು ಎಷ್ಟು ದಿನ ಬೇಕಾದ್ರೂ ಹಣ್ಣು ಚೆನ್ನಾಗೇ ಇರುತ್ತೆ, ರುಚಿಯಾಗಿರುತ್ತೆ, ಆಮೇಲೆ ಕೆಡೋದಿಲ್ಲ ಸರ್ ಹಣ್ಣು. ಯಾವುದೇ ಒಂದು ನಿಮಗೆ ಆರೋಗ್ಯಕ್ಕೆ ತೊಂದರೆನೂ ಕೂಡ ಇರೋದಿಲ್ಲ,
1: ಅಂದ್ರೆ ಗುಣಮಟ್ಟ ಇರುತ್ತೆ,
0: ಗುಣಮಟ್ಟ
1: ಸಾಕಷ್ಟು ದಿನ ಗುಣಮಟ್ಟ ಕಾಪಾಡುವಂತ ಶಕ್ತಿ ಆ ಹಣ್ಣಿಗೆ ಇರುತ್ತಲ್ವಾ?
0: ಹೌದು
1: ಹೌದು. ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ರು ಸಾಕಷ್ಟು, ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನೀವು ಹೇಳಿದಂಗೆ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆಯಲ್ಲ, ಅಂದ್ರೆ ಎಲ್ಲೋ ಒಂದ್ ಕಡೆ ಜನಸಂಖ್ಯೆ ಹೆಚ್ಚಾಗಿರೋದು ಇದಕ್ಕೆ ಕಾರಣ ಅಂತ ಹೇಳ್ತೀರ?
0: ಜನಸಂಖ್ಯೆ ಹೆಚ್ಚಾಗಿರೋದಕ್ಕಿಂತ ನಮ್ಮ ಜೀವನ ಶೈಲಿ ಸರ್. ಜೀವನ ಶೈಲಿ ಬಹಳ ಮುಖ್ಯ ಆಗುತ್ತೆ ಇದಕ್ಕೆ. ನಾವೆಲ್ಲೋದಕ್ಕೂ ಸಮಯ ಇಲ್ಲ. ರಾಸಾಯನಿಕ ನುಡಿ, ಈಗ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಈಗ ನಾವು ಭೂಮಿಯನ್ನ ಕೃಷಿ ಭೂಮಿಯನ್ನ ಉಳಿಸಿ ಅನ್ನುವಂತ ಒಂದು ಅಭಿಯಾನ, ಅಂದ್ರೆ ಸತತವಾಗಿ 1 ತಿಂಗಳ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ರೈತರಿಗೆ, ರೈತ ಮಹಿಳೆಯರಿಗೆ, ಎಲ್ರಿಗೂ ನಾವು ಭೂಮಿಯನ್ನ ಕೆಮಿಕಲ್ಸ್ ಜಾಸ್ತಿ ಉಪಯೋಗಿಸದೆ ಭೂಮಿಯನ್ನ ಉಳಿಸಿ, ಉಳಿಸಿ ಕಾಪಾಡಿ. ಈಗ ನಾವು ಮನುಷ್ಯರ ತರ ಭೂಮಿಯನ್ನು ಸಹ ಕಾಪಾಡಬೇಕಾಗಿದೆ ಅನ್ನೋ ಅಂತ ನಾವೇನಕ್ಕೆ ತಲುಪಿದೀವಿ ಅಂತಂದ್ರೆ ನಮ್ಮ ಜೀವನ ಶೈಲಿ. ಜೀವನ ಶೈಲಿ

0: ನಾವು ಎಷ್ಟು ಜನ ಅಗ್ರಿಕಲ್ಚರ್ ಮಾಡ್ತಾ ಇದೀವಲ್ಲ ಅವರೂ ಕೂಡ ಕರೆಕ್ಟ್ ಆಗಿ ಭೂಮಿಯ ಕಡೆ ಕೃಷಿ ಕಡೆ ಗಮನ ಕೊಡುವಷ್ಟು ಸಮಯ ಇಲ್ಲ ಅವ್ರಿಗೆ ಬೇರೆ ಯಾವುದೋ ಒಂದು ಜೊತೆ ಕೆಲಸ ಇರುತ್ತೆ ಹಂಗಾಗಿ ನಾವು ಯಾವ್ದನ್ನು ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ನಾವು ಎಲ್ಲರೂ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಕೃಷಿಯಿಂದ ನಾವು ಶಿಫ್ಟ್ ಆಗ್ತಾ ಇದ್ದೇವೆ ಟೌನಿಗೆ ಬರುವಂತ ಮೈಗ್ರೇಷನ್ ಏನಿದೆ ಅದು ಹಳ್ಳಿಯಿಂದ ದಿಲ್ಲಿ ಕಡೆಗೆ ಅಂತ ನಾವು ಹೇಳ್ತೀವಲ್ವ ಅದು ಜಾಸ್ತಿ ಆಗಿರೋದ್ರಿಂದ ಜನ ಏನ್ ಮಾಡ್ತಾ ಇದಾರೆ ಎಲ್ಲದನ್ನು ಕೊಂಡ್ಕೊತಾ ಇದಾರೆ ಸರ್ ಮೊದಲೆಲ್ಲ ಕಾಳು ಕಡಿಗಳನ್ನ ಯಾರು ಕೊಂಡ್ಕೊತಾ ಇರ್ಲಿಲ್ಲ ಎಲ್ಲ ಬೆಳ್ಕೊಳ್ಳೋರು ಈಗ ಏನಾಗಿದೆ ಎಲ್ಲ ನಾವು ಕೊಂಡ್ಕೊತಾ ಇದೀವಿ ಬೆಳೆಯೋ ಇದು ಸಹ ಇದೆ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ ಇಲ್ಲ ಅಂತ ಅಲ್ಲ ಬಟ್ ನಾವು ಸ್ವಲ್ಪ ಕ್ವಾಲಿಟಿ ಕಡೆ ಗಮನ ಕೊಡಬೇಕು
1: ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಗುಣಮಟ್ಟದ ಆಹಾರಗಳು ಬೇಕಾಗುತ್ತಲ್ವ ಈ ಗುಣಮಟ್ಟದ ಆಹಾರಗಳು ಸಿಗ್ಲಿಲ್ಲ ಅಂತಂದ್ರೆ ನೀವ್ ಹೇಳಿದಂಗೆ ಸಾಕಷ್ಟು ನಮ್ಮ ದೇಶದ ಜನರ ಒಂದು ಆರೋಗ್ಯದ ಮೇಲೆ ಹೊಡೆತ ಬೀಳುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ನಾವು ಎದುರಿಸಬೇಕಾಗುತ್ತೆ ಇದೇ ರೀತಿ ನಾವು ಜೀವನ ಶೈಲಿಯನ್ನ ಮತ್ತು ಬೆಳೆಯುವ ಒಂದು ಪದ್ಧತಿಗಳನ್ನ ಮುಂದುವರಿಸಿಕೊಂಡು ಹೋದ್ರೆ ಅಂದ್ರೆ ಈ ಒಂದು ಆಹಾರ ಕಲಬೆರಿಕೆಯಲ್ಲಿ ಗ್ರಾಹಕರು ಯಾವ ರೀತಿ ಬುದ್ಧಿ ವಹಿಸಿಕೆಯನ್ನ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ನಮ್ಮ ಕೇಳುಗರಿಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು
0: ನನ್ನ ಹೆಸರು ಡಾಕ್ಟರ್ ಸರಸ್ವತಿ ಜೆಎಂ ಅಂತ ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೇನೆ ನನ್ನ ನಂಬರು 9986647124 ಈ ಒಂದು ದೂರವಾಣಿ ಸಂಖ್ಯೆಗೆ ನನ್ನ ಮೊಬೈಲ್ ಸಂಖ್ಯೆಗೆ ಅವರು ದಯಮಾಡಿ ಅವರು 10 to 5 hours ಒಳಗಡೆ ನಮಗೆ ಕಾಲ್ ಮಾಡಿದಾಗ ಅಥವಾ ಈ ಬಗ್ಗೆ ಮಾಹಿತಿ ಕೇಳಿದಾಗ ನಾವು ಅವರಿಗೆ ಸ್ಪಂದಿಸ್ತೇವೆ ಸರ್
1: ಒಳ್ಳೇದು ಮೇಡಮ್ ಇಲ್ಲೇ ತನಕ ಈ ಒಂದು ಬುದ್ಧಿವಂತ ಗ್ರಾಹಕತ್ವ ಎಂಬ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ
0: ತಮಗೂ ಧನ್ಯವಾದಗಳು ಸರ್
2: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫೋರಂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಜೆಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ ಕೇಳುಗರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ ನಿರ್ಲಕ್ಷ್ಯ ಮಾಡಬೇಡಿ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ ನೆನಪಿಡಿ ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
2: ಇದೀಗ ರೈತರಿಗಾಗಿ ಸಲಹೆ ಕೇಳೋಣ
5: ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಆ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ 1-2 inches ಒಂದೊಂದು ಗೆಣ್ಣುಗಳು ಬರ್ತವೆ ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲೋ ಫ್ಯಾನ್ ಅಲ್ಲಿ ಇರುವಂತ ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚ್ ಬೀಳೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತೋಗ್ಬಿಡ್ತಾವೆ ಒಂದು ದಿನದಲ್ಲಿ ಕೆಲವೊಂದು ಒಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ ಎಲ್ಲಾ ಎಲೆಗಳು ಉದುರು ಬಿದ್ದು ಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ ಈ ರೋಗಕ್ಕೆ ಈಗ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ ಈ ಬಸಿಗಾಲುವೆಗಳು

0: ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನು ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್ಸು, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂದ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂದ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮ್, ಸೂಡೋಮನಾಸ್ ಫ್ಲಾರಸೆನ್ಸ್ ಒಂದು 50 ಗ್ರಾಮ್, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮ್ ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ನನ್ನ ಒಂದು ಮೊಬೈಲ್ ನಂಬರ್ 9845-3949 ಮತ್ತು 18ಕ್ಕೆ ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
3: ವಾಹ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಇದೀಗ ಜನಪದ ಗೀತೆ ಕೇಳೋಣ.

0: ಜನಪದ ಗೀತೆ ಕೇಳಿದ್ರಿ.
1: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್

0: ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ

0: ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ಧಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8463281 7981 ಮತ್ತು 8433345214 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪನ್ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 T20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ನಷ್ಟಕ್ಕೆ 8 ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ. ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರು

0: ಲೋಕಭವನದ ಗಾಜಿನ ಮನೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024ನೇ ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹಿರಕ್, ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾಕ್ಟರ್ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ISRO has always been a shining star for our nation. From mission after mission, it has not just demonstrated technical achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು, ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen view to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು

ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು, ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು, ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 GCCಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ.

0: ಹೇಳಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ಜೂನ್ ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ. 57.44 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 8:30. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬೆಟ್ಟದ ದಾರಿ ಚಿತ್ರದ ಹಾಡು.

RH100 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದೀಗ ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ.

0: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
4: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ. ಇದೀಗ ವಸಂತ ಕೋಕಿಲ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ರಚನೆ ನಾಗಾರ್ಜುನ ಶರ್ಮಾ, ಸಂಗೀತ ಸಂಯೋಜಿಸಿ ಧ್ವನಿಯಾಗಿದ್ದಾರೆ ರಾಜೇಶ್ ಮುರುಗೇಶನ್. ಇವರ ಜೊತೆ ಗೌತಮ್ ಭಾರದ್ವಾಜ್.
5: ಬಾರಿ ಬಾರಿ ಮುಳುಗುತ್ತಿದ್ದೆ ಸೌಂದರ್ಯದ ಸರೋವರದಲ್ಲಿ, ನನಗಷ್ಟೇ ಅರುಳು ನೀನು ಮಕರಂದದಲ್ಲಿ.

0: ಕೆಳಕರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 12:00 102.6 ಮೆಗಾಹೆರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಈ ಕುರಿತು ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 9141927722, ದೂರವಾಣಿ ಸಂಖ್ಯೆ 29569, ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15ನೇ ತಾರೀಕು ಬುಧವಾರ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂದಿನ ಗೀತೆ ಪೈಲ್ವಾನ್ ಚಿತ್ರದಿಂದ ಹಾಡಿದ್ದಾರೆ ಸಂಚಿತ್ ಹೆಗ್ಡೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 8:45. ಇದೀಗ ವಚನಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಚನ್ನಬಸವಣ್ಣ ಅವರ ವಚನ. ಹಾಡಿದ್ದಾರೆ ವತ್ಸಲ ಹೆಚ್ ಆರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದೀಗ ಹಡಪದ ಅಪ್ಪಣ್ಣ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಶುಭಮಂಗಳ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸತ್ಯಕ್ಕ ಅವರ ವಚನ. ಹಾಡಿದ್ದಾರೆ ನಳಿನಿ ಎಸ್ ಕಾಮತ್.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದ್ರೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಮೂಡಿಬರುವುದು. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿದೇವಿ ಅವರಿಂದ ಕರ್ನಾಟಕ ವೀಣಾ ವಾದನ ಆಲಿಸುವಿರಿ.

0: യുവവാണി ಸ್ನೇಹಿತರೆ, ಇಂದು ಸಾಹಿತ್ಯ ಲಹರಿ. ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಿಮ್ಮ ಊರು?
1: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
0: ಮನೆಯವರು
1: ಅಪ್ಪ ನಿವೃತ್ತ ASI ಅವರು,
0: ಹೆಸರು
1: ಕೃಷ್ಣ NM ಅಂತ. ಅಮ್ಮ ಜಯಲಕ್ಷ್ಮಿ ಎನ್ ಕೆ ಅವರು ಗೃಹಿಣಿ. ಅಕ್ಕನವರಿಬ್ರು ಇದ್ದಾರೆ. ಅಕ್ಕನವರಿಬ್ರು ಮದುವೆ ಆಗಿದೆ.
0: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
1: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ ಮೇಲೆ ಇಲ್ಲೇ
0: ವಾಸ್ತವ್ಯ.
1: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
0: ನಿಮ್ಮ ವಿದ್ಯಾಭ್ಯಾಸ?
1: ಮೇಡಮ್, ನನ್ನ ಡಿಗ್ರಿ BCOM
0: ಎಲ್ಲಿ?
1: ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್.
0: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
1: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
0: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ?
1: ಹೌದು ಹೌದು
0: ಅಲ್ವಾ?
1: ಹೌದು.
0: ಏನು ನಿಮ್ಮ ಬರವಣಿಗೆಯ ಮೊತ್ತ?
1: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ
0: ಪ್ರೇರಣೆ ಚಂದನ್.

0: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್ ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜ್ ಅಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು, ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದ್ ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ, ಹೈಸ್ಕೂಲ್ ಅಲ್ಲಿ ಇರ್ಬೋದು, ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲ್ ಅಲ್ಲಿ ಕೂಡ ನಮ್ಮ ಶೈಲಾ ಅಂತ HM ಇದ್ರು, ಅವ್ರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
1: ಸುಕನ್ಯಾ ಅನ್ನೋರು,
0: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೇರ್ಕೊಂಡಿದ್ದಾರೆ.
1: ಅವರು ಬರೆಸ್ತೀರಾ?
0: ಹೌದು, ಖಂಡಿತ
1: ಅವರೇ ಕಾರಣ.
0: ಹೌದು
1: ಅಲ್ವಾ?
0: ಹೌದು.
1: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
0: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ, ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ, ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿತ್ತು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್ ಅದರ ಚೀಫ್ ಎಡಿಟರ್ ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
1: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದು?
0: ಹೌದು ಮೇಡಮ್.
1: ಯಾವ ಪುಸ್ತಕ?
0: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
1: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
0: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
1: ಒಂದು ಮಗು ಜನಿಸಿದಾಗ,
0: ಹೌದು,
1: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
0: ಹೌದು.
1: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ, ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು ಅಲ್ವಾ? ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
0: ಅಂದ್ರೆ ಮೇಡಮ್, ನಾನು PUC ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ O+ ಏನೋ ಅವ್ರ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
0: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ರಿಂದ
1: ಬದುಕ್ಲಿಲ್ಲ.
0: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
0: ಹೌದು.
1: ಇದರಿಂದ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಾನ್ ರೈಡ್ ಮಾಡಬೇಕು, ಎಲ್ಲರೂ ಕೂಡ ನೋಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು, ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜ್ ಅನ್ನ ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದ್ರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನ್ ಹೇಳ್ತೀರಿ ನೀವು ಯುವಕರಿಗೆ?
0: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡ್ಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು, ಅಪ್ಪ ಅಮ್ಮ ಇದ್ದಾರೆ ಅವ್ರನ್ನ ನೋಡ್ಕೋಬೇಕು, ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರು ಒಂದು ಜವಾಬ್ದಾರಿಯನ್ನ ಇಟ್ಕೋಬೇಕು.

0: ಆಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
0: ಪಾಲಿಸಬೇಕು ಖಂಡಿತ
1: ಅಲ್ವಾ.
0: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
0: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
0: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
0: 6 ತಿಂಗಳ ಸಮಯ.
1: ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
0: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ರಕ್ತನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಬೇಸಿಕ್ ಇನ್ಫಾರ್ಮೇಶನ್ ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟಾಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದ್ವಿ ಮೇಡಮ್.
1: ಆನಂತರ
0: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಗಳು ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿದೆ.
1: ಅಂದ್ರೆ ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
0: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
0: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ
1: ಖರೀದಿಸಬಹುದು.
0: ಹೌದು ಹೌದು.
1: ಆದ್ರೆ ಇಂದಿನ ಯುವ ಸಮೂಹ ಅಂತ ಅಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನ ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನ ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನ ಕೊಟ್ಟು ರಕ್ತವನ್ನ ಪಡೀತೀವಿ. ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನ ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬಾ ಒಳ್ಳೆಯ ವಿಚಾರವನ್ನ ಪ್ರಸ್ತುತ ಪಡಿಸ್ತೀರಿ ಚಂದನ್, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡ್ಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
0: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ ಒಂದು 4-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಸಮಾಜದಲ್ಲಿ, ಅಂದ್ರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದ್ರೂ ಒಂದು ಹೊಸದಾಗಿ ಮಾಡ್ಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದ್ರು ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
1: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡ್ಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನ ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ?

0: ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
1: ಮೇಡಮ್, ಒಂದು ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲಿ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
0: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
1: ಹೌದು,
0: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
1: ಹೌದು,
0: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
1: ಏನು? ಹೌದು, ಮಡಿಕೇರಿಯಲ್ಲಿ ಶ್ರೀ ಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನ್ನಲ್ ಅಂತ ಇನ್ನೊಂದು ಇದೆ. ಸೊ ಎರಡು ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗ್ ಬದುಕಲಿ ಮುಂದೆ ಹೇಗೆ ಅಂತ, ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವ್ರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡ್ಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು. ಅವ್ರು ಮಾನಸಿಕವಾಗಿ, ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
0: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ.
1: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
0: ತಾನು ಬಾಳಿ ಬದುಕಿದ ಮನೆಯಿಂದ,
1: ಹೌದು,
0: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ
1: ಹೋಗ್ತಾರೆ
0: ಹಿರಿಯರು.
1: ಹೌದು,
0: ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು. ಅವರು ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
1: ಹೌದು ಹೌದು, ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
0: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
1: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
0: ಆ ಸಂಗತಿಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ.
1: ಹೌದು ಹೌದು, ಖಂಡಿತ.
0: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ.
1: ಹೌದು,
0: ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ,
1: ಖಂಡಿತ.
0: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
1: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕ್ ಆಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
0: ಮಾತಾಡೋಟಕ್ಕೆ ಈ ರೀತಿ ಅಂತ ಹೇಳಬಹುದು.
1: ಹೌದು ಹೌದು,
0: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ.
1: ಖಂಡಿತ ಖಂಡಿತ, ಬಹಳಷ್ಟು ನೋವಿರುತ್ತೆ, ಅದನ್ನ ಅವ್ರಿಗೆ ಯಾರ ಜೊತೆ ಹಂಚ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ
0: ಇಟ್ಟಿರ್ತಾರೆ ಅಂತ ಹೇಳ.
1: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ತರ
0: ಹೆಚ್ಚಾದಾಗ
1: ಹೌದು
0: ಅವರು ವ್ಯಕ್ತಪಡಿಸ್ತಾರೆ.
1: ಖಂಡಿತ,
0: ಹಾಗಾಗಿ ನಿಮ್ಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
1: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
0: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
1: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
0: ಸಂಪಾದನೆ ಇಲ್ಲ.
1: ಹೌದು, ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ

0: ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗ ಯಾವಾಗ ಸಿಗಲ್ಲ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರ ಇನ್ನು ಟೈಟಲ್ ಏನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು,
0: ಹೌದು ಹೌದು, ಅದ್ ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ. ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸುತ್ತೆ,
1: ಗುಟ್ಟು ಬಿಟ್ಟು ಕೊಡಬಹುದ ಚಂದನ್ನ?
0: ಹಾಗಂತ ಏನು ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು, ಹೌದು ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗ್ಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
0: ಥ್ಯಾಂಕ್ ಯು.
1: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಅವನೇ ಹುಟ್ಟಿತು
0: ಖಂಡಿತ.
1: ಯಾರು ಹೇಳಿತು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬಹುದು.
0: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್, ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
1: ಒಂದು ದಿನದ ಬದುಕಲ್ಲ ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
0: ಹೌದು, ಅಂದ್ರೆ ನಾನು ಅದನ್ನ ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
1: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
0: ಹೌದು
1: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರದ್ನ ಅಂತ?
0: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್ ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
1: ಯಾವ ಸುದ್ದಿ ಅಂತ ಹೇಳ್ಬೋದಾ?
0: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್. ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನು ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ,
1: ತಕ್ಕ ಫಲ
0: ಖಂಡಿತ ಮೇಡಮ್.
1: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
0: ಹೌದು
1: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
0: ಹೌದು.
1: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನ ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
0: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರ ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚೋದಿದೆಯಲ್ಲ ಅದು ಒಲವು.
1: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
0: ನಗರೀಕರಣ ಹೆಚ್ಚಾದ ಹಾಗೆ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನ ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವ್ರಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು

0: ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವ್ರು ತೊಡಗಿಸ್ಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
1: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
0: ಹೌದು
1: ಹೇಳಬಹುದು.
0: ಹೌದು,
1: ಅದು ಕ್ರಮೇಣ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
0: ಅಂದ್ರೆ, ಮೇಡಮ್ ಯುವಕ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು
1: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
0: ಹೌದು
1: ಅವರು ನಡೆದುಕೊಳ್ತಾರೆ.
0: ಹೌದು ಹೌದು ಹೌದು.
1: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
0: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
1: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
0: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ ಅದು ಬದುಕು.
1: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
0: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
1: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ. ಈಗ ಸಾಹಿತಿಗಳು ಬರೀತಾರೆ,
0: ಹೌದು
1: ಹೂವು ತಾನಾಗೆ ಅರಳಬೇಕು,
0: ಹೌದು
1: ಬಲವಂತವಾಗಿ ಅರಳಿಸೋದಿಕ್ ಸಾಧ್ಯ ಇಲ್ಲ. ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ. ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
0: ಪ್ರಯತ್ನ ಪಡಬೇಕು ಹಿರಿಯರು.
1: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು ನಿಮ್ಮ ವಾದ?
0: ಹೌದು ಮೇಡಮ್, ಹೌದು.
1: ಕಿವಿ ಮಾತು,
0: ಹೌದು
1: ಅಲ್ವಾ. ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
0: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
1: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದ್ದೇನೆ.
0: ಹೌದು
1: ಅಲ್ವಾ.
0: ಹೌದು,
1: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಒಂದಿರುತ್ತೆ,
0: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು. ಇದು ನನ್ನ ಬಹಳಷ್ಟು
1: ನಿರಾಶ್ರಿತ ಮಟ್ಟಕ್ಕೆ ತಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
0: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರು ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನೇ ತಗೊಳ್ತೀನಿ, ಇತರರನ್ನ ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
1: ಈಗಾಗ್ಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
0: ಹೌದು,
1: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದ್ಯಾ? ಯುವ ಸಮೂಹ
0: ತುಂಬಾ ಸತ್ಯ ಅನ್ಸುತ್ತೆ ಮೇಡಮ್,
1: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
0: ಬಹಳಷ್ಟು ಇದ್ದಾರೆ. ಹೌದು,
1: ಎಲ್ಲರನ್ನು ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬಾರದು, ಹಾಗನ್ಸಿಲ್ವಾ ನಿಮಗೆ?
0: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವ್ರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
1: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
0: ಹೌದು,
1: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ.
0: ಖಂಡಿತ,
1: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳ್ಬೋದು.
0: ಖಂಡಿತ,
1: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ

0: ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ. ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗ್ಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
0: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಈಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರಿಂದ ಕರ್ನಾಟಕ ವೀಣಾವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.